0: 9.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಅಕಾಲಿಕ ಮಳೆಗೆ

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले।
1: मुंगारु हंगामी बेले वीमे नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र हेच्चिन माहितिगागि www.samrakshane.karnataka.gov.in वेबसाइट के भेटी नीडि।
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ।
4: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ। ನಾನು ಆರ್ಜೆ ಜ್ಯೋತಿ, ಕುಂದಾಪುರ ಮಾತುಕತೆಯಲ್ಲಿ ನಿಮ್ಮೊಟ್ಟಿಗೆ। ಹೌದು, ಭಂಡಾರ್ಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ಕುಂದಾಪುರದಲ್ಲೂ ಕುಂದಾಪುರ ಮಾತುಕತೆ ಮಾತಾಡೋಕೆ ಯಾರಿದ್ರಂತ ಕೇಂದ್ರೆ, ಇವ್ರು ಆಕ್ಚುಲಿ ಈಗಿನ ದಿನಗಳು ಹಿಂಗಿನವರೆಲ್ಲ ಕಾಂಬುದು ಭಾರಿ ಅಪರೂಪ ಮಾರೆ। ಒಂದು ಕಾಲದಲ್ಲಿ ನಾವು ಓದಿದ್ದೆ ಇಲ್ಲಿ ನಮ್ಮ ವಿವೇಕ ಜೂನಿಯರ್ ಕಾಲೇಜ್, ವಿವೇಕ ಗರ್ಲ್ಸ್ ಹೈಸ್ಕೂಲ್ ಕೋಟದಲ್ಲಿ, ಅಷ್ಟೊತ್ತಿಗೆ ಹೇಳ್ತಾ ಇದ್ರು KL ಕಾರಂತರವರು, ಆ ಕಾಲದಲ್ಲೂ ಈ ರಸ್ತೆಯ ಇಕ್ಕೆಲಗಳಲ್ಲಿ ಗಿಡಗಳನ್ನು ನೆಟ್ಟು ಆ ಗಿಡಗಳೇ ದೊಡ್ಡ ದೊಡ್ಡದಾಗಿ ಅವತ್ತು ನಮಗೆಲ್ಲ ನೆರಳು ಕೊಡ್ತಾ ಇದ್ದು ಆ ಗಿಡ ಮರ ಆದದ್ದು। ಕಡೆಗೆ ಅದನ್ನ ರಸ್ತೆ ಅರ್ಧ ಮಾಡ್ಕಂತೇಳಿ ಎಲ್ಲ ಕಡ್ದು ಹಾಕ್ರಿ, ಈಗ ಆ ಮರಗಳಿಲ್ಲ, ಆ ಮರಗಳನ್ನ ನಾವು ತುಂಬಾ ಮಿಸ್ ಮಾಡ್ತೇವೆ ಈಗಲೂ। ಆ ನಂತರ ಯಾರು ಹಂಗಾರೆ ಬೆಕ್ಕಿ ಗಂಟೆ ಕಟ್ಟೋದು ಯಾರು, ಅಥವಾ ಈ ಥರ ಗಿಡಗಳನ್ನು ನೋಡುವುದು ಯಾರು, ಮರ ಐಕರ್ ಗಿಡ ನೆಡ್ಕಲ್ಲ, ಆ ನೆಟ್ಟ ಗಿಡಕ್ಕೆ ನೀರು ಹಾಕಕ್ಕೆ ಅಲ್ಲ, ವನ ಮಹೋತ್ಸವ ಬತ್ತತ್ತು ಹೋತ್ತು ಅದಕ್ಕೆಂತ ಮಾಡೋಕ್ಕಿಲ್ಲ। ಆದ್ರೆ ಇಲ್ಲ, ನನ್ನ ಊರಿಗೆ ಗಿಡ ಬೇಕು, ಅಲ್ಲೊಂದು ಮರ ಇರ್ಕು, ಒಂದಲ್ಲ ನನ್ನ ಊರು ತುಂಬ ಮರ ಇರ್ಕ ಅಂತ ಕನಸು ಕಂಡು ಅದಕ್ಕೆ ಅದಕ್ಕಾಗಿ ಆ ಕನಸು ನನಸು ಮಾಡೋ ಗಿಡ ನೆಟ್ಟು ಮರ ಮಾಡುವರು ಯಾರಪ್ಪ ಈಗಿನ ಕಾಲದಲ್ಲಿ ಇದ್ದಾರೆ ಅಂತ ಕಾಂಬತ್ತಿ। ಮೊನ್ನೆ ನಮ್ಮ ಪಂಚವರ್ಣದವ್ರದ್ದು 300ನೇ ವಾರದ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಹೋದಾಗ ಇವರನ್ನ ಅಲ್ಲಿ ಅಭಿನಂದಿಸಿದ್ರು ಕಾಣಿ। ಔಷಧಿ ಎಂತವ್ರ ವಿಶೇಷತೆ ಅಂತ ಕೇಂದಾಗ ಹೇಳಿದ್ರು, ಇವರು ಗಿಡ ನೆಟ್ಟು ಮರ ಮಾಡಿದವರು ಅಂತ ಹೇಳಿ। ಯಾರಂದ್ರೆ ಇವರ ಹೆಸರು ಶ್ರೀನಿವಾಸ ಕುಂದರ್ ಗುಣ್ಮಿ ಅಂತ ಹೇಳಿ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅವರೇ ಇದ್ರ, ಅವರು ಗಿಡ ನೆಟ್ಟು ಕತೆ। ನಮ್ಮೂರಲ್ಲೂ ಬಹಳಷ್ಟು ಜನ ತಿಮ್ಮಕ್ಕನಂತವ್ರು ಇದ್ರ, ಆದ್ರೆ ತಿಮ್ಮಕ್ಕನಷ್ಟ ಅಲ್ದಿದ್ರು ಸ್ವಲ್ಪ ಮಟ್ಟಿಗಾದ್ರೂ ಮಾಡಿದವರು, ಆ ಥರ ಅಟ್ಲೀಸ್ಟ್ ಕಾಳಜಿ ಇಟ್ಕೊಂಡವರು, ಅವರನ್ನ ಈಗ ಮಾತನಾಡಿಸೋ ಹೊತ್ತು। ಶ್ರೀನಿವಾಸ್ ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ।
5: ನಮಸ್ಕಾರ ಮೇಡಮ್,
4: ಹೇಗಿದ್ರಿ ಸರ್, ಹುಷಾರಿದ್ರಿಯಾ? ಓಕೆ, ಈಗ ನಂಗೆ ಖುಷಿ ಅದ ಎಂತ ಕೇಂದ್ರೆ, ನೀವು ಗಿಡಗಳನ್ನ ನೆಟ್ಟೋರು ಅಂತ ಹೇಳ್ಕೊಂಡ ತುಂಬಾ ಅಪರೂಪ। ಎಲ್ಲ ಗಿಡ ಕೊಡುದು ಇಲ್ಲ, ಗೆದ್ದಿ ಇದ್ರೆ ಒಂದು ಪ್ಲಾಟ್ ಮಾಡ್ಕೊಂಡು ಮನಿ ಮಾಡುದಿಲ್ಲ, ಮಾರುದು ಬಿಟ್ರೆ ಗಿಡನ ನೆಡುವುದು ಪಂಚಾಯ್ತಿಯೇ ಇಲ್ಲ। ಸೊ ನೀವು ಒಂದು ಮರ ಕಡಿದ್ರೆ ಅದಕ್ಕೊಂದು 10 ಗಿಡ ನೆಡ್ಕೊಂಡಲ್ಲಿ ಹೇಳ್ತಾರೆ, ಎಲ್ಲಿ ನೆಡುದು, ಯಾರು ನೆಡುದು, ಅದಕ್ಕೆ ನೀರು ಹಾಕೋದು ಯಾರು, ಅದನ್ನ ಕಣ್ಕೊಂಬ್ದು ಯಾರು, ಸಾಕುದು ಯಾರು, ನಿಮ್ಗೆ ಹೆಂಗೆ ಸರ್ ಇದೊಂದು ಯೋಚನೆ ಬಂತು ಗಿಡ ನೆಡ್ಕಂದ ಹೇಳಿ?
5: ನನಗೆ ಇದಕ್ಕೆ ಯೋಚನೆ ಬರಲಿಕ್ಕೆ ಇದಕ್ಕೆ ಪ್ರೇರಣೆ ಎಲ್ಲ ನಮ್ಮ ಆದರಣೀಯ ಮಾಲಕರಾದ ಆನಂದ್ ಸಿ ಕುಂದರ್ ಅವರು, ಅವರನ್ನ ನಾನು ಪ್ರತಿ ದಿವಸ ಬೆಳಿಗ್ಗೆ ಎದ್ಕೊಳ್ಳೆ ನೆನೆಸ್ಕೊಳ್ತೇನೆ, ಯಾಕಂದ್ರೆ ಅವರು ಅಷ್ಟೊಂದು ಸಮಾಜದ ಬಗ್ಗೆ ಕಳಕಳಿ ಇರುವವರು। ಏನಂದರೆ ನಾವು ಗೀತಾನಂದ ಫೌಂಡೇಶನ್ ವತಿಯಿಂದ ಕೆಲವು ವರ್ಷದಿಂದ ನಮ್ಮ ಸೌಕರ್ಯ ಪ್ರೇರಣೆಯಂತೆ ನಾವು ಗಿಡ ಕೊಡ್ತಾ ಬಂದಿದ್ದೀವಿ। ಮೊದಲಿಗೆ 2000 ಜೂನ್ ಕೊಡ್ತೀವಿ, ವಿಶ್ವ ಪರಿಸರ ವನ ಮಹೋತ್ಸವಕ್ಕೋಸ್ಕರ ಜೂನಲ್ಲಿ ಎಲ್ಲ ನರ್ಸರಿಯಿಂದ ತಂದು ಕೊಡ್ತಾ ಇದ್ದೀವಿ। ಆಮೇಲೆ ಅದು ಬೇಡಿಕೆ ಜಾಸ್ತಿ, ಸಂಘ ಸಂಸ್ಥೆ ಶಾಲೆ ಕಾಲೇಜುಗಳಿಂದ ಮನೆಯವರು ಎಲ್ಲ ಅವರಿಗೆ ಏನು ಗಿಡ ಬೇಕು ಅದನ್ನು ಆಯ್ಕೆ ಮಾಡಿಕೊಂಡು ತಗೊಂಡೋಗಿ ನೆಡ್ತಾ ಇದ್ರು। ಅದು ವರ್ಷದಿಂದ ವರ್ಷಕ್ಕೆ ಬೇಡಿಕೆ ಜಾಸ್ತಿ ಆಯಿತು, ಹಾಗೆ ಅದು 10-12 ಸಾವಿರದವರೆಗೆ ಬಂದು ನಿಂತಿದೆ। ಈಗ ಪ್ರತಿ ಜೂನಲ್ಲಿ ನಾವು ಗಿಡ ಕೊಡಲಿಕ್ಕೆ ಶುರು ಮಾಡ್ತೀವಿ, ಆಗಸ್ಟ್ವರೆಗೆ ಕೊಡ್ತೀವಿ। ಹಾಗೆ ಕೊಡ್ತಾ ಇರುವಾಗ ಅವ್ರು ತಗೊಂಡು ಹೋದವ್ರು ಒಂದು ದಿವಸ ಒಬ್ರು ಒಂದು ನನ್ನ ಹತ್ರ ಒಂದು ಪ್ರಶ್ನೆ ಕೇಳಿದ್ರು,
4: ಎಂತಂದೇಳಿ,
5: ಮರ ನೀವು ಇಷ್ಟೆಲ್ಲ ಗಿಡ ಕೊಡ್ತೀರಿ ಅಲ್ಲೇ, ನೀವೇನಾದ್ರು ಒಂದು ಗಿಡ ನೆಟ್ಟೀರಿ ಹಾಕೇನ್ರಿ? ನನಗೆ ಅದು ಒಂಥರ ಆಯ್ತು, ಹೌದಲ್ಲ ಎಲ್ಲೋ ನಾವು ಹೌದು, ಏನಾದರೂ ನಿಮ್ಮ ಏನು ಮಾಡಿದೆ ಮರ ಜೀವನದಲ್ಲಿ, ಏನಾದರೂ ಒಂದು ತೋರಿಸು ಮರ ನಿನ್ನ ಸಾಧನೆ ಅಂತ ಯಾರನ್ನಾರು ಕೇಳಿದ, ನಾವು ಕೇಳಿದ ನನ್ನನ್ನು ಯಾರು ಕೇಳಿದ ನಾವು ಎಂಥ ತೋರಿಸಿಗಿತ್ತು, ಬರೀ ಭೂಮಿಯಲ್ಲಿ ಗಾಳಿ ನೀರು ಇಲ್ಲಿದೆಲ್ಲ ನೀನು ಸೇವಿಸಿದ್ಯಾ, ಇಲ್ಲಿ ಏನು ಸಂಪನ್ಮೂಲ ಇದೆ ಅದನ್ನೆಲ್ಲ ಸೇವಿಸಿ ಮಲಿನ ಮಾಡಿದ್ಯಾ, ಆದರೆ ಮರುಳಿ ಏನಾದರೂ ಕೊಟ್ಟಿದ್ದೆ ಯಾರು ಕೇಳಿದ್ರೆ ಉತ್ತರ ಏನು ಕೊಡುವುದು, ಅದಕ್ಕೋಸ್ಕರ ಒಂದಿರಲಿ ಅಂತ ಒಂದು ಸ್ವಲ್ಪ ಗಿಡ ನೋಡು ಅಂತ ಮನಸ್ಸು ಮಾಡಿ ನಾನು ಮೊದಲಿಗೆ ನಮ್ಮ ಕಾರ್ಕಡ ಶಾಲೆಯಲ್ಲಿ ನಮ್ಮ ಸೌಕರ್ಯ ತಂದ ಗಿಡವನ್ನು ನನ್ನ ಸಹೋದ್ಯೋಗಿ ಮಿತ್ರರ ಜೊತೆ ಸೇರಿ ಸ್ವಲ್ಪ ನೆಟ್ಟೆ।
4: ಕಾರ್ಕಡ ಶಾಲೆ
5: ಆವರಣದಲ್ಲ ಹೊರಗಡೆ ನೆಟ್ಟಿದ್ದೀವಿ, ಆ ಶಾಲೆಯವರು ರಸ್ತೆ ಬದಿ ನೆಟ್ಟಿದ್ದೀವಿ। ಅವಾಗ ಏನಾಯ್ತು ಅಂದರೆ ನಾನು ನೋಡ್ಲಿಕ್ಕೆ ಮೊದಲು ಇದು ಮಳೆಗಾಲದಲ್ಲಿ ಈಗ ನೆಡುವಾಗ ಹಸಿರಿದೆ ಖುಷಿ ಆಗ್ತದೆ, ಆಮೇಲೆ ಇದು ಬೇಸಿಗೆಯಲ್ಲಿ ಇದನ್ನು ಬದುಕೋದು ಹೆಂಗೆ ಅಂತ ಆಲೋಚನೆ ಮಾಡಿ ಅಲ್ಲಿ ಶಾಲೆಯವ್ರ ಹತ್ರ ನಮ್ಮ SDMC ಅವ್ರ ಹತ್ರ ಅನುಮತಿ ಕೇಂದ್ರ ಅಲ್ಲೊಂದು ಪೈಪ್ ತಗೊಂಡು ಹಾಕಿ ಪ್ರತಿ ಆ ಭಾನುವಾರ ನೀರು ಬಿಡುವ ವ್ಯವಸ್ಥೆ ಮಾಡಿದೀವಿ। ಒಬ್ರು ಆತಿಲ್ಲ, ಪಾಗರದ ಅವ್ರು ಗೇಟ್ ಹಾಕ್ತಾರೆ, ಆಮೇಲೆ ಭಾನುವಾರ ಒಬ್ರು ಗೇಟ್ ಒಳಗಿರುವುದು ಶಾಲೆ ಕಂಪೌಂಡ್ ಒಳಗೆ, ಒಬ್ರು ಹೊರಗೆ ನಾನು ಇರ್ದು ನೀರು ಹಾಕ್ತಾ ಇದೀವಿ। ಅದೊಂದು 40 ಗಿಡ ನೆಟ್ಟಿದೀವಿ। ಅದು ಏನಾಯ್ತು ಅಂದ್ರೆ ನಾವು ಬೆಳಿಗ್ಗೆ ಮತ್ತು ಸಾಯಂಕಾಲ ಕೆಲಸಕ್ಕೆ ಹೋಗಿ ಬದ್ದು ಹೋತ ಬತ್ತಾ ಹೋತ ಬತ್ತಾ ಕಾಂಬದು ಕಂಡಾಗ ಏನು ಅನ್ಸುತ್ತಂದ್ರೆ ಒಂದೊಂದು ದಿವಸ ಒಂದೊಂದು ಗಿಡವೇ ದನ ಕಟ್ತಾ ಇದ್ರು, ಅದು ಗಿಡ ಹೋಗ್ತಾ ಇರುತ್ತೆ, ಅದನ್ನು ನಾನು ಬಿಡಿಸಿ ಹೋಗ್ಬೋದು ಬಾಪಸ್ವಾಮಿ ಬಾಪಸ್ವಾಮಿ. ಆದರೂ ಗಿಡ ಏನು ಬೆಳೀತು ಕೆಲವೆಲ್ಲ ಬೇರೆ. ಅಂದರೆ ಈಗ ನಮ್ಮ ಇಲ್ಲಿಯ ಪರಿಸ್ಥಿತಿ ಏನಂದರೆ, ಮಳೆಗಾಲದಲ್ಲಿ ನೀ ಮಳೆ ಅಂದರೆ ಜಿರಾಪತಿ ಮಳೆ, ನೆಟ್ಟು ಗಿಡ ಎಲ್ಲ ಕೊಳತ ಫಸ್ಟ್ 2 ತಿಂಗಳು ನೀರು ನಿಂತ್ಕೊಂಡೇ ಇರುತ್ತೆ. ಅದೇ ಬೇಸಿಗೆಯಲ್ಲಿ ಗಿಡ ಸೊತ್ತು ಹತ್ತು, ಅದು ಬ್ಯಾಲೆನ್ಸ್ ಮಾಡ್ಕೊ. ಅದಕ್ಕೋಸ್ಕರ ನಾವು ಎಂತ ಮಾಡ್ತೇನೆ, ಗಿಡ ನೆಟ್ಟರು ಕೂಡಲೇ ಅದಕ್ಕೊಂದು ಬೆದ್ರ ಕೋಲು ಸಪೋರ್ಟ್ ಹಾಕಿ ಅದಕ್ಕೊಂದು ಗುರುತೇ ಇರಲಿ. ಈ ಹುಲ್ಲು ಹೊಡೆಯೋರದ್ದು ಒಂದು ಕಾಟೆ ಇದೆ. ಮೊದಲಾದರೂ ಇಷ್ಟೊಂದು ಹುಲ್ಲು ಇರ್ತಿರಲಿಲ್ಲ, ನಾವು ಸಣ್ಣದೀಪ್ ಸ್ವಾಮಿ ಹುಲ್ಲೋಡ ಪಂಚಾಯತಿ ಇರಲಿಲ್ಲ, ದನ ಮಿಂದ್ಕೊಂಡು ಹೋಗ್ತೀವಿ. ಈಗ ಹುಲ್ಲು ಹೊಡೆಯಲಿಕ್ಕೆ ಒಂದು ಮಿಷಿನ್, ಅದೇ ಒಂದು ಕಸಬಾಯಿ ಬಿಟ್ಟಿದೆ. ಈ ಹುಲ್ಲು ಹೊಡೆಯೋರು ಅದು ಕಾಂತಿಯಲ್ಲೇ ಕಟ್ ಮಾಡಿ ಹಾಕ್ತಾರೆ. ಆಮೇಲೆ ಬೇಸಿಗೆಯಲ್ಲಿ ಅದು ಸುತ್ತೋತ್ತು, ಏನಂದರೆ ಸುತ್ತೋತ್ತನ್ನು ನಾವು ನೀರು ಹಾಕೋಕೆ ವ್ಯವಸ್ಥೆ ಮಾಡ್ಕೊಂಡು ಒಂದು ಭದ್ರ ಬೇಲಿ ಮಾಡ್ಕೊ. ಮತ್ತೊಂದು ಈ ಹುಲ್ಲೋಡು ಖರ್ಚು ಜಾಸ್ತಿ ಆಯ್ತಂದ್ರೆ ಹುಲ್ಲು ಕರ್ಟ್ರಿಕೊಳ್ಳೆ ಬೆಂಕಿ ಕಡ್ಡಿ ಕೀರಿ ಕೊಡ್ತಾರೆ, ಎಲ್ಲ ಸುತ್ತೋತ್ತು. ನಮ್ಮದು ಪೂರಾ ಇದಾದ್ರು ನಾವು ಪ್ರತಿ ಸಾರಿ ಹೋಪ್ಸಮಿ ಒಂದೊಂದು ಕಡೆ ಬೆಂಕಿ ಕೊಟ್ಟು ನಾವು ನೆಟ್ಟು ಗಿಡ ಎಲ್ಲ ಹೊತ್ತು. ಅದರಿಂದ ಈ ಗಿಡ ನೋಡೋ ಪ್ರೇರಣೆ ನನಗೆ ಏನಂದ್ರೆ, ಈಗ ನಾವು ಬರ್ತಾ ಬರ್ತಾ ಮೊದಲಿನಷ್ಟು ಭೂಮಿ ಮೇಲೆ ನಾವು ಇರಬೇಕಾದ್ರೆ ವರ್ಷದಿಂದ ವರ್ಷಕ್ಕೆ ಶೆಕೆ ಜಾಸ್ತಿ ಆಗ್ತಾ ಇತ್ತು. ನಮ್ಮ

0: ಇದಕ್ಕೆ ಆಮೇಲೆ ಏನಂದ್ರೆ ವರ್ಷದಿಂದ ವರ್ಷಕ್ಕೆ ತಾಪಮಾನ ಏರೋದ್ರ ಜೊತೆಗೆ ಮುಂದೆ ಯಾವ ಹಂತಕ್ಕೆ ಮುಟ್ಟುತ್ತೆ ಅನ್ನೋದಕ್ಕೆ ಇರುವ ಜಾಗದಲ್ಲಾದರೂ ಒಂದೊಂದು ಮರ ನೆಟ್ಟು ನಾವು ಬೆಳೆಸೋಣ, ನಮ್ಮನ್ನು ಈ ಭೂಮಿಯ ಮೇಲೆ ನಮ್ಮ ಪ್ರತಿನಿಧಿಯಾಗಿ ಅದು ಇರಲಿ, ಕಾಲದ ನಂತರ ಅವರು ನಮ್ಮ ಮನೆಯವರು ಒಂದು ಗಿಡ ನೆಟ್ಟಿದ್ದಾರೆ ಅಂತ ಗುರುತಿಗಿರಲಿ ಅಂತ ನಾವು ಶುರು ಮಾಡಿದ್ದು. ಅದೀಗ ನಮ್ಮ ಗೀತಾನಂದ ಫೌಂಡೇಶನ್ನಿಂದ ನಾವೊಂದು ಸಂಘ ಕಟ್ಕೊಂಡು ಶುರು ಮಾಡಿ ಪ್ರತಿ ಭಾನುವಾರ 2-2 ಗಂಟೆ ಸಮಾಜಕ್ಕೋಸ್ಕರ ಮೀಸಲಿಡ್ತಾ ಇದ್ದೀವಿ. ಅದಕ್ಕೆ ನಮಗೆ ಪ್ರೇರಕವಾಗಿ ಬೆನ್ನೆಲುಬಾಗಿ ನಮ್ಮ ದನಿಯವರು ನಮಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ, ಅದಕ್ಕೆ ಪೂರಕ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಅದೇ ಥರ ನಮ್ಮ ತಂಡ, ನಮ್ಮ ಸ್ನೇಹಿತರು, ಸಹೋದ್ಯೋಗಿಗಳು ಭಾಳ ಉತ್ಸಾಹದಿಂದ ಬೆಳಿಗ್ಗೆ 6 ಗಂಟೆಗೆ ಅಂದರೂ 6 ಗಂಟೆಗೂ ಬರ್ತಾರೆ, ಇಲ್ಲ 7 ಅಂದರೆ 7, ಎಲ್ಲಿ ಬೇಕಾದ್ರೂ ಎಷ್ಟು ದೂರ ಬೇಕಾದರೂ ಹೋಗ್ಲಿಕ್ಕೆ ತಯಾರಿದೆ, ಹ್ಯಾಬಿಟ್ ಆಗಿದೆ ಅಂತೂ ಖುಷಿಯಾಗ್ತಾ ಇದೆ. ಈ ಮಧ್ಯೆ ಇದ್ರ ಮಧ್ಯೆ ನಮ್ಮನ್ನು ಕೆಲವರು 100ನೇ ವಾರ ಮೊನ್ನೆಯಷ್ಟೇ ನಾವು ಆಚರಣೆ ಮಾಡಿದ್ದೀವಿ. 100 ವಾರದ ನೆನಪಿಗೋಸ್ಕರ ನಮ್ಮ ದನಿಯವರ ಮುಂದಾಳತ್ವದಲ್ಲಿ ನೇಡೂರು ವಾಣಿ ಹೈಸ್ಕೂಲಲ್ಲಿ ಪ್ರೌಢಶಾಲೆ 100 ಗಿಡ ನೆಟ್ಟು ನಮ್ಮ ದನಿಯವರ ಹುಟ್ಟುಹಬ್ಬಕ್ಕೆ ಅದನ್ನು ಅರ್ಪಿಸಿದ್ದೀವಿ. ಆ ಶಾಲೆಯವರು ನಮ್ಮನ್ನು ಒಂದು ಮನವಿ ಸಲ್ಲಿಸಿದರು, ನಮಗೆ ಕೃಷಿ ಆಧಾರಿತ ಶಿಕ್ಷಣ ನಾವೊಂದು ಆಲೋಚನೆ ಹಾಕಿದ್ದೀವಿ, ನಮ್ಮ ಶಾಲೆಗೆ ಅನುದಾನ ಭಾಳ ಕಡಿಮೆ, 2 ಮಾಸ್ಟರ್ ಮಾತ್ರ ಸರ್ಕಾರದ ಸಂಬಳ ಬರೋದು, ಉಳಿದು ನಾವೀಗ ಅಡಿಕೆ ಸಸಿ ಹಾಕಿದ್ದೀವಿ, ಕಾಳ್ಮೆಣ್ಸು ಹಾಕಿದ್ದೀವಿ, ಇನ್ನೂ ಒಂದು 5-6 ವರ್ಷದಲ್ಲಿ ಇನ್ನೂ ಅನುದಾನ ಕಮ್ಮಿ ಆಗುತ್ತೆ, ನೀವು 100 ತೆಂಗಿನ ಗಿಡ ಕೊಟ್ಟರೆ ಒಳ್ಳೇದಾಗುತ್ತೆ ಅಂತ ಹೇಳಿದರು. ಅದೇನು ಕಾಕತಾಳೀವೇನು, ನಮ್ದು 100ನೇ ವಾರ 100 ಗಿಡ ಒಟ್ಟಾಗಿ ಕೊಟ್ಟು,
1: ಹೌದೌದು,
0: ಅಲ್ಲಿ ನಾವು ನೆಟ್ಟು ಬಂದಿದ್ದೀವಿ, ಭಾಳ ಖುಷಿಯಾಗಿದೆ. ಹಾಗೆ ಇದರಲ್ಲಿ ನಮ್ಮ ಈ ಅಭಿಯಾನ ಶುರುವಾಗಿದೆ, ಈಗ 100 ವಾರ ಆದಮೇಲೆ ಕೆಲವರೆಲ್ಲ ಗುರುತಿಸಿದ್ದಾರೆ, ಹಾಗೆ ನೀವು ಕೂಡ ಮೊನ್ನೆ ನಮ್ಮನ್ನು ಅಲ್ಲಿ ಪರಿಚಯ ಮಾಡಿಕೊಂಡ್ರಿ, ಈಗ ನಿಮ್ಮ ಮುಂದಿದ್ದೇನೆ ಮೇಡಮ್.
1: ಸೂಪರ್, ಖುಷಿ ಆಯ್ತು. ಯಾಕೆ ನಂಗೆ ಖುಷಿ ಅದಕ್ಕೆ ಅಂದ್ರೆ ನಮ್ಮಲ್ಲಿ ಗಿಡ ನೆಡೋದು ಯಾರು ಯೋಚನೆ ಮಾಡೋದಿಲ್ಲ ಸರ್, ಕೊಡುದಾದ್ರೆ ಬಾರ ಅಂತ ಹೇಳಿ ಗರ್ಗಸ ತಕೊಂಡೋಗಿ ಕರ ಕರ ಮಾಡಿ ಕಡ್ದು ತೆಗ್ದು ಬಿಸಾಡಿ ಒಲಿಗೆ ತುಂಬಿ ಆಯತ್ ಬಟ್ ಆ ನೆಟ್ಟು ಸಾಕೋದಿದೆಯಲ್ಲ ಅದು ತುಂಬಾ ಕಷ್ಟದ ಕೆಲಸ. ನೆಡುವುದಾದ್ರೂ ಕೆಲವ್ರು ಯಾರೋ ಕೊಟ್ರ ಅಂತ ನೆಡ್ತಾರೆ, ಬಟ್ ನೆಟ್ಟರ ಮೇಲೆ ಮುಗಿನ ಸಾಕ್ದಂಗೆ ಸಾಕಲ್ಲ ಅದನ್ನ. ಇದನ್ನ ಹೇಳಿ, ಈ ಚಾಲೆಂಜ್ ಹೆಂಗಿತ್ತು ಅಂತ.
0: ಇದೇ ನೀವು ಹೇಳಿದ ಒಳ್ಳೆ ಪ್ರಶ್ನೆ ಇದೆ. ಏನಂದ್ರೆ ನೋಡುದು ಬಹಳ ಸುಲಭ, ನೆಟ್ಟು ಬಂದ್ರೆ ಆಯ್ತು, ಆಮೇಲೆ ಅದನ್ನ ಬೆಳೆಸುವುದು ಬಹಳ ಕಷ್ಟ. ಯಾಕಂದ್ರೆ ಅದು ನೆಟ್ಟ ಮೇಲೆ ನಾವು ನೆಡುವ ಗಿಡ, ಒಂದು ಗಿಡವನ್ನು ನಾವು ನೆಡುವ ಜಾಗವನ್ನು ಮೊದಲು ಆಯ್ಕೆ ಮಾಡ್ಕೊಳ್ಬೇಕು. ಒಂದು ಮಧ್ಯೆ ಎಲ್ಲೋ ಒಂದು ನೆಟ್ಟರೆ ಆ ಗಿಡ ಖಂಡಿತ ಬದುಕುವುದಿಲ್ಲ, ಅದಕ್ಕೆ ದಿನ 100 ಆರು ತೊಂದರೆ. ರಸ್ತೆ ಬದಿ ನೆಟ್ಟರೆ ಯಾರೋ ಬಂದು ಕಾರ್ ಹಾರಿಸ್ತಾರೆ, ಬೈಕ್ ನಿಲ್ಲಿಸ್ತಾರೆ, ಅಥವಾ ಆ ರಸ್ತೆ ಮೇಲೆ ಅದನ್ನು ಅಗಲೀಕರಣ ಯಾವುದು ಅದು
1: ಸರ್ವಿಸ್ ರೋಡ್
0: ಮತ್ತೊಂದು ಏನಾದರೂ ಒಂದು ಡೆವಲಪ್, ಆ ಮನೆಯಲ್ಲಿ ಒಂದು ಸ್ವಲ್ಪ ಬೇರೆ ಕೇಬಲ್ ಹಾಕಿ ಅಗೀತಾರೆ, ಅಥವಾ ಗಾಡಿ ನಿಲ್ಲಿಸ್ತಾರೆ, ಅಥವಾ ಅದ್ರ ಮೇಲೆ ಇಷ್ಟು ಮಣ್ಣಾಗ್ತಾರೆ, ಅದು ಬದುಕುವ ಸಾಧ್ಯತೆ ಭಾಳ ಕಡಿಮೆ. ಅದರಿಂದ ನಡುವ ಮೊದಲು ಒಂದು ಜಾಗ ಆಯ್ಕೆ ಮಾಡ್ಕೊಳ್ಬೇಕು, ಅದಕ್ಕೊಂದು ಅಲ್ಲಿ ಗಿಡ ಇದೆ ಅಂತ ಗುರುತಿಗೆ ಒಂದು ಬೇಲಿ ಹಾಕಬೇಕು, ಮತ್ತು ನೋಡುವಾಗ ಯಾವ ಗಿಡ ಆ ಪರಿಸರಕ್ಕೆ ಹೊಂದಿಕೆ ಆಗ್ತದ. ಕೆಲವೊಂದು ಗಿಡಗಳು ಎಲ್ಲ ಪರಿಸರದಲ್ಲಿ ಬದುಕುವುದಿಲ್ಲ, ಕಾಡು ಜಾತಿಯ ಗಿಡಗಳ ನೀರು ಕಡಿಮೆ ಇದ್ರೂ ಬದುಕ್ತವೆ. ಅಂತ ಒಂದು ಗಿಡವನ್ನು 2-3 ವರ್ಷ ನಾವು ನೆಟ್ಟು ಆರೈಕೆ ಮಾಡಿ ಸ್ವಲ್ಪ ದೊಡ್ಡದಾದ ಮೇಲೆ ತನ್ನಷ್ಟಕ್ಕೆ ತಾನು ಬೆಳೀತದೆ, ಮತ್ತೆ ಸಾಧಾರಣ ಯಾರು ಅದಕ್ಕೂ ಇದು ಮಾಡಿದರೂ ಏನಾಗುವುದಿಲ್ಲ, ಹಾಗೆ ಅದು ಪರಿಸರಕ್ಕೆ ಹೆಮ್ಮರವಾಗಿ ಬೆಳೀತದೆ.
1: ಹ್ಯಾಂಗಿನ ಗಿಡ ಎಲ್ಲ ನಾವು ರೋಡ್ ಬದೆ ನೆಡುವುದಾರೆ, ನೆಟ್ಟರು ಒಳ್ಳೆಯದು.
0: ರೋಡ್ ಬದಿಯಲ್ಲಿ ಸಾಧಾರಣ ದೇವದಾರು ತುಂಬ ನೆರಳು ಕೊಡ್ತದೆ, ಎಷ್ಟೇ ಹೊರಗಡೆ ಬಿಸಿಲಿಂದ ಬಂದು ಒಂದು ಸ್ವಲ್ಪ ಅಲ್ಲಿ ಕೂತ್ರೆ ನೆರಳು ಒಳ್ಳೇದಿರುತ್ತೆ. ಮಳೆ ಮರ ಅಂತಾರೆ, ಅದು ಒಳ್ಳೆ ಬೇಗ ಒಂಥರ ಕೊಡೆ ತರ ಚಪ್ರ ತರ
1: ಎಷ್ಟು ಚಂದ ಅಲ್ಲ ಆ ಮರ.
0: ಹೌದೌದು,
1: ಅದ್ರ ಹೆಸರೇ ದೇವದಾರು, ಲಾಯ್ಕಿತ್ತು ಹೆಸರು,
0: ಅದು ಒಳ್ಳೇದಿದೆ. ಆಮೇಲೆ ನಮ್ಮ ಹೆಬ್ಬೆಲ್ಸ್ ಇದೆ, ಹೆಬ್ಬೆಲ್ಸ್ ಅಂದ್ರೆ ಅದರಲ್ಲಿ ಕಾಯಾಗುತ್ತೆ, ಮತ್ತೆ ಕಾಯತ್ತು ಅದು ತುಂಬಾ ಹಕ್ಕಿ ಬಂದು ಕೂತ್ಕೊಂಡು ಅದರಲ್ಲಿ ತಿಂತು, ಅದನ್ನು ಅದ್ರ ಬೀಜ ಕೂಡ ಬೇರೆ ಬೇರೆ ಕಡೆ ಹುಟ್ಟುತ್ತೆ, ಹೆಬ್ಬೆಲ್ಸು ಆಗ್ಬೋದು. ಈ ದೇವದಾರಿಗೆ ಅಷ್ಟು ನೀರು ಬೇಡ,
1: ಕೆಲವು
0: ಮಾಗನಿಗೂ ಅಷ್ಟು ನೀರು ಬೇಡ, ಮತ್ತೆ ಈ ಕರೆಂಟ್ ಲೈನ್ ಕೆಳಗೆ ಹಾಕುದಾದ್ರೆ ಕುಂಟ ನೆರಳೆಲ್ಲ ಬದ್ದತ್ತೆ, ಅದು ಹೆಚ್ಚು ಎತ್ತರ ಹೋತಿಲ್ಲ, ಅದಕ್ಕೂ ಹೆಚ್ಚು ನೀರು ಬೇಡ.
1: ಕರೆಂಟ್ ಲೈನ್
0: ಕೆಳಗಡೆ ಹಾಕುದಂತದೆ,
1: ಕರೆಂಟ್ ಕಂಬನೆಲ್ಲ ಕಂಡ್ಕೊಂಡು
0: ಅಲ್ಲ ಲೈನ್ ಮೇಲೆ ತಡೆಯೋ ತೊಂದರೆ ಆತ. ಅವರು ಕೆಬಿಆರ್ ಬಂದು ಕಡಿತರಲ್ಲ, ಮೆಸ್ಕಾಂ ಅವ್ರು ಬಂದು
1: ನಿಜ ಮಳೆಗಾಲ ಬಂತಂದ್ರೆ ಎಲ್ಲ ಟಕ್ ಟಕ್ ಟಕ್ ಚಕ್ ಅಂತ,
0: ಅದಕ್ಕೋಸ್ಕರ ನಾವು ಕೆಳಗಡೆ ಅದು ಹೆಚ್ಚು ಎತ್ತರ ಬೆಳೆಯುವ ಬರೀ ನೆರಳು ಕೊಡುವ ಗಿಡವನ್ನ ಹಾಕ್ಬಹುದು. ಮತ್ತೆ ಅರಣ್ಯ ಇಲಾಖೆಯಲ್ಲಿ ಸುಮಾರು ನಮ್ಗೆ ಕೆಲವೆಲ್ಲ ಸಜೆಷನ್ ಮಾಡ್ತಾರೆ, ಹೊಳೆ ಬದಿಗೆ ಯಾವುದು ಹೊಳೆ ಹೊನ್ನಿ, ಆಮೇಲೆ ಉಪ್ಪು ನೀರು ಅಂಶ ಇರೋಗಿ ಯಾಕೆ ಯಾವ್ದು ಅದೆಲ್ಲ ಹೇಳ್ತಿರೋದೆ ಅಲ್ಲ, ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಆಯ್ಕೆ ಮಾಡಿ ಸೂಕ್ತ ಗಿಡ ಸೂಕ್ತ ಜಾಗ ಆಯ್ಕೆ ಮಾಡಿ ನೆಟ್ಟು ಅದನ್ನು ದಿನ ವಾರಕ್ಕೊಮ್ಮೆಯಾರು ಅದ್ರ ಕಡೆ ಸ್ವಲ್ಪ ಕಾಳಜಿ ಗಮನ ಕೊಟ್ಟರೆ ಒಂದು 2 ವರ್ಷ ಇದು ಮಾಡಿದರೆ ಒಂದು ನಮಗೆ ಮರ ಬೆಳೆಸಬಹುದು.
1: 2 ವರ್ಷ ಕಂಡ್ಕೊಂಡ್ರೆ
0: 2 ಅಥವಾ 3 ವರ್ಷ ಬೇಕೇ ಬೇಕು ಮರಕ್ಕೆ, ಅದು ಅವಾಗ ಸ್ವಲ್ಪ ಗಟ್ಟಿ ಆಗ್ತದೆ, ಬೇಸಿಗೆಯಲ್ಲಿ ನೀರಿಲ್ಲದೆ ಬದುಕುವ ಒಂದು ಸಾಮರ್ಥ್ಯ ಅದಕ್ಕೆ ಬರುತ್ತೆ.
1: ಈಗ ನೀವು ಗಿಡ ನೆಟ್ಟರು ಸರ್ ಅದಕ್ಕೊಂದು ಬೇಲಿ ಹಾಕಕ್ಕೆ ಆಗ್ತಲ್ದ, ಹೇಗಳಿಗಾರು ಗಿಡ ನೆಟ್ಟರು ಒಂದು ಬೇಲಿ ಹಾಕೇ ಹಾಕ್ತಾರೆ, ಸೊ ಅದಕ್ಕೊಂದು ವ್ಯವಸ್ಥೆ ಐಕಲ್ಲ ಸರ್, ಬರೀ ಒಂದು ಗಿಡ
0: ತಗೊಂಡಿಲ್ಲ, ನಾವು ಅದಕ್ಕೂ ವ್ಯವಸ್ಥೆ ಮಾಡ್ಕೊಂಡೆ ಹೊತ್ತು. ಹಬ್ಸಮಿ
1: ಹೆಂಗ್ ಮಾಡ್ತೀವಿ
0: ನಾವು, ಭಾನುವಾರ ಹಬ್ಬದಾದ್ರೆ ಶನಿವಾರನೇ ಅದಕ್ಕೆ 3 ಅಥವಾ 4 ಗೂಟ ರೆಡಿ ಮಾಡಿಕೊಂಡು ಅದಕ್ಕೊಂದು ಮೆಸ್ ಹಸಿರು ಮೆಸ್ ಫೈಬರ್ ಮೆಸ್

0: ಸಾಕ್ತೀವಿ.
1: ಅದು ಹಸಿರು ಮೆಸಿ ಅಂತ ಹಾಕೋದಕ್ಕೆ
0: ಸ್ವಲ್ಪ ಗುರುತಾಗ್ಲಿ ಅನ್ಕೊಂಡು ಎಲ್ಲರಿಗೂ
1: ಹಸಿರು,
0: ಹಾ ಕಣ್ಣಿ ತೋರ್ಲಿ. ಮತ್ತೆ ಈ ಹುಲ್ಲು ಕಟ್ ಮಾಡೋರಿಗೆ ಕೆಲಸರಿಗೆ ಗೊತ್ತಾದಿಲ್ಲ, ಬರ್ರ ಹರ್ಸ್ಕೊಂಡು ಹೋಗ್ತಾ ಇರ್ತಾರೆ, ಅದೇ ಕಟ್ಟಾತ. ಮತ್ತೆ ಯಾವ್ದಾರು ಹಿಂದ್ಗಡೆ ಗಾಡಿ ಬಪ್ಸಮ್ಮಿಗೆ ಗೊತ್ತಾತ, ಅಥವಾ ಬೆಂಕಿ ಹಾಕೋರಿದ್ರೆ ಏನು ಮಾಡ್ಲಿಕ್ಕಿಲ್ಲ ಹೊತ್ತ. ದನ ಕಟ್ಟುವವರಿಗೆ ಸ್ವಲ್ಪ ಗೊತ್ತಾಗಲಿ. ಈ ಎಲ್ಲ ಕಾರಣ ಉದ್ದೇಶದಲ್ಲಿ ನಾವು ಸ್ವಲ್ಪ ಅದಕ್ಕೆ ಒಂದು ಗುರುತ ಒಂದು ಗಾರ್ಡ್ ಮಾಡಲೇಬೇಕು. ಭದ್ರತೆ ಬೇಲಿ ಮಾಡಿದ್ರೆ ಸ್ವಲ್ಪ ಜಾಗ್ರತೆ, ಭದ್ರತೆ ಬೇಲಿ ಮಾಡಿದ್ರೆ ಸಾಕಲ್ಲ. ಈ ಒಂದು ಬೇಸಿಗೆಯಲ್ಲಿ ಅದಕ್ಕೆ ನೀರು ಹಾಕಲೇಬೇಕು, ಎರಡು ವರ್ಷ ಎಲ್ದಿದ್ರೆ ಭಾಳ ಕಷ್ಟ. ನಾವು ನಮ್ಮ ಸಂಸ್ಥೆ ಗಾಡಿಯಲ್ಲೇ ಅದಕ್ಕೆ ನೀರಿನ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಒಂದು ವೇಳೆ ಒಂದು ವಾರ ಹಾಕಿದ್ರು ಮತ್ತೊಂದು ವಾರದ ಹೊಪ್ಸಮ್ಮಿಗೆ ಅದು ಬಾಡಿ ಸಾಯುವ ಸಾಧ್ಯತೆ ಸತ್ತು ಹೊತ್ತು. ನಾವು ನೆಟ್ಟು ಸುಮಾರು ಈಗ ಏನಂದರೆ ನಾವು ಹಳಕುಟ್ಟಿ ಜಡ್ಡಲ್ಲಿ ನೋಡುವಾಗಲೇ ಹೇಳಿದ್ರು ಸುಮಾರು ನೆಟ್ಟಿದ್ದೀವಿ, ಅದು ಹೋಯಿತು. ಸ್ವಲ್ಪ ಮೊನ್ನೆ ಅದು ಕ್ರಿಕೆಟ್ ಗ್ರೌಂಡ್ ಆಗ್ತದೆ ಅಂತ ಹೇಳಿದರು. ಮತ್ತೆ ನಮ್ಮ ಸರ್ವಿಸ್ ರೋಡಿದ್ದು ಕೆಲವು ಮಣ್ಣೆಲ್ಲ ಹಾಕಿ ಅದೆಲ್ಲ ಅಲ್ಲಿದ್ದು ಹೋಯ್ತು. ಹೌದು, ಕೆಲವು ರಸ್ತೆ ಬದಿಯಲ್ಲಿ ಇರೋದು ಹೋಯ್ತು. ಆಮೇಲೆ ಈಗ ನಾವು ಅದಕ್ಕೋಸ್ಕರ ಏನು ಮಾಡಿದ್ದೀವಿ ಅಂದರೆ ಎಲ್ಲ ಕಡೆ ಕಟ್ರಾಪಟ್ರ ಗಿಡ ನೋಡೋಕೆ ಹೋಗ್ತಿಲ್ಲ. ಎಲ್ಲೆಲ್ಲೋ ಶಾಲೆ ಮೈದಾನ, ದೇವಸ್ಥಾನ, ಪಂಚಾಯತ್ ಆವರಣ ಇಂಥ ಆಯ್ದ ಜಾಗ, ನಮ್ಮನ್ನು ಕೆಲವರು ಕರೆಯೋರಿದ್ದಾರೆ ಇಲ್ಲಿ ಬನ್ನಿ ನಡಿ ಅಂತ, ಅಂಥ ಜಾಗಕ್ಕೆ ಹೋಗಿ ಅಲ್ಲಿ ನಟ್ಟಿಬಾರ್ದು. ಮತ್ತೆ ನೆಟ್ಟ ಮೇಲೆ ಸುಮ್ಮನೆ ಬರೋದಿಲ್ಲ, ಅಲ್ಲಿಯೇ ಒಬ್ಬ ನಮ್ಮ ಒಬ್ಬ ಪ್ರತಿನಿಧಿಯನ್ನು ನೇಮಕ ಮಾಡಿ ಬರ್ತೀವಿ. ಈಗ ವಿನ್ ಲೈಟ್ಸ್ ಸ್ಪೋರ್ಟ್ಸ್ ಕ್ಲಬ್ಬಿನ ನಮ್ಮ ಅಲ್ಲೊಬ್ರಿಗೆ ಈ ಸರಿ ಮಳೆಗಾಲದಲ್ಲಿ ಕರೆದ್ರು. ಅಲ್ಲಿ ನಾವು ಗುಡ್ಡಿ ಶಾಲೆಯಲ್ಲಿ ಗಿಡ ನೆಟ್ಟು ಬಂತು. ಅಲ್ಲಿ ನಮ್ಮ ಒಬ್ಬ ಹುಡುಗ ನಮ್ಮ ಸ್ಟಾಫ್ ಇದ್ದಾರೆ, ಅವರು ಏನು ಮಾಡ್ತಾರಂದರೆ ಅದರದ್ದು ಕಾಳಜಿ ಜವಾಬ್ದಾರಿ ಅವ್ರು ತಗೊಂಡು ನೀರು ಹಾಕಿ ಪೋಷಣೆ ಮಾಡ್ತಾಯಿದ್ದಾರೆ. ಅದೇ ಥರ ನಮ್ಮ ನಾವು ಬೈಕ್ ಆಡ್ತಿ ದೇವಸ್ಥಾನದ ಆವರಣದಲ್ಲಿ ಸ್ವಲ್ಪ ನೆಟ್ಟಿದ್ದೀವಿ. ಅಲ್ಲೊಬ್ಬರು ನಮ್ಮ ಸ್ಟಾಫ್ ಇದ್ದಾರೆ, ಅವರು ಅದನ್ನು ನೋಡ್ಕೊಳ್ತಾರೆ. ಅವರೀಗ ಬೇಸಿಗೆಯಲ್ಲಿ ನೀರು ಲಭ್ಯ ಇಲ್ಲ, ಆದರೂ ನೋಡ್ಕೊಳ್ತಾ ಇದ್ದಾರೆ. ಈಗ ಅಲ್ಲಿ ಹೋದ್ಕೊಳ್ಳೆ ಬರೀ ಕಾಟಜಾರಕ್ಕೆ ನೆಟ್ಟು ಬಂದರೆ ಆಗ್ತಿಲ್ಲ, ಅದಕ್ಕೆ ಒಂದು ವ್ಯವಸ್ಥೆ ಮಾಡಿ ಬರಬೇಕು. ನಮ್ಮ ಸಂಸ್ಥೆಯ ಸಿಬ್ಬಂದಿ ಆಸಕ್ತಿಯವರು ನೇಮಕ ಮಾಡಿ ವಾರಕ್ಕೊಂದು ಸಾರಿ ಅವ್ರು ನೀರು ಹಾಕಿ ನಿಮಗೇನು ತೊಂದರೆ ಇದೆ ನಮ್ಗೆ ಹೇಳಿ, ನಾವು ಏನಾದರೂ ಕ್ರಮ ತಗೊಳ್ತೀವಿ ಅಂತ ಮಾಡಿ ಬರ್ತಾ ಇದ್ದೀವಿ. ಅಂತೂ ಒಟ್ಟಾದ ಮೇಲೆ ಸ್ವಲ್ಪ ಈ ಉದ್ದೇಶ ನಮ್ದು ಈಡೇರ್ತಾ ಇದೆ. ಆದರೆ ಈ ಪರಿಸರದ ಬೇರೆ ಬೇರೆ ವಿಂದ್ಯಾಪ ಯಾವುದು ವಿಪರೀತ ತಾಪಮಾನ ಹವಾಮಾನ ವೈಪರೀತ್ಯ ಇದರಿಂದೆಲ್ಲ ನಮ್ಮ ಪೂರ ನಾವು ಎಣಿಸಿದ ನಿರೀಕ್ಷಿತ ಮಟ್ಟದಲ್ಲಿ ಬೆಳವಣಿಗೆ ಕಾಣ್ತಾ ಇಲ್ಲ ಗಿಡದ್ದು. ಅಂತೂ ಎಲ್ಲಿ ಅತೀ ಪೋಷಣೆ ಮಾಡ್ತೀವೋ ಪರವಾಗಿಲ್ಲ, ಬೆಳೆ ಬರ್ತಾ ಇದೆ.
1: ಈಗ ನಂಗೊಂದು ಪ್ರಶ್ನೆ ಅಂತ ಕೇಂದ್ರೆ, ನಾವು ಕಂಡು ಕಂಡಲ್ಲಿ ಗಿಡ ನೆಡೋಕಾತಿಲ್ಲ, ನಮ್ಗೆ ಹೆಂಗೆ ಗೊತ್ತಾಗ್ತಂದ್ರೆ ಇಲ್ಲಿ ನಾವು ನೋಡ್ಲಕ್ಕೆ ಯಾರೋ ಒಬ್ರು ಆಸಕ್ತಿರಿದಾರಪ್ಪ, ಈಗ ರೇಡಿಯೋ ಪ್ರೋಗ್ರಾಮ್ ಕೇಳ್ತಾ ಇದ್ರು, ಅವರಿಂದ ಗಿಡ ನೆಡ್ಕೊಂತ ತುಂಬ ಆಸೆ ಇದೆ, ಬಟ್ ಎಲ್ಲಿ ತಗೊಂಡೋಗಿ ನೆಡೋದು? ಅವ್ರಿಗೇನು ಜಾಗ ಇಲ್ಲ, ರೋಡ್ ಸೈಡಾ ಅಥವಾ ಇಂಥದ್ದೇ ಅವರು ಯೋಚನೆ ಮಾಡ್ತಿರೋದು, ಈ ಕಡೆಯಲ್ಲಿ ಗಿಡಗಳ ಮರಗಳ ಅಗತ್ಯ ತುಂಬ ಇದೆ ಅಂತ ಹೆಂಗೆ ಡಿಸೈಡ್ ಮಾಡೋದು, ನಾನು ಇಲ್ಲೇ ನೆಡ್ಲಕ್ಕ ಅಲ್ಲಿ ನೆಡ್ಲಕ್ಕ ಅಂತ ಹೇಳ್ಕೊಂಡು ಸರ್?
0: ಈಗ ಡಿಸೈಡ್ ಅಂದರೆ ಅದು ಆ ಜಾಗ ಯಾರಿಗೆ ಸಂಬಂಧಪಟ್ಟ, ಸರ್ಕಾರಿ ಜಾಗ ಆದರೆ ಅಲ್ಲಿ ಕೇಳಬೇಕು ಯಾರಿಗೆ ಸಂಬಂಧಪಟ್ಟದ್ದು, ಸಾರ್ವಜನಿಕ ಮುಂದೆ ಯಾವುದು ಯೋಜನೆ ಬರ್ತದ. ಸರ್ಕಾರಿ ಜಾಗದಲ್ಲಿ ನಾವು ನೆಡ್ತಂದು ಮಾಡೋಣ, ಆ ಇಲಾಖೆ ಸಂಬಂಧಪಟ್ಟವ್ರಿಗೆ ಕೇಳಬೇಕು. ಇಲ್ಲ ಮುಂದೆ ಯೋಜನೆ ಬಂದು ಅದಕ್ಕೆ ಖಂಡಿತ ಪ್ರಹಾರ ಆಗುವುದೇ. ಅದಕ್ಕೆ ಯಾವಾಗ ಅದಕ್ಕೆ ಗ್ರಾಚಾರ ಕಾದಿದೆಯೋ ಗೊತ್ತಿಲ್ಲ, ಏನಾದರೂ ಒಂದು ಯೋಜನೆ ಬಂದರೆ ಅಲ್ಲಿ ಅದು
1: ಮುಗೀತು.
0: ಅದರಿಂದ ಆ ಜಾಗಕ್ಕೆ ಅಲ್ಲಿ ಬೇರೆ ಏನಾದರೂ ಅಭಿವೃದ್ಧಿ ಕಾರ್ಯ ಆಗ್ತದ, ಆಗುವುದಿದ್ರೆ ಮೊದಲು ಪ್ರಹಾರ ಬೀಳೋದು ಮರಕ್ಕೆ. ಯಾವಲ್ಲೇ ಯಾವುದೇ ಒಂದು ಯೋಜನೆ ತಗೊಳ್ಳಿ ನೀವು, ಫಸ್ಟಿಗೆ ಅದು ಕೊಡ್ಲಿ ಬಿಡುದು ಮರಕ್ಕೆ. ಆ ಜಾಗವನ್ನು ವಿಸ್ತಾರ ಮಾಡ್ಬೇಕಾದ್ರೆ ಮರ ಕಡಿಬೇಕು.
1: ಎಲ್ಲ ಡೆವಲಪ್ಮೆಂಟ್ಗಳ ಹೆಸರಲ್ಲಿ ಬಲಿ ಆಗೋದು ಮರಗಳು.
0: ಹೌದೌದು. ಅದರಿಂದ ನಾವು ಮೊದಲು ಅಲ್ಲಿ ಜಾಗ ಮತ್ತೆ ಅದಕ್ಕೆ ಸರಿ ಹೊಂದುವ ಗಿಡದ ಆಯ್ಕೆಯನ್ನು ಮಾಡ್ಕೊಳ್ಬೇಕು. ಜಾಗವನ್ನು ಮೊದಲು ನೋಡ್ಕೊಂಡು ಅದಕ್ಕೆ ಒಂದು ಎರಡು ಮೂರು ವರ್ಷ ನೀರು ಹಾಕುವ ಭದ್ರತೆ ಉಂಟಾ, ಎರಡು ಮೂರು ವರ್ಷ ಬದುಕ್ತದ ನೋಡ್ಕೊಂಡು ಇದು ಮಾಡಬೇಕು. ಮತ್ತೇನೆಂದರೆ ಈಗ ಎಲ್ಲರ ಮನೆಗೂ ಜಾಗದ ಕೊರತೆ ಇದೆ, ಜನಸಾಂದ್ರತೆ ಜಾಸ್ತಿ ಆಗಿದೆ, ಜಾಗ ಸಿಗುವುದಿಲ್ಲ. 5-10 ಸೆಂಟ್ ಜಾಗ ಅಲ್ಲಿ ಮರ ಹಾಕಿದರೆ ತೊಂದರೆ, ದಿವಸ ಬೆಳಿಗ್ಗೆ ಮರದ ಎಲೆ ಬೀಳುತ್ತೆ, ಕಸ ಗುಡಿಸುತ್ತೆ, ಅದೆಲ್ಲ ಯಾರು ಮಾಡ್ತಾರೆ ಅಂತ ಯಾರು ಹೆಚ್ಚು ಮಾಡ್ಲಿಕ್ಕೆ ಹೋಗಿ ಇಂಟರ್ಲಾಕ್ ಹಾಕ್ತಾರೆ, ಇದು ಮಾಡ್ತಾರೆ,
1: ಮನೆ ಚಕ್ಕ ಚಕ್
0: ಚಕ್ಕ ಚಕ್ ಮಾಡ್ತಾರೆ. ಅದರಿಂದ ಅಂತೂ ಅವರು ಸ್ಲ್ಯಾಬ್ ಬಿಸಿ ಆದರೂ ಪರವಾಗಿಲ್ಲ,
1: ಗಿಡ ನೆಡೋಕಾಗ್ತಿಲ್ಲ, ಗುಡಿಸೋದೆ ಅರ್ಧಿನ.
0: ಆ ಒಂದು ಮನಸ್ಥಿತಿಯಲ್ಲಿ ನಾವು ಬಂದಿದ್ದೀವಿ, ಅದಕ್ಕೇನು ಮಾಡ್ಲಿಕ್ಕಿಲ್ಲ. ಅದರ ಪರಿಣಾಮ ಏನು ನೋಡಿ, ಈಗ ಎಷ್ಟು ಮಧ್ಯಾಹ್ನ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಸಿಕ್ಕಾಪಟ್ಟೆ ಬಿಸಿ ಸೆಕೆ. ಮತ್ತು ಎಷ್ಟು ವರ್ಷದಿಂದ ವರ್ಷಕ್ಕೆ ಹೇಳ್ತಾ ಇದ್ದೀವಿ ಆದರೂ ಅಷ್ಟೇ ತಾಪಮಾನ ಏರ್ತಾ ಇದೆ, ಕಾಡು ಸಂಖ್ಯೆ ಕಮ್ಮಿ ಆಗ್ತಾ ಇದೆ, ಎಲ್ಲ ಆಗ್ತಾ ಇದೆ. ಏನು ನಮ್ಮ ಕೆಲವೊಂದು ಕಡೆ ದೇವರ ಕಾಡು ಏನೆಲ್ಲ ಹೇಳಿ ಅಲ್ಲಿ ಸ್ವಲ್ಪ ಉಳಿದಿದೆ, ಎಲ್ಲಿ ಒಂದು ಭಯಭಕ್ತಿ ಇದೆ. ಹೌದು, ಅಲ್ಲಿ ಮಾತ್ರ
1: ಇಂಥ ಪ್ಲೇಸ್ ಗಳಲ್ಲಿ ಹೆದರ್ಕೊಂಡು ಒಂಚೂರು ಮುಟ್ಟುದಿಲ್ಲ.
0: ಬೇರೆ ಎಲ್ಲ ಕಡೆ ಇದು
1: ಸರ್ವನಾಶ
0: ಮಾಡ್ತಾರೆ.
1: ಆದ್ರೆ ನಾನು ತುಂಬಾ ಅಬ್ಸರ್ವ್ ಮಾಡಿದೆ, ಈಗ ರೋಡ್ ಸೈಡ್ ಎಲ್ಲ ನೆಡ್ತಾರಲ್ಲ ಗಿಡ ಎಲ್ಲ, ನೀವು ಹೇಳ್ದಂಗೆ ಬೇಲಿ ಹಾಕ್ರು ಒಂದು ಸಿಗ್ನಲ್, ಅಂದ್ರೆ ಇದು ನೆಟ್ಟಿರುವ ಗಿಡ. ಇಲ್ಲ ಅಂದ್ರೆ ಮಳೆಗಾಲ ಬಂತಂದ್ರೆ ನಮ್ಮಲ್ಲಿ ಕಳೆ ಗಿಡಗಳೆಲ್ಲ ಎಲ್ಲ ಗಿಡ ಮರಗಳೊಟ್ಟಿಗೆ ಚಂದ ಬೆಳ್ಕೊಂಡು ಅದೆಲ್ಲ ಕಂಡ್ರೆ ಹುಲ್ಲೇ ಗ್ರೀನ್ ಗ್ರೀನ್ ಅಷ್ಟೇ. ಸೊ ಅದರಲ್ಲಿ ಆ ಡಿಫ್ರೆನ್ಶಿಯೇಟ್ ಮಾಡೋಕೆ ಆತಿಲ್ಲ. ಸೊ ಹಾಂಗಾಗಿ ಹೆಚ್ಚಾಗಿ ನೀವು ಹೇಳ್ದಂಗೆ ಹುಲ್ಲು ಕಟ್ ಮಾಡುವರು ಆ ದನೇನ್
0: ಮೇಸ್ಕಪ್ಪಿಡಿಲ್ಲ ಹಗ್ಗ ಹೋಗಿ ಮುರಿದಾಕಿ ಬಿಡುತ್ತೆ.
1: ಎಸ್, ಅದು ಸುತ್ತಾಕೊಂಡು ಸುತ್ತಾಕೊಂಡು ಅದು ಸಣ್ಣ ಎಳೆ ಗಿಡಗಳಿಗೆ ಅಷ್ಟೇ ಸಾಕಾಗ್ತದೆ. ಸೊ ಆ ಡಿಫ್ರೆನ್ಶಿಯೇಟ್ ಮಾಡೋಕಾತಿಲ್ಲ ಸರ್. ಅಂದ್ರೆ ಇದು ಉದ್ದೇಶ ಪೂರ್ವಕವಾಗಿ ನೆಟ್ಟದ್ ಯಾರೋ ಅದು ಯಾರ್ದು ಜಾಗ ಯಾರಿಗೆ ಗೊತ್ತಿರುತ್ತೆ. ಈಗ ನಮ್ಮನೆ ಜಾಗದ ನಾವು ನೆಟ್ಕೊಂಡ್ರೆ ಅವ್ರು ನೆಟ್ಟದಂದ್ರೆ ನಮ್ಗೊಂದು ಅವೇರ್ನೆಸ್ ಇರುತ್ತೆ. ಬಟ್ ಇಂಥ ಪ್ಲೇಸಸ್ಗಳಲ್ಲಿ ಗೊತ್ತಾತಿಲ್ಲ. ನಾವು ಏನ್ ಮಾಡ್ಬೋದು ಈಗ? ಅಷ್ಟು ಎಫರ್ಟ್ ಹಾಕಿ ದುಡ್ಡು ಕೊಟ್ಟು ಗಿಡ ತಂದು ಜನ ಹಾಕೊಂಡು ನೆಟ್ ಇದು ಇನ್ನೊಂದು 100 ವರ್ಷ ಇಲ್ಲೇ ಇರ್ಕೊನ್ನೋ ಆಸೆ ಇಟ್ಕೊಂಡವ್ರು ನಾವು ಅಲ್ಲೇ ಕುಕೊಂಡು ಕಾಯೋಕಾತಿಲ್ಲ. ಆದ್ರೆ ಒಂದು ಗಿಡ ನೆಟ್ಟಾಗ ಉಳಿದವ್ರಿಗದು ಗೊತ್ತಾಯ್ಕ, ನಾನು ಅಟ್ಲೀಸ್ಟ್ ಹೆಲ್ಪ್ ಮಾಡಿದ್ರೋಡಿಲ್ಲ ಅದನ್ನ ಮುರ್ದಾಕೋ ಕೆಲಸಕ್ಕೆ ಹೋಗಬೇಕಾಗ ಅನ್ನೋದು ಅರ್ಥ ಆಯ್ಕಂದ್ರೆ ಎಂತ ಮಾಡಿದ್ರೆ ಒಳ್ಳೇದು?
0: ನಾವು ಒಂದೊಂದು ಬೋರ್ಡ್ ಒಂದು ಸಿಂಬಲ್ ಏನು ಬೋರ್ಡ್ ಹಾಗೂ ಅರಣ್ಯ ಇಲಾಖೆ ಅವ್ರು ಗಿಡ ನೆಟ್ಟ ಮೇಲೆ ಇದು ಅರಣ್ಯ ಇಲಾಖೆ ಅಂತ ಬರೀತಾರೆ. ಹಾಗೆ ನಮ್ದು ಏನಂದ್ರೆ ಒಂದೊಂದು ಮೆಸ್ ಆಗ್ತೀವಿ ನಾವು, ಹಸಿರು ಮೆಸ್ ಎರಡು ಮೆಸ್ ಆಗ್ತೀವಿ. ಅದು ಸಾಧಾರಣ ನಮ್ಮ ಹುಲ್ಲು ಕಟ್ ಮಾಡುವ ಮಿಷನ್ ಬ್ಲೇಡಿಗೂ ಏನಾಗ್ತಿಲ್ಲ, ಸ್ವಲ್ಪ ಗಟ್ಟಿ ಇರುತ್ತೆ ಅದು. ಅದು ಎಂತ ಮಾಡೋಕಾಗಿಲ್ಲ. ಮತ್ತೆ ಹುಲ್ಲು ಕಟ್ ಮಾಡೋರು ಆ ಮೆಸ್ ತೊರೆದ ಕೂಡಲೇ ಮಿಷನ್ ಅನ್ನ ಅಲ್ಲೇ ತಪ್ಪಿಸಿ ಬೇರೆ ಕಡೆ ಕಟ್ ಮಾಡೋಕಾದ್ರೆ. ಅದರಿಂದ ಇದು ನೆಟ್ಟ ಗಿಡ ಇದನ್ನ ಇದಕ್ಕೆ ಭದ್ರತೆ ಇದೆ ಅಂತ ಅವ್ರಿಗೆ ಗೊತ್ತಾದ್ರೆ ಅವರಲ್ಲಿ ಮುಂದೆ ಹೋಗ್ಲಿಕ್ಕೆ ಗುರುತಿಸೋದೇ ಹಾಗೆ. ಅದಕ್ಕೊಂದು ಬೇಲಿ ಮಾಡಿದ್ರೆ ಆಯ್ತು,
1: ಬೇಲಿ ಮಾಡಿದ್ರೆ
0: ಬೇಲಿ ಒಳ್ಳೇದು ಒಳ್ಳೇದು. ಮತ್ತೆ ದನವೂ ಕೂಡ ಅಲ್ಲರೊಳಗೆ ಬೇಲಿಯೊಳಗೆ ಗೊತ್ತಿಲ್ಲ, ಒಂದು ಏನು ಗಿಡ ಸುತ್ತ ಒಂದು ಬೇಲಿ ಇದ್ರೆ ಇಲ್ಲೊಂದು ಗಿಡ ಇದೆ ಇದನ್ನು ಯಾರೋ ಕಾಪಾಡ್ಕೊಂಡು ಬಂದಿದ್ದಾರೆ, ಇದು ಇದರ ಉದ್ದೇಶ ನೆರಳು ಕೊಡಲಿ ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅನ್ನೋ ಉದ್ದೇಶದಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ.
1: ಸರ್, ನಿಮ್ಗೆ ಯಾವ ಥರ ಅನ್ಸುತ್ತೆ ಅಂದ್ರೆ ನಮ್ಮ ಕರಾವಳಿಯಲ್ಲಿ ನಮ್ದು ಈ ಬದಿ ಕುಂದಾಪುರ ಬದಿಯಿಂದ ನನಗೆ ನೆನಪಿದ್ದಂಗೆ ಆಚೆ ಮಂಗಳೂರು ತನಕ ಎಲ್ಲ ನೀವು ಹೇಳ್ತಾರ ದೇವದಾರು ಗಿಡಗಳೆಲ್ಲ,
0: ದೇವದಾರು ಮತ್ತೆ ಮಹಾಗಣಿ ಮತ್ತೆ ಬೇರೆ ಬೇರೆ ಇತರ ಜಾತಿ ಎಲ್ಲ ನೆಟ್ಟಿದ್ದಾರೆ.
1: ಅದ ಆಗಿನ ಕಾಲದಲ್ಲಿ ಇದ್ದಿತ್ತಲ್ಲ, ಒಂದು 15 ವರ್ಷದ ಹಿಂದೆ 20 ವರ್ಷದ ಹಿಂದೆ ರಸ್ತೆ ಇಕ್ಕೆಲಗಳಲ್ಲಿ ನಾವು ಕಾರಲ್ಲಿ ಅಥವಾ ಬಸ್ ಅಲ್ಲಿ ಅಥವಾ ನಡ್ಕೊಂಡು ಹೋಗ್ತಿದ್ರು ಅಷ್ಟು ಬಿಸಿ ಅನ್ನಿಸ್ತಾ ಇರ್ಲಿಲ್ಲ. ಮಧ್ಯ ಆ ಮರ ಹಿಂಗೆ ಎರಡು ಆಚೆ ಈಚೆಗೆ ಚಾಂಚ್ಕೊಂಡು ನಮ್ಗೆ ಒಳ್ಳೆ ನೆರಳಾತಿತ್ತು. ಮುಂದೆಲ್ಲಾದ್ರೂ ಒಂದಿನ ನಮ್ಮ ಈ ಹೈವೇಲಿ ಆ ಥರ ಆಫ್ ಚಾನ್ಸ್ ಇತ್ತ ಸರ್, ನಾ ಕೇಂಬೋದು ನಂಗೆ ಆ ಥರ ಅನಿಸೋದು ಯಾವ ಥರ ಆ ಥರ ಸಾಧ್ಯತೆ ಇದೆಯಾ ಅಂತ.
0: ಈಗ ನಮ್ದು ಮೊದಲು ನಾವು ನಮ್ಮನೆ ಗುಂಡ್ಮಿ ಅದ್ರ ಶಾಸ್ತ್ರ ನೆಡ್ಕೊಂಡು ಹೋಗ್ ಸಮಿಗೆ ಅಲ್ಲಿ ದೇವದಾರ್ ಮರ ಲಾರಿಯರ್ ಎಲ್ಲ ನಿಲ್ಸಿ ಅಲ್ಲಿ ಒಳ್ಳೆ ನಿಮ್ ನಿದ್ರೆ ಮಾಡ್ತಾ ಇದ್ರು. ಅಲ್ಲಿ ತುಂಬ ದೇವದಾರ್ ಮರ ಎಲ್ಲ ಇದ್ದಿತ್ತು, ಸೈಡಲ್ಲಿ ಹಿಂಗೆ ನೆಡ್ಕೊಂಡು ಹೋಗ್ತಾ ಇದ್ದು. ಏನಂದ್ರೆ ನಮ್ಮ ಮನೆಯವರೆಲ್ಲ ಸೈಡಲ್ಲೇ ಚೀಲ ಇಟ್ಕೊಂಡು ಅಲ್ಲಿ ಶಾಸ್ತ್ರ
1: ಪ್ಯಾಟಿಗೊಪ್ಪದು
0: ಇದೆಲ್ಲ ಮಾಡ್ತಾ ಇದ್ರು. ಅವಾಗ ರಸ್ತೆ ಬದಿಯಲ್ಲಿ ತುಂಬ ಜಾಗ ಇತ್ತು, ತುಂಬ ಮರ ಇತ್ತು. ಆ ಮರ ಎಲ್ಲ ಹೋಯ್ದ್ರು.

0: ಬೇಕು ಅಂತ ಒಂದು ಒಡಂಬಡಿಕೆ ಆಗಿದೆ ಅಂತ ಹೇಳಿದರು. ಅದ್ರ ಪ್ರಕಾರ ಅವರು ಕೆಲವೆಲ್ಲ ಕದಂಬ ಏನೇನು ಗಿಡವನ್ನೆಲ್ಲ ನೆಟ್ಟಿದ್ದಾರೆ. ಆದರೆ ಅದು ನೆಟ್ಟ ಮೇಲೆ ಅದೆಲ್ಲ ಹಾಗೆ ಈಗ ಬೇರು ಬಿಟ್ಟು ಏನು ಅದರ ಸ್ವಲ್ಪ ಮರ ಆಗ್ಲಿಕ್ಕೆ ಶುರುವಾಗುವಾಗ ಪುನಃ ಅಗಲೀಕರಣ ಶುರುವಾಯಿತು.
1: ಈಗ
0: ನಾಲ್ಕು ರೋಡ್ ಹೋಗಿ ಆರು ಪಥ ಚತುರ್ಪ ಅಷ್ಟು ನಾಲ್ಕು ವೇ ಅಲ್ಲ
1: ಸಿಕ್ಸ್ ವೇ
0: ಷಟ್ಪಥ
1: ಚತುಷ್ಪಥ ಹೋಗಿ ಷಟ್ಪಥ
0: ಷಟ್ಪಥ ಅಂತ ಈಗ ಸುದ್ದಿಯಾಗಿ ಅದರ ತಯಾರಿ ನಡೀತಾ ಇದೆ. ಆದ್ರಿಂದ ಷಟ್ಪಥ ಮಾಡಿದ ಮೇಲೆ ಮತ್ತಲ್ಲಿ ಎಲ್ಲೂ ಜಾಗ ಇಲ್ಲ ನೆಡ್ಲಿಕ್ಕೆ,
1: ಮನೆ ಮೇಲೆ ನೆಡ್ಕ.
0: ಆದ್ರೆ ನೀವು ಮೊದಲು ಬಾಲ್ಯದಲ್ಲಿ ನೋಡಿದ ಆ ನೆರಳು ಇನ್ ಮುಂದೆ ಸಿಗುವುದು ಕನಸಿನ ಮಾತೋ ಏನು? ಯಾಕಂದ್ರೆ ನೆಡ್ಲಿಕ್ಕೆ ಜಾಗವೇ ಇಲ್ಲಲ್ಲ, ಎಲ್ಲ ಡಾಂಬರ್ ರೋಡ್ ಅಲ್ಲ. ಡಾಂಬರ್ ರೋಡ್ ಮಧ್ಯಾಹ್ನ ಏನು ಕಾಯ್ತದೆ, ಯಾವ ರೀತಿ ದೋಸೆ ಕವಲಿ ತರ ಆಗ್ತದೆ.
1: ಅಪ್ಪ ಹಾಪ್ ಗೆ ಆತಲ್ಲ ಸರ್, ನೀವು ಕಾರಂಗೆ ಎಸಿ ಹಾಕೊಂಡು ಹೋದ್ರು ಆ ಡ್ರೈ ಆತಲ್ಲ ನಮ್ದು ಅಪ್ಪ ದೇಹ, ಅದನ್ನ ಎಕ್ಸ್ಪ್ಲೈನ್ ಮಾಡೋಕಾತಿಲ್ಲ.
0: ಮತ್ತೇನಂದ್ರೆ ಈ ಬಿಸಿಯನ್ನ ಒಂದು ತಾರ್ ರೋಡ್ ಡಾಂಬರ್ ರೋಡ್ ಹಿಡಿದಿಟ್ಕೊಂಡೈತೆ. ಮತ್ತೆ ಈಗಲಿನ ಕಾಂಕ್ರೀಟ್ ಸ್ಲ್ಯಾಬ್ ರಾತ್ರಿ 11 ಗಂಟೆ ಆರು ತಣ್ಣಗಾತಿಲ್ಲ ಮನೆಯೊಳಗೆ.
1: ಗಾವು
0: ಎಲ್ಲ ಶಾಖ ಹೀರಿಟ್ಕೊಂತು. ಆದ್ರೆ ಮರ ಸಂಖ್ಯೆ ಕಮ್ಮಿ ಆಯ್ತು, ಹಸಿರು ಕಮ್ಮಿ ಆಯ್ತು. ಏನಂದ್ರೆ ಎಲ್ಲೂ ಮರ ನೆಡುಕ್ಕೆ ಯಾರು ಮನ್ಸು ಮಾಡೋದು, ಮನೆ ಹತ್ರ ಎಲ್ಲ ರಗಳಿ ಬೇಡ ಎಂತ ಕರ್ಕಿರಿ ಅಂದ್ಕೊಂಡು ಇದು ಮಾಡೋದಿಲ್ಲ. ಎಲ್ಲರೂ ಬರೀ ಸ್ಲ್ಯಾಬ್ ಸ್ಲ್ಯಾಬ್ ಮಾಡಿ ಮಾಡಿ ಒಟ್ಟಾರ ಮೇಲೆ ಶಾಖ ಭೂಮಿ ಏನು ಹೇಳ್ತೀವಲ್ಲ ದೋಸೆ ಕವಲಿ ತರ ಬಿಸಿ ಆಗ್ತಾ ಇದೆ. ಈಗ
1: ನಂಗದೇ ಸರ್ ಬೇಜಾರಾಪದ, ಮರ ಕಡುವಲ್ ತೋರಿಸೋ ಉಮೇದನಿತ್ತಲ್ಲ, ನೆಡುವಲ್ ಯಾರು ತೋರಿಸೋದೇ ಇಲ್ಲ. ಅದು ಕಂಡ್ರೆ ಅಯ್ಯೋ ಎಂತ ಮಾಡ್ತೈತ್ ನಾವೀಗ ಅಂತ ಅನ್ಸುತ್ತೆ. ನೀವೀಗ ಒಟ್ಟು ಎಷ್ಟು ಗಿಡಗಳನ್ನ ನೆಟ್ಟಿದ್ದೀರಿ ಅಥವಾ ಕೊಟ್ಟಿದ್ದೀರಿ ಹೆಂಗೆ?
0: ಅಲ್ಲ, ನಾವು ಈಗಾಗಲೇ ನಮ್ಮ ಟೀಮ್ ಒಂದು ಆನಂದ ಸೃಷ್ಟಿ ಅಂತ ಒಂದು ಟೀಮ್ ಇಟ್ಕೊಂಡಿದ್ದೀವಿ. ನಮ್ಮ ಧನಿಯವರ ಒಂದು ಆಶಯದ ಅವ್ರಿಗೊಂದು ಸ್ವಲ್ಪ ಇದು ಅಂದರೆ ಅವ್ರಿಗೆ ಇಷ್ಟದ ಕೆಲಸ ಇದು ಎಂತ ಇಂಥದ್ದೆಲ್ಲ ಚೊಕ್ಕ ಪ್ಲಾಸ್ಟಿಕ್ ಬಗ್ಗೆ ಅರಿವು ಮೂಡಿಸೋದು, ಆಮೇಲೆ ಗಿಡ ನೆಡೋದು, ಇಂಥದ್ದೆಲ್ಲ ಅವ್ರಿಗೆ ಇಷ್ಟದ ಕೆಲಸ. ಆದ್ದರಿಂದ ಅವ್ರದ್ದು ಒಂದು ಆನಂದ ಸೃಷ್ಟಿ ಅಂತ ಟೀಮ್ ಮಾಡಿಕೊಂಡು ನಮ್ಮ ಹುಡುಗರೆಲ್ಲ ಭಾಳ ಉತ್ಸಾಹದಿಂದ ಅದರಲ್ಲಿ ಪ್ರತಿ ಭಾನುವಾರ ಭಾಗವಹಿಸ್ತಾ ಇದ್ದಾರೆ. ಹಾಗೆ ನಾವು ಬೇರೆ ಬೇರೆ ಭಾಳಷ್ಟು ಒಂದು ಪಟ್ಟಿಯೇ ಇದೆ ನಮ್ಮ ಹತ್ರ, ಎಲ್ಲೆಲ್ಲಿ ಗಿಡ ನೆಟ್ಟಿದ್ದೀವಿ ಎಷ್ಟೆಷ್ಟು ನೆಟ್ಟಿದ್ದೀವಿ ಅಂತ. ನಾವು ಬೆಣ್ಣೆ ಕುದುರಲಿನಿಂದ ಶುರು ಮಾಡಿದರೆ ಬೆಣ್ಣೆ ಕುದುರು ಅಲ್ಲಿ ದೇವಸ್ಥಾನದ ಪಾರ್ಕಿಂಗ್ ಏರಿಯಾದಲ್ಲಿ ನಮ್ಮ ದನಿಯವರೇ ನಿಂತು ನಮ್ಮನ್ನು ಅದು ಕರ್ಕೊಂಡೋಗಿ ನಡೆಸಿದ್ದಾರೆ ಅಲ್ಲಿ ಆ ದೇವಸ್ಥಾನದ ಒಳ ಆವರಣ. ಆಮೇಲೆ ಹೀಗೆ ಬರ್ತಾ ನಮ್ಮ ಕೊರಗಜ್ಜ ದೇವಸ್ಥಾನ ಕಳಿಬೈಲು ಅಲ್ಲಿ ಸ್ವಲ್ಪ ನೆಟ್ಟಿದ್ದೀವಿ. ನಂತರ ನಮ್ಮ ಗುಣ್ಮಿ ಅಂಬಾಲ್ ನಮ್ಮ ಹಾಕ್ತೇನೆ, ನಾನು ಬೆಳಿಗ್ಗೆ ವಾಕಿಂಗ್ ಹೋದ ಸ್ವಲ್ಪ ನೀರು ಹಾಕ್ತಾ ಇದ್ದೆ, ಅದೊಂದು ಸಾರಿ ಎಲ್ಲ ಹೋಯ್ತು. ಕೆಲವೇ ಗಿಡ ಇದ್ದಾವೆ ಅಲ್ಲೂ, ಸ್ವಲ್ಪ ಗಿಡ ಬದುಕಿದೆ ಅದರಲ್ಲಿ ಸ್ವಲ್ಪ ಏನೋ ಇದ್ದಾರೆ ಈಗ ಏನೋ ಸಣ್ಣ ಕೆಲವರು ಒಂದು ಪಂಚರ್ ಅಂಗಡಿ ಟೈರ್ ಪಂಚರ್ ಆ ನೆರಳಲ್ಲಿ ಟೈರ್ ಪಂಚರ್ ಹಾಕೊಂಡು ಒಂದು ಅಂಗಡಿ ಓಪನ್ ಮಾಡಿದ್ದಾರೆ. ಹೀಗೆಲ್ಲ ಇದೆ ಅಂತ ಖುಷಿ ಆಗ್ತದೆ, ಹೋಗ್ತಾ ಬರ್ತಾ ಒಂದು ಗಿಡ ಇದೆ ಅಂತ. ಮತ್ತು ಎರಡು ಗೋಳಿ ಸಸಿ ಮರ ಕೂಡ ಹಾಕಿದ್ದೇನೆ ಅಲ್ಲಿ, ದೊಡ್ಡದಾದರೆ ಆಗ್ಬೋದು. ಅದು ಯಾವಾಗ ಅದಕ್ಕೆ ತೂಗುಗತ್ತಿ ಬೀಸ್ತಾ ಇದೆ ಯಾವಾಗ ಗೊತ್ತಿಲ್ಲ, ಯಾಕಂದ್ರೆ
1: ಸಮ ಗೊತ್ತಿಲ್ಲ.
0: ಹೌದು, ನೆಲ ಸಮ ಮಾಡ್ಬೋದು, ಯಾಕಂದರೆ ಅದು ಇರುವುದೆಲ್ಲ ಸರ್ಕಾರಿ ಜಾಗ, ಸರ್ವಿಸ್ ರೋಡಿನ ಜಾಗದಲ್ಲಿ ಆಸ್ಪಾಸ್ ಅದು ಹೋಗ್ಬೋದು, ಇದ್ದರೆ ಪರವಾಗಿಲ್ಲ, ಒಳ್ಳೆ ನೆರಳಾಗ್ತದೆ. ಹಾಗೆ ನಾವು 1600 ಗಿಡ ಅಲ್ಲಿಂದ, ಹಾಗೆ ನಮ್ಮದು ಈ ಕಡೆ ಗುಣ್ಮಿಯಂಬಾಗ್ಲು, ಆಮೇಲೆ ಹಳಕುಟಿ ಮೈದಾನ, ನಮ್ಮ ಸಾಲಿಗ್ರಾಮ, ಈ ಕಡೆ ಚೇಂಪಿ, ಇಲ್ಲೆಲ್ಲ ನಾವು ರಸ್ತೆ ಎರಡು ಮಗ್ಗಲಲ್ಲೆಲ್ಲ ಹಾಕಿದ್ದೀವಿ. ಅದೆಲ್ಲ ರಸ್ತೆ ಅಗಲ ಮಾಡುವಾಗ ಹೆಚ್ಚಿನದೆಲ್ಲ ಹೋಯಿತು. ಕೆಲವೆಲ್ಲ ನಾವು ಬೇಸಿಗೆ ಎಲ್ಲ ಸಾಯ್ತವೆ, ನಮ್ಗೆ ಅಷ್ಟೊಂದು ನೀರು ಹಾಕೊಳ್ಳಿಕ್ಕೂ ಆಗೋದಿಲ್ಲ, ತುಂಬ ಕಡೆ ಹಾಕೊಳ್ಳಿಕ್ಕೆ ಆಗೋದಿಲ್ಲ, ಅದರಿಂದ ಹೋಗಿದೆ. ಅಲ್ಲಿಂದ ನಾವು ಕಡೆ ಆಮೇಲೆ ನಮ್ಮ ಇಲ್ಲಿ ಬಂದಿದ್ದೀವಿ ಕವಡಿಯಲ್ಲಿ ಅಚ್ಯುತ್ ಪೂಜಾರ ನೇತೃತ್ವದಲ್ಲಿ ಸ್ವಲ್ಪ ಹಾಕಿದ್ದೀವಿ. ನಂತರ ಶಾಂಭವಿ ಶಾಲೆಯಲ್ಲಿ ಒಂದು ಎದುರುಗಡೆ ನೀವು ಹೋಗ್ತಾ ಬರ್ತಾ
1: ನೋಡಿ,
0: ಗಿಳಿಯಾರು ಶಾಂಭವಿ ಶಾಲೆ, ಅದು ನಮ್ಮ ಸಂಸ್ಥೆ ನಾವೆಲ್ಲ ಸೇರಿ ನೆಟ್ಟಿದ್ದು, ಅದು ಒಂದು ಸ್ವಲ್ಪ ಸಣ್ಣ ಕಾಡು ಥರ ಆಗಿದೆ. ನಂತರ ಇಲ್ಲಿಂದ ನಮ್ಮ ಸಮುದ್ರ ಬದಿಯಲ್ಲಿ ಹಾಕಿದ್ದೀವಿ, ಆಮೇಲೆ ಕಾರ್ತಿಯಮ್ಮ ದೇವಸ್ಥಾನ. ನಂತರ ಇಲ್ಲಿ ಅಲ್ಲೊಂದು ನಮ್ಮ ಸಂಘ ಸಂಸ್ಥೆ ಸಹಯೋಗದಲ್ಲಿ ಮಣ್ಣೂರನ್ನ ಸಂಪರ್ಕ ರಸ್ತೆ ಒಂದು ಆಗಿದೆ, ಅಲ್ಲೊಂದು ಮಾಡಿದ್ದೀವಿ. ಮಣ್ಣೂರಿಂದ ಜಿಟಿಗೇಶ್ವರ ಸಂಪರ್ಕ ರಸ್ತೆ ಅಲ್ಲಿ ಕೂಡ ಹಾಕಿದ್ದೀವಿ, ಅಲ್ಲಿ ಕೂಡ ಮರ ಆಗಿದೆ. ಆಮೇಲೆ ನಮ್ಮ ಕೆದೂರು ಗ್ರಾಮ ಪಂಚಾಯತ್ ಆವರಣ ಅಲ್ಲಿ ಸ್ವಲ್ಪ ನೀರು ಹಾಕ್ತಾ ಇದ್ದಾರೆ. ಕೆದೂರು ಪ್ರೌಢಶಾಲೆ ಅಲ್ಲಿ ಹಾಕಿದ್ದೀವಿ, ಅಲ್ಲಿ ಹೆಚ್ಚು ಬದುಕಲಿಲ್ಲ, ಅದು ದೂರ ಆಯ್ತು ನಮಗೆ, ಅದನ್ನು ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಆಮೇಲೆ ಬಗ್ಗೋಡಿ ದೇವಸ್ಥಾನ ಸುತ್ತ ಹಾಕಿದ್ದೀವಿ, ಅಲ್ಲಿದೆ. ಇನ್ನೂ ಸುಮಾರು ದೊಡ್ಡ ಪಟ್ಟಿಯೇ ಇದೆ ನಮ್ಮ ಹತ್ರ, ಭಾಳಷ್ಟು ಕಡೆ ನಾವು ಹಾಕ್ತಾ ಬಂದಿದ್ದೀವಿ. ಆದರೆ ಅದರಲ್ಲಿ ಒಟ್ಟಾರೆ ನಮ್ಮದು ಒಂದು ಅಂಕಿ 1600 ಗಿಡ ಇದೆ, ಅದರಲ್ಲಿ ಅಷ್ಟು ಪ್ರಮಾಣದಲ್ಲಿ ಇಲ್ಲ, ಶೇಕಡ ಒಂದು 40% ಬದುಕಿರ್ಬೋದು ಅಷ್ಟೇ.
1: 40% ಬದುಕಿ,
0: ಶೇಕಡ 40% ಬದುಕಿ, ಮತ್ತು ಉಳಿದೆಲ್ಲ ಈ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯ ನಮ್ಮ ಮಾನವ ಚಟುವಟಿಕೆಗಳಿಂದ ಎಲ್ಲ ಇದಾಗ್ತಾ ಬಂದಿದೆ. ಏನಂದರೆ ಕುಲಮಸ್ತಿ ದೇವಸ್ಥಾನ ಇದೆ, ಕಾವಡಿ ರಸ್ತೆ, ಆಮೇಲೆ ಶಾಂಭವಿ ಶಾಲೆ, ಪಾರಂಪಳ್ಳಿ ಗುಡ್ಡಿ ಶಾಲೆ, ಆಮೇಲೆ ಕಾರ್ತಿಯಮ್ಮ ದೇವಸ್ಥಾನ, ಪ್ರೌಢಶಾಲೆ ಗೋಪಾಡಿಯಲ್ಲಿ ಹಾಕಿದ್ದೀವಿ.

0: ಆಮೇಲೆ ಮಹಿಷಮೃದಿ ಎಲ್ಲ ಹೇಳಿ ಇದಾಯ್ತಲ್ಲ, ಗೆಂಡೆಕೆರೆ ಸಾಲಿಗ್ರಾಮ ಹಾಕಿದ್ದೀವಿ, ಆಮೇಲೆ ಬಡಹೋಳಿ ಕಾರ್ಕಡ ಎಲ್ಲ ಹಾಕಿದ್ದೀವಿ, ಇಲ್ಲೆಲ್ಲ ನಾವು ಸುಮಾರು ಕಡೆ ಎಲ್ಲೆಲ್ಲ ಅವಂದ್ರೆ ಮೊದಲು ನಮಗೆ ಎಲ್ಲೆಲ್ಲ ಹಾಕ್ತಾ ಇದ್ದೀವಿ, ಈಗ ಹಾಕಿದ್ರೆ ಸಾಯುವ ಸಾಧ್ಯತೆ ಇದೆ ಅಂತ ಆಯ್ದ ಜಾಗದಲ್ಲಿ ಆಸಕ್ತಿ ಅದನ್ನ ನೋಡ್ಕೊಳ್ಳುವವರು ಇದ್ರೆ ಮಾತ್ರ ಹಾಕ್ತೀವಿ. ಈಗ ಎಲ್ಲೆಲ್ಲಿ ನಟ್ಟಿದೀವಿ ಅಲ್ಲೊಬ್ಬರು ಒಂದು ಅವ್ರದ್ದು
1: ಪ್ರತಿನಿಧಿ
0: ಇರ್ತಾರೆ, ಅವ್ರು ಅದನ್ನು ನೋಡ್ಕೊಳ್ತಾ ಇರ್ತಾರೆ. ಅಂತೂ ನಾವು ಒಂದು 20 ಗಿಡ ಹಾಕಿದ್ರೆ ಒಂದು 15 ಅಂತೂ ಬದುಕ್ತದೆ, 5 ಬೇರೆ ಬೇರೆ ಕಾರಣದಲ್ಲಿ ಬದುಕು ಉಳಿಯುವುದಿಲ್ಲ.
1: ಈಗ ಗಿಡ ಹಾಕುದಂದ್ರೆ ನೀವು ಎಲ್ಲಿಂದ, ನರ್ಸರಿಯಿಂದ ತತ್ರಿ ಅಥವಾ ಅರಣ್ಯ ಇಲಾಖೆಯಿಂದ?
0: ಅರಣ್ಯ ಇಲಾಖೆಯ ನರ್ಸರಿಯಿಂದ ತರುವುದು.
1: ಅರಣ್ಯ ಇಲಾಖೆಯ ನರ್ಸರಿ?
0: ಹೌದು, ಅರಣ್ಯ ಇಲಾಖೆ ನರ್ಸರಿ ಮತ್ತು ಖಾಸಗಿ ನರ್ಸರಿಯಿಂದ ಕೂಡ ತರ್ತೀವಿ. ಅರಣ್ಯ ಇಲಾಖೆಯವರು ಏನು ಮಾಡ್ತಾರೆ, ದೊಡ್ಡ ದೊಡ್ಡದವರು ಬೇಗ ಅವರ ಇದರಲ್ಲೇ ನಡ್ತಾರೆ, ಜೂನಲ್ಲಿ ನಾವು ಕೂಡ ಜೂನಲ್ಲಿ ನಡ್ತೀವಿ. ನಮ್ಗೆ ಸ್ವಲ್ಪ ಹೋಗಿಯಲ್ಲಿ ದೊಡ್ಡ ದೊಡ್ಡ ಗಿಡವನ್ನೇ ಆಯ್ಕೆ ಮಾಡಿಕೊಂಡು ಬರ್ತೀವಿ.
1: ಓಕೆ, ಸೊ ಇಷ್ಟೆಲ್ಲ ಮಾಡ್ತಾ ಇಪ್ಪ ನಿಮ್ಗೆ ಈಗ ನಿಮ್ಮನೆ ಹತ್ರ ನಿಮ್ಮನೆ ಜಾಗದಾಗೆ ಅಲ್ಲೆಲ್ಲಾರು ಗಿಡ ಮರ ನೆಡುಕಲ ಜಾಗ ಇತ್ತ?
0: ಹೌದು, ಈಗ ಏನಂದ್ರೆ ನೀವು ಊರು ತುಂಬ ಮರ ಹಾಕ್ತೀರಿ, ನಿಮ್ಮ ಮನೆಯಲ್ಲಿ ಏನು ನೆಟ್ಟಿರಿಕೊಂಡು ತೋರಿಸೋಕಾರು ಬೇಕಲ್ಲ, ಅದಕ್ಕೆ ನಾನು ಹಾಕಿದೆ. ಎರಡು ಮೂರು ಸಾರಿ ನಾನು ಹಾಕಿ ಕೆಲವು ಕಾರಣದಿಂದ ಅದನ್ನು ತೊಂದರೆ ಇದಾದ್ದು ಇದ್ದು. ಈಗ ರಕ್ತಚಂದನ ಎರಡಿದೆ, ಸಾಗುವಾನಿ ಎರಡಿದೆ, ಒಂದು ಗಂಧ, ನಮ್ಮ ದನಿಯವರಿಗೆ ಗಂಧ ಅಂದರೆ ಇಷ್ಟ, ನಮ್ಮ ಅದನ್ನೊಂದು ಎರಡು ನೆಟ್ಟಿದ್ದೇನೆ, ಅದರಲ್ಲಿ ಒಂದು ಸ್ವಲ್ಪ ಮರ ಆಗಿದೆ ಅಂತೂ ಇದೆ.
1: ನಿಮ್ಗೇನು ತೊಂದರೆ ಐತೆ ಈಗ ಸರ್ ಅದರಿಂದ?
0: ಯಾವುದರಿಂದ ತೊಂದರೆ ಅಂದರೆ, ಕೆಲವು ಸಾರಿ ಅದು ನಾನು ಕಟ್ಟು ಲೈನಿಗೆ ಹೋಗಿ ತಾಗಿದೆ ಒಂದು ರಕ್ತಚಂದನ, ಅದು ಅವರು ಬಂದ ಕಡಿತಾ ಇರ್ತಾರೆ ಲೈನನ್ನು, ಆ ರಕ್ತ ಚಂದನದಲ್ಲಿ ಕಡ್ದಂಗ ಅಂತ ರಕ್ತ ಬಂದಂಗೆ ಬರ್ತದೆ, ಕಾಮ್ಗೂ ಬೇಜಾರು ಹೌದು ಹಂಗು ಅದೆಲ್ಲ ಇರುತ್ತೆ. ಹಾಗೆ ಅಂತೂ ನಮ್ಮ ಚಿಕ್ಕ ಜಾಗದಲ್ಲಿ ಸ್ವಲ್ಪ ನಟ್ಟಿದ್ದೀವಿ, ಅದು ಬೆಳೀತದೆ ನೋಡಿ.
1: ಎಸ್, ಅದಕ್ಕೆ ಖುಷಿ ಆದಂಗೆ ಶ್ರೀನಿವಾಸ ಕುಂದರ್ ಅವರು, ಯಾಕಂದ್ರೆ ಈ ತರ ಗಿಡ ನೆಡು ಯೋಚನೆ ಮಾಡೋದೆಲ್ಲ ಅಪರೂಪ. ಹಾಂಗಾಯಿ ಗಿಡ ನೆಡ್ಕ ಬರೀ ನಮ್ಮನೆ ಜಾಗದಾಗ ಅಂತಲ್ಲ, ನಂಗಂತಳಿ ಅಲ್ಲ, ಸಾರ್ವಜನಿಕರಿಗಾಗಿ ಯಾರಿಗಾರು ಒಂದು ನೆರಳಾಪು. ಯಾಕಂದ್ರೆ ನಾವು ಗಿಡ ನೆಡುವುದಿಲ್ಲ, ಆದ್ರೆ ಕಾರ್ ಪಾರ್ಕಿಂಗ್ ಟೂ ವೀಲರ್ ಪಾರ್ಕಿಂಗ್ ಮಾಡೋಕೆ ಎಲ್ಲಿ ಮರ ಇತ್ತಲ್ಲಿ ಹುಡ್ಕದ್ ಅಲ್ದ, ಗುಡುಗುಡುಗುಡುಗುಡು ಓಡ್ಬಾರ್ತು ಬಿಸ್ಲಂಗೆ, ಅಪ್ಪ ಎಲ್ಲರೂ ಒಂಚೂ ತಂಪಲು ಸಿಕ್ಕತ್ತಾ ಅಂತೇಳಿ ಮ್ಯಾಲ್ಕ ಅಂತ. ಸೊ ಎಲ್ಲರಿಗೂ ಇಂಥ ವಿಷಯಗಳಿಗೆ ತಂಪಲು ನೆರಳು ಮರ ಬೇಕೇ ಬೇಕು. ಆದರೆ ನೆಡೋ ವಿಷಯದಲ್ಲಿ ನಾವೆಲ್ಲರೂ ಹಿಂದೆ, ಅದೇ ಅದೇ ಅದೇ ಇವತ್ತು ಇಷ್ಟು ತಾಪಮಾನ ಜಾಸ್ತಿ ಹಬ್ಬಕ್ಕೆ ಕಾರಣ. ನಾವು ಕಡ್ದದ್ರಲ್ಲಿ ಒಂದು ಸ್ವಲ್ಪ ಮಟ್ಟಿಗಾರು ಇವತ್ತು ನೆಟ್ಟಿದ್ದಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಆದರೂ ಕನ್ಸರ್ನ್ ಇನ್ಕ್ಲೂಡಿಂಗ್ ಸರ್ಕಾರಕ್ಕೆ ಇದ್ದಿದ್ರೆ ಬಹುಶಃ ಇಷ್ಟಪ್ಪ ತಾಪಮಾನ ಇಷ್ಟಪ್ಪ ಈಗ ಬಿಸಿಲು ಆಘಾತ ಅಂತ ಹೇಳ್ತಾರೆ, ಬಿಸಿಲು ಆಘಾತ. ಸೊ ಅದಕ್ಕೆ ಒನ್ ಆಫ್ ದ ರೀಸನ್ಸ್ ಇದೆ ಡಿಫಾರೆಸ್ಟೇಷನ್, ಕಾಡೆಲ್ಲ ನಾವು ಕಡ್ದೆಲ್ಲ ಮನೆ ಕಟ್ಕೊಂಡು ಬಿಲ್ಡಿಂಗ್ ಕಟ್ಕೊಂಡು ಕೂಕೊಂಡು ಇರಲಿ. ಈಗ ಗಿಡ ಮರ ವಿಷಯ ಬಿಟ್ಟು ನಾವು ಕಸಗಳ ವಿಷಯಕ್ಕೆ ಬಂದರೆ, ನೀವು ಆಗ ಹೇಳ್ತಿದ್ರಿ ಕಸ ಎಲ್ಲಿಂದ ಬರ್ತದೆ, ಯಾಕೆ ಜಾಸ್ತಿ ಆಯ್ತು, ಇಪ್ಪತ್ತೈದು 30 ವರ್ಷದಿಂದ ಕಸ ಇಷ್ಟೇ ಇದ್ದಿತ್ತ, ಅದ್ರ ಬಗ್ಗೆ ಒಂಚೂರು ಹೇಳಿ ಸರ್.
0: ಈ ಕಸ ಬಹುಶಃ ನಮ್ಮ ಈ ಆಧುನಿಕ ಜೀವನ ಶೈಲಿಯ ಬಹುಶಃ ಒಂದು ಪಾರ್ಶ್ವ ಪರಿಣಾಮ ಇರ್ಬೋದು, ಅದರದ್ದು ಕೊಡುಗೆ ಇರ್ಬೋದು. ಏನಂದರೆ ಬದಲಾದ ಜೀವನ ಶೈಲಿ, ಮನುಷ್ಯರು ಏನಂದರೆ ಎಲ್ಲ ಉಪಯೋಗಿಸೋದು ಎಸೆಯೋದು, ಉಪಯೋಗಿಸೋದು ಎಸೆಯೋದು, ಅದೇ ಕಾರಣ. ಕಸ ಅಂತ ಎಣಿಸಿದ ಕೂಡಲೇ ನಮ್ಮ ಮನಸ್ಸಲ್ಲಿ ಬರುವುದೇ ದೊಡ್ಡ ಕಸದ ಹೆಚ್ಚಿನ ಬಹುಪಾಲು ಸೀಮಿತ ಪ್ಲಾಸ್ಟಿಕ್.
1: ಎಸ್,
0: ಆ ಪ್ಲಾಸ್ಟಿಕ್ ಯಾಕೆ ಇಷ್ಟೊಂದು ಬೀಳ್ತಾ ಇದೆ ಅಂತ ಇನ್ನೂ ಅದನ್ನು ಒಂದು ಸ್ವಲ್ಪ ಆಲೋಚನೆ ಮಾಡಿದರೆ ಅದರ ಲಭ್ಯತೆ ಅಂದರೆ ಬಹಳ ಅಗ್ಗದಲ್ಲಿ ಸಿಗ್ತದೆ. ಅದು ಎಲ್ಲಿ ಬಹಳ ಅಗ್ಗದಲ್ಲಿ ಸಿಗ್ತದೋ ಅದರ ದುರ್ಬಳಕೆ ಜಾಸ್ತಿ. ಅದನ್ನು ಪ್ಲಾಸ್ಟಿಕ್ಕು ಸಿ ಅದಕ್ಕೆ ರೇಟ್ ಸ್ವಲ್ಪ ದರ ಜಾಸ್ತಿ ಮಾಡಿ ಲಭ್ಯತೆ ಇರಲಿ, ಆದರೆ ಅದಕ್ಕೆ ಲಭಿಸುವಾಗ ಅದಕ್ಕೆ ಅಷ್ಟೇ ಮಾರುಕಟ್ಟೆ ಮೌಲ್ಯ ಜಾಸ್ತಿ ಮಾಡಿ ಒಂದು ಪ್ಲಾಸ್ಟಿಕ್ ಚೀಲಕ್ಕೆ 15 ರೂಪಾಯಿ ಮಾಡಿ, ಬಟ್ಟೆ ಚೀಲಕ್ಕೆ 5 ರೂಪಾಯಿ ಮಾಡಿ, ಇನ್ನೂ ಕಮ್ಮಿ ಮಾಡಬೇಕಂತು. ಅಂದರೆ ಏನಂದರೆ ಈಗ ಪ್ಲಾಸ್ಟಿಕ್ಕಿಗೆ ರೇಟ್ ಜಾಸ್ತಿ ಮಾಡಿ ಅಥವಾ ಹಾಗಿರಲಿ, ಅದನ್ನು ಪುನಃ ತಗೊಳ್ಳಿಕ್ಕೆ ಅದಕ್ಕೆ ರಿವ್ಯಾಲ್ಯೂ ಮರುಮೌಲ್ಯ ಒಂದು ಇದ್ದು ಕಟ್ಟಿದರೆ ಪ್ಲಾಸ್ಟಿಕ್ ಕಡಿಮೆ ಆಗ್ಬೋದು. ಇಲ್ಲಂದ್ರೆ ಎಲ್ಲ ಐತಲ್ಲಿ ಎಸಿತಾರೆ, ನಾವು ಎಸಿತಾ ಇರ್ತಾರೆ, ನಾವು ಎಷ್ಟೇ ಹೆಕ್ಕಲಿ ಅದನ್ನು ಇದುವರೆಗೆ ಪೂರಕ ಕಮ್ಮಿ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ನಮ್ಮ ಸಂಸ್ಥೆ ಪಕ್ಕದಲ್ಲೇ ಈಗ ಮೊದಲನೇ ಮಳೆಗೆ ಇಡೀ ಇದು ಬ್ಲಾಕ್ ಆಗುತ್ತೆ. ಏನು 4-5 ತಿಂಗಳಿಂದ ಮನೆಯಲ್ಲಿ ಏನು ಹಾಸಿಗೆ ವೇಸ್ಟ್, ಹಾಸಿಗೆ, ತಲೆದಿಂಬು, ಪ್ಲಾಸ್ಟಿಕ್ಕು, ಏನು ಪೌಡರ್ ಪ್ಯಾಕೆಟು, ಆಮೇಲೆ ಟೂತ್ ಪೇಸ್ಟು, ಚಪ್ಪಲು, ಏನೆಲ್ಲ ಇದೆ ಅದೆಲ್ಲ ತೋಡಿಗೆ ಹಾಕಿದ್ದಾರೆ. ಈಗ ಒಂದು ಮಳೆಗೆ ಬಂದು ಫುಲ್ ಜಾಮ್ ಸೇತುವೆ ಅಡಿ ಸಿಕ್ಕೊಂಡು ನೀರು ಹೋಗುವುದಿಲ್ಲ. ಯಾಕೆ ಅದನ್ನು ನೋಡಿದ ಪ್ರತಿ ವರ್ಷ ಇದೇ ಸಮಸ್ಯೆ ಆಗುದು. ಯಾಕೆ ನೋಡಿದಾಗ ಅವೆಲ್ಲ ಏಕಬಳಕೆಯ ಅವೆಲ್ಲ ಅಷ್ಟು ಅಗ್ಗದಲ್ಲಿ ಸಿಕ್ಕಲಿಕ್ಕೆ ಹೋಗಿ ಇಲ್ಲ. ಮೊದಲಾದರೂ ಏನಂದ್ರೆ ಈಗ ನಮಗೆ ಮೊದಲು ಕೆಲವೆಲ್ಲ ಚಪ್ಪಲಿ ಮನೆ ಮನೆ ಬಂದು ಸಂಗ್ರಹ ಮಾಡ್ತಾ ಇದ್ರು, ಅವಾಗ ಅದಕ್ಕೆ ಬೆಲೆ ಇತ್ತು, ಅದಕ್ಕೆ ಮೌಲ್ಯ ಇತ್ತು. ಈಗ ಅದಕ್ಕೆ ಯಾವುದಕ್ಕೂ ಮೌಲ್ಯ ಇಲ್ಲ, ಅದರಿಂದ ಎಸಿತಾ ಇದ್ದಾರೆ. ಏನಂದ್ರೆ ಅದಕ್ಕೊಂದು ಮೌಲ್ಯ ನಾವು ನಿಗದಿ ಮಾಡಿದರೆ ಸರ್ಕಾರವು ಏನಾದರೂ ಅದು ಸ್ವಲ್ಪ ಕಮ್ಮಿ ಆಗ್ಬೋದು, ಏನು ಈಗ ಎಸಿಯೋಪ ಒಂದು ಸಂಸ್ಕೃತಿ ಕಮ್ಮಿ ಆಗ್ಬೋದು. ಯಾಕಂದರೆ ಯಾಕೆ ಎಸಿಬೇಕು, ಇದಕ್ಕೆ ಬೆಲೆ ಇದೆಯಲ್ಲ ಅಂತ ಏನು

0: ಅದು ಎಣಿಸ್ಕೊಂಡು ಅವರು ಪುನಃ ಮರು ಬಳಕೆಯ ರೀಸೈಕ್ಲಿಂಗ್ ಕೊಡ್ಬೋದೇ, ನಾವೊಂದು ಇದು ಬರ್ಬೋದು. ಒಟ್ಟಾರ ಮೇಲೆ ಜನರಲ್ಲಿ ಏನಾಗಿದೆ ಅಂದರೆ ನಮ್ಮ ಮನೆ ಮಾತ್ರ ಚೌಕ ಇದ್ರೆ ಸಾಕು, ನಮ್ಮ ಮನೆ ಅಂಗಣ ನಮ್ಮ ಪರಿಸರ ಚೌಕ ಇದ್ರೆ ಸಾಕಪ್ಪ, ಅಲ್ಲಿ ಆಚೆಗಡೆ ಏನೇ ಇರಲಿ ಅಂತ ಇದು ಮಾಡಿ ಅವರು ರಸ್ತೆ ಬದಿಯಲ್ಲಿ ಹೋಗ್ತಾ ಬರ್ತಾ ಎಸಿತಾ ಇರ್ತಾರೆ. ಆದರೆ ಒಂದು ಕಸವನ್ನು, ಕಸದ ಪಿಂಡಿಯನ್ನು ಒಬ್ಬ ಬೈಕಲ್ಲಿ ಹೋಗುವಾಗ ಒಂದು ದಿವಸ ಅವನ ರಸ್ತೆ ಪಕ್ಕ ಎಸ್ತು ಹೋದರೆ ಪ್ರತಿ ದಿವಸ ಹೋಗುವಾಗ ಬರುವಾಗ ಆ ಕಸದ ಪಿಂಡಿ ಅವನು ನೋಡ್ತದೆ ಅನ್ನೋ ನನ್ನ ಭಾವನೆ. ಅದಕ್ಕೆ ಒಂಥರ ತ್ರಿಶಂಕು ಸ್ಥಿತಿ, ಅದಕ್ಕೆ ಅವನಿಗೆ ಅವನು ಏನು ಎಸ್ತಿದ್ದ ಅನ್ನೋದು ಪಾಪವೇ ಮಾಡಿದೆ. ಅವನ ದಿವಸ ಅದು ಹಂಗಿಸ್ತಾ ಇರ್ತದೆ ಹೋಗ್ತಾ ಬರ್ತಾ ಇರುವಾಗ, ನನಗೆ ನೀನಿನ್ನು ಮುಕ್ತಿ ಕೊಡ್ಲಿಲ್ಲ.
1: ಅವನಿಗೆ ಪಾಪ ಪ್ರಜ್ಞೆ ಕಾಡುತ್ತಾ, ಕಾಡಿದ್ರೆ ಅವನು ಹಂಗ ಎಸ್ದು ಹೋಗ್ತಾನ?
0: ಖಂಡಿತ ಕಾಡ್ತದೆ ಒಂದಲ್ಲ ಒಂದ್ ದಿವಸ.
1: ಹಾಗಂತ ನೀವು ಹೇಳ್ತೀರಿ?
0: ನಾವು ಹೇಳ್ತೀವಿ. ಯಾಕೆ ಕಾಡ್ತದಂದ್ರೆ ನೋಡಿ, ಎಲ್ಲೋ ಎಸ್ತು ಏನೇ ಆಗ್ಲಿ, ಈಗ ಈಗ ಅವನು ಎಲ್ಲಿ ನಾವು ಎಸ್ತು ಹೋದ್ರು ಒಂದಲ್ಲ ಒಂದ್ ದಿವಸ ಹೇಗೆ ಕಾಡ್ತದಂದ್ರೆ, ಅವನ ಮನೆಯ ಆ ತೋಡು ಬ್ಲಾಕ್ ಆಗಿ ನೀರು ಏರ್ಬೋದು, ನೆರೆ ಬರ್ಬೋದು, ಅಥವಾ ಏನೋ ಸಹ ಕಾಯಿಲೆ ಬರ್ಬೋದು, ಅಥವಾ ಪ್ಲಾಸ್ಟಿಕ್ ಈಗ ಅಲ್ಲೇ ಏನಾದ್ರೂ ಬೆಂಕಿ ಹಿಡ್ದು ಆ ಅದನ್ನು ಉಸಿರಾಡಿ ಬೇರೆ ಬೇರೆ ಎಲ್ಲರಿಗೂ ತೊಂದರೆ ಬರುತ್ತೆ. ಅದಂತೂ ನಮ್ಮ ಇದು ಹೇಳ್ದು ಏನೇ ಆಗಲಿ ಅದಕ್ಕೊಂದು ಮುಕ್ತಿ ಕಾಣಿಸ್ಬೇಕಲ್ಲ, ಅರ್ಧಂಬರ್ಧ ಮಾಡಿಬಿಡೋದು ತ್ರಿಶಂಗು ಥರ, ಹಾಗೆ ಎಷ್ಟು ಹೋಗಬಾರ್ದು. ಅದು ಏನು ಉಪಯೋಗಿಸ್ತೀರೋ ಅದನ್ನು ಪುನಃ ಅದನ್ನು ಒಂದು ವ್ಯವಸ್ಥೆ ಮಾಡುವುದು ನಮ್ಮ ಒಂದು ಮೊದಲಿನ ಒಂದು ಪದ್ಧತಿ ಸಂಸ್ಕೃತಿ, ಅದನ್ನು ಹಾಗೆ ಎಷ್ಟು ಹೋಗುವುದು ನಮ್ಮ ಸಂಸ್ಕೃತಿ ಅಲ್ಲ.
1: ಸೊ ಹಾಂಗಾಗಿ ಎಸೆಯೋ ಮೊದಲು 10 ಸಲ ಯೋಚನೆ ಮಾಡಿ.
0: ಹೌದೌದು,
1: ತುಂಬಾ ಜನ ಅದು ಬೇಜಾರು ಅಂತ ಗೊತ್ತಾ, ಬೈಕ್ ಅಲ್ಲಿ ತಪ್ಪು ಕಾರ್ ಅಲ್ಲಿ ಬಪ್ಪು ತೆಗ್ದು ಹೊಳಗೆ ಬಿಸಾಡಿ ಅಲ್ಲ, ಅಷ್ಟೆಲ್ಲ ಪಾಶಾಯ್ ಬಪ್ಪರಿಗೆ.
0: ಹೌದೌದು,
1: ಅದಕ್ಕೊಂದು ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಮಾಡೋಕಾತಿಲ್ಲ. ಈಗ ಹೆಚ್ಚು ಅಂದ್ರೆ ಹೆಚ್ಚಿನ ಪಂಚಾಯತ್ಗಳಲ್ಲಿ ಮುನ್ಸಿಪಾಲಿಟಿಗಳಲ್ಲಿ SLRM ಘಟಕಗಳು ಇದೆ. ಈಗ ಕಸನ್ನ ತಕೊಂಡು ಹಾಪಕ್ಕೆ ಹೆಚ್ಚಿನ ಕಡೆ ಬಂದೇ ಬತ್ರು. ಇವರೊಂದು 50 ರೂಪಾಯಿ 100 ರೂಪಾಯಿ ಅವ್ರಿಗೆ ಕೊಡ್ಕ, ಅದಷ್ಟೇ ಇಪ್ಪದು ಆ ಕಸನ್ ತಕೊಂಡು ಅವ್ರಿಗೆ ಕೊಡ್ಕ, ಇಷ್ಟು ಮಾಡಕ್ಕಷ್ಟೇ. ಅಷ್ಟು ಮಾಡು ಕೈದೆ ತಕ್ಕ ಬಂದು ಅದನ್ನ ಆಚಿಚಿಕೊಂಡ ಸೇತುವೆ ಮೇಲೆ ನಿಂತ್ಕೊಂಡು ಹೊಳಿ ಬಿಸಾಕುದು ಎಲ್ಲಿ ಒಂದು ಮನಸ್ಥಿತಿ ಅಂತ ಹೇಳ್ಕೊಂಡ. ಸೊ ಎಂಥದ್ದೇ ಆಗಲಿ ಸರ್, ನಂಗೆ ಖುಷಿ ಅದ್ದು ನೀವು ಒಂದು ಇದ್ರ ಬಗ್ಗೆ ಎಲ್ಲ ಒಂದು ಅರಿವು, ಒಂದು ಪ್ರಜ್ಞೆ, ಮನುಷ್ಯನಿಗಿದು ಒಂದು ಪ್ರಜ್ಞೆ ಇದ್ರೆ ಊರೆಲ್ಲ ಸರಿ ಮಾಡಲು ಕಾಯ್ದ್ರು ಹೊಪ್ಕು ಸಾಕು, ಸರಿ ಮಾಡು ಕಾಯ್ದೆ ಹೊಪ್ಕು ಸಾಕು. ಆದ್ರೆ ಅಟ್ಲೀಸ್ಟ್ ನಾ ಕಸ ಹಾಕೋತೀನಿ, ನನ್ನ ಅಂಥ ಪ್ರಜ್ಞೆ ನಂಗೆ ಚುಚ್ಚಬಾರ್ದಲ್ಲ, ಇದು ನನ್ನ ಜವಾಬ್ದಾರಿ. ಈ ಕಸ ಇರ್ಲಿ, ನಾ ಹಿಡ್ಕಂತೆ ತಕೊಂಡೆ ನಮ್ಮನೆ ಗೋಣಿಚೀಲಕ್ಕೆ ಹಾಕಿ ನನ್ನ SLRM ಘಟಕದವ್ರು ಬರ್ತಾರಲ್ಲ ಅಂತ ಅವ್ರಿಗೆ ಕೊಡ್ತೆ. ಅಷ್ಟು ಒಂದು ಸಣ್ಣ ಮಟ್ಟಿನ ಅರಿವು ಮತ್ತೆ ಪ್ರಜ್ಞೆ, ಜವಾಬ್ದಾರಿ, ಕರ್ತವ್ಯ ಇದಿಷ್ಟು ಇದ್ರೆ ಆಲ್ಮೋಸ್ಟ್ ಕಸ ಕ್ಲೀನ್ ಆತ್ ಸರ್, ಆಲ್ಮೋಸ್ಟ್ ಕ್ಲೀನ್ ಆತ್. ಮನೆ ಮಕ್ಕಳಿಗೂ ನಾವು ಒಂಚೂರು ಇದನ್ನೇ ಹೇಳ್ರಿ, ಮಗ ಸಿಕ್ಕದಲ್ಲ ಬಿಸಾಡೋದಲ್ಲ, ತಗೋದು ನಿನ್ನ ಬ್ಯಾಗಲ್ಲಿ ಹಾಕೋ, ಮನೆಗೆ ಹೋಗಿ ನಾವು ಅದು ಚೀಲಕ್ಕೆ ಹಾಕಿ ಮತ್ತೆ ಅವ್ರಿಗೆ ಬತ್ತರಲ್ಲ ಅವ್ರಿಗೆ ಕೊಡುವ ತಕೊಂಡು ಹಬ್ಬಕ್ಕೆ ಅನ್ನೋದನ್ನು ಅರಿವು ಮೂಡಿಸಿದ್ರೆ ಬಹುಶಃ ಇದೊಂದು ಯಶಸ್ವಿ ಅಲ್ದಿದ್ರು ಒಂದು ಮಟ್ಟಿಗೆ ಮ್ಯಾನೇಜ್
0: ಆಗುತ್ತೆ.
1: ಮತ್ತೆ ಇನ್ನೊಂದು ಗಿಡ ನೆಡೋದು, ಆಕ್ಚುಲಿ ಗಿಡ ನೆಡಕ್ಕೆ ಎಲ್ಲಿ ನೋಡೋದು ಅಭ್ಯಾಸ, ನಮ್ಮನೆಗೆ ಎಲ್ಲಿ ಜಾಗ ಆಯ್ತೋ. ಈ ಸಣ್ಣ ಮನೆಗೆ ನಾವು ಮನೆ ಕೊಟ್ಕೊಂಡಿದ್ದೆ ಭಾರಿ ಕಷ್ಟದಲ್ಲಿ, 2 ತೆಂಗಿನ ಮರ ಹಾಕಿತ್ತು, ಅದೇ ಕಾಯಿ ಮನೆ ಮೇಲೆ ಮಂಡಿ ಮೇಲೆ ಬಿಡುತ್ತೆ ಅಂತ ಹೇಳಿದ್ರಿ, ಇನ್ನು ಗಿಡ ಎಲ್ಲಿ ನೆಡೋದು ಅಂತ. ಬಟ್ ನಿಮ್ಮಂತಹ ಕಾಳಜಿ ಸಾರ್ವಜನಿಕರಿಗೆ ಯಾರಿಗಾದರೂ ಆಯ್ಲಿಯಪ್ಪ, ಒಂದು ನೆರಳಾಯ್ಲಿ. ನೀವು ಹೇಳ್ರಿ ಅಲ್ಲಿ ಟೈರ್ ಅಂಗಡಿ ಇಟ್ಕೊಂಡಿರೋದು ಕಂಡ್ರು ಒಂದು ಖುಷಿ ಆತ, ಅದರಡಿನೇ ಅವರು ರಿಪೇರಿ ಎಲ್ಲ ಮಾಡ್ತಾ ಇದ್ರಂತ. ಅಂತ ಒಂದು ಸಾರ್ವಜನಿಕ ಕಾಳಜಿ ಇದ್ದು ನೀವು ಗಿಡ ಎಲ್ಲ ನೆಟ್ಟು ಅದಿವತ್ತು ಮರ ಆಯ್ತು, ಅದ್ರ ಸುಮಾರು ಹೋಯ್ತು, ಒಂದು 40% ಉಳ್ಕಂತಂದ್ರೆ ನೀವು. ಬಟ್ ಅಷ್ಟಾರು ಕಾಳಜಿಯಲ್ಲಿ ನೀವೊಂದು ಟೀಮ್ ಎಲ್ಲ ಕಟ್ಕೊಂಡು ನಿಮ್ಮ ಕಂಪನಿ ಥ್ರೂನೇ ಇದನ್ನೆಲ್ಲ ಮಾಡಿದ್ರಲ್ಲ. ಸೊ ಈ ಕಾರ್ಯ, ಈ ಕಾರ್ಯಕ್ರಮ ನಿರಂತರವಾಗಿರಲಿ ಸರ್. ಥ್ಯಾಂಕ್ ಯು ಸೋ ಮಚ್.
0: ನಮಸ್ಕಾರ ಮೇಡಮ್.
1: ಓಕೆ, ಕೇಳುಗ್ರೆ ಕುಂದಾಪುರ ಮಾತುಕತೆಯಲ್ಲಿ ನಾವು ಇಷ್ಟೊತ್ತರಿಗೆ ಮಾತಾಡಿದ್ದು ಶ್ರೀನಿವಾಸ ಕುಂದಾರ್ ಅವರು ಗುಣ್ಮೆ. ಇವರು ಇಷ್ಟು ದಿನ ತನಕ ನಮ್ಮ ಜನತಾ ಫಿಶ್ ಮಿಲ್ ಇಲ್ಲೇ ಕೆಲಸದಲ್ಲಿದ್ದಲ್ಲ ನೀವು ಇದ್ದು, ಅಲ್ಲಿಂದ ಆರಂಭಗೊಂಡ ಈ ಮರ ಗಿಡಗಳನ್ನ ನೆಡುವ ಅಭಿಯಾನದಲ್ಲಿ ತಾವೇ ವೈಯಕ್ತಿಕವಾಗಿ ಬಹಳ ಆಸಕ್ತಿ ವಹಿಸಿ ತಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಗಿಡಗಳನ್ನ ನೆಟ್ಟಿದ್ದಾರೆ. ಅಷ್ಟೇ ನೊಂದುಕೊಂಡಿದ್ದಾರೆ, ನೆಟ್ಟು ಗಿಡಲ್ಲ ಸರಿ ಬದುಕುದಿಲ್ಲ, ಬೇರೆ ಬೇರೆ ಕಾರಣಗಳಿಗೆ ಒಂದೊಂದು ರೀತಿಯಲ್ಲಿ ನೆಲಸ ಮಾತಿತ್ತು. ಈಗ ಉಳ್ಕೊಂಡು ಗಿಡ ಈಗ ಮರ ಹಾತಿದ್ರು ಅವೆಲ್ಲ ಎಲ್ಲಿ ನೆಲಸ ಮಾತೋ ಯಾವ್ಯಾವ ಕಾರಣಕ್ಕೂ ಅನ್ನುವಂತಹ ಒಂದು ಆತಂಕ ಕೂಡ ಅವರಲ್ಲಿತ್ತು. ಎಂಥದೇ ಇರಲಿ, ಅವ್ರ ಕಾಳಜಿಗೆ ಮಾತ್ರ ನಾವು ದೊಡ್ಡದಾಗಿ ಒಂದು ಧನ್ಯವಾದಗಳನ್ನ ಹೇಳ್ತಾ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ ಜೆ ಜ್ಯೋತಿ, ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಮತ್ತೆ ಸಿಕ್ಕುವಾಗ.
2: ಒಂದು ಭಾವಗೀತೆ, ತವರ ಸುಖದೊಳಗೆನ್ನ ಮರೆತಿಹಳು ಎನ್ನದಿರಿ. KS ನರಸಿಂಹಸ್ವಾಮಿಯವರ ರಚನೆಯ ಈ ಒಂದು ಗೀತೆಯನ್ನ ಹಾಡ್ತಾ ಇದ್ದಾರೆ ಮೀನಾ ಕಾರಂತ, ತಬಲಾದಲ್ಲಿ ರಾಮಕೃಷ್ಣ ಭಟ್ ಬಾರ್ಕೂರ್, ಹಾಗೂ ಹಾರ್ಮೋನಿಯಂನಲ್ಲಿ ಮನೋಜ್ ಕಾರಂತ್ ಸಾಥ್ ನೀಡಲಿದ್ದಾರೆ.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ನೀವು ಕೇಳ್ತಿದ್ದೀರಾ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡೆ. ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮವನ್ನ ನಡೆಸಿಕೊಡುವುದಕ್ಕಾಗಿ ನನ್ನೊಟ್ಟಿಗೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ 90 ಇಲ್ಲಿನ ಮಕ್ಕಳು ಸಿದ್ಧವಾಗಿದ್ದಾರೆ. ಪ್ರೀತಿಯ ಪುಟಾಣಿಗಳೇ, ಕಾರ್ಯಕ್ರಮವನ್ನ ಶುರು ಮಾಡೋಣಲ್ವಾ?
3: ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಸ್ವಚ್ಛಂದ ಸುಂದರ ಪ್ರಕೃತಿ ತಾಣವಾದ 90 ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನಮ್ಮ ವಿದ್ಯಾರ್ಥಿಗಳಿಂದ ರೇಡಿಯೋ ಕುಂದಾಪುರ ಚಿಣ್ಣರ ಚಿಲಿಪಿಲಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಕಾರ್ಯಕ್ರಮದ ಮೊದಲಿಗೆ ವಿದ್ಯಾಮಾತೆ ಸರಸ್ವತಿಯನ್ನ ಮನಸಾರೆ ಪ್ರಾರ್ಥಿಸುತ್ತಿದ್ದಾರೆ ಸಂಚಿತ 8ನೇ ತರಗತಿ, ಬಿಂದು 8ನೇ ತರಗತಿ, ಛಾಯಾ 8ನೇ ತರಗತಿ ಹಾಗೂ ಪಲ್ಲವಿ ನಿಶಾ 8ನೇ ತರಗತಿ ಮತ್ತು 7ನೇ ತರಗತಿ.

ಪ್ರಾರ್ಥನಾ ಗೀತೆಯನ್ನು ಹೇಳಿದಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ಪ್ರಭು ಶ್ರೀರಾಮರ ಬಂಟ ಹನುಮಂತನ ಶಕ್ತಿ ಯುಕ್ತಿ ಭಕ್ತಿಯನ್ನು ಸಾರುವ ಸುಂದರವಾದ ಭಕ್ತಿ ಗೀತೆಯನ್ನು ಪ್ರಸ್ತುತಪಡಿಸಲಿದ್ದಾರೆ ಪೃಥ್ವಿಕ್ 4ನೇ ತರಗತಿ.

0: ಆಶಕ್ಕೆ.
1: ಸುಂದರವಾದ ಭಕ್ತಿಗೀತೆಯನ್ನು ವಾಚಿಸಿದಂತಹ ಪುಟಾಣಿಗೆ ಅಭಿನಂದನೆಗಳು. ವಚನಗಳು ನಾಡಿನ ಕಲೆ ಸಂಸ್ಕೃತಿಯನ್ನು ಬಿಂಬಿಸುವುದರೊಂದಿಗೆ ಸಮಾಜದ ಏಳು ಬೀಳುಗಳನ್ನು ಎತ್ತಿ ಹಿಡಿಯುತ್ತವೆ. ಇಂತಹ ವಚನಗಳ ಸಂಗ್ರಹವನ್ನು ವಾಚಿಸಲಿದ್ದಾನೆ ಆರ್ಯನ್ ಆರನೇ ತರಗತಿ.
2: ಕಳಬೇಡ ಕೊಳಬೇಡ, ಉಸಿಯ ಮುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದೀರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡದ ಸಂಗಮ ದೇವದಲ್ಲಿಸುವ ಪರಿ, ಇಳೇ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮ ದಾನ, ನಿಮ್ಮ ದಾನ ಉಂಡು ಅನ್ಯರಗೊಳ್ಳುವ ಕುಂಡಿಗಳ ನೆನಲಾರೆ ರಾಮನಾಥ, ಒಡಲು ಗಂಡ ಬಯಸಿದ ಒಡಲು ಗಂಡ ಬಯಸಿದ, ನೀನೊಮ್ಮೆ ಜರಿದು ನುಡಿಯದಿರು ನೀನೊಮ್ಮೆ ಒಡಲುಗೊಂಡು ನೋಡ ರಾಮನಾಥ, ನಂದಿಯನ್ನು ಏರಿದವನ ಚಂದಿರನ ಮುಡಿದವನ ಕಂದು ನಂಬೇಡಿ ನಿಳಿದಾನು ನೆನೆಯುತ್ತ ಮುಂದೆ ಹೇಳುವೆ ನುಕ್ಕಿಸುವಣ್ಣ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ ಮುಂದೆ ಕೊಟ್ಟಿಯುವುದು ಬುತ್ತಿ ಸರ್ವಣ್ಣ, ಕೊಟ್ಟು ಕುದಿಯಲು ಬೇಡ ಕೊಟ್ಟಾಡಿಕೊಳ್ಳಬೇಡ, ಕೊಟ್ಟನ ಕೆಟ್ಟನೆನ ಬೇಡ ಶಿವನಲ್ಲಿ ಕೊಟ್ಟಿರುವುದು ಬುತ್ತಿ ಸರ್ವಣ್ಣ, ಬೆತ್ತ ಬಾಗಿದರು ಮತ್ತೆದ್ದು ಮೀಟುವುದು ಒತ್ತನೆ ನೋಡಿ ಹೊಡೆಯುವ ಸಜ್ಜನರು ಸತ್ತರು ಬೇಡ ಸರ್ವಣ್ಣ.
1: ವಚನವನ್ನು ವಾಚಿಸಿದಂತಹ ಪುಟಾಣಿಗೆ ಅಭಿನಂದನೆಗಳು. ಕವಿ ಬಿ ಆರ್ ಲಕ್ಷ್ಮಣರಾವ್ ರಚಿತ ಸುಂದರವಾದ ಭಾವಗೀತೆ ಅಮ್ಮ ನಿನ್ನ ಎದೆಯಾಳದಲ್ಲಿ ಹಾಡಿಗೆ ಸ್ವರ ನೀಡಲಿದ್ದಾಳೆ ಛಾಯಾ ಎಂಟನೇ ತರಗತಿ.

0: ನಾನು
1: ಸುಂದರವಾದ ಭಾವಗೀತೆಗೆ ಧ್ವನಿ ನೀಡಿದಂತಹ ವಿದ್ಯಾರ್ಥಿಗೆ ಧನ್ಯವಾದಗಳು. ಕಥೆಗಳು ಮನಸ್ಸಿಗೆ ಮುದ ನೀಡುವುದು ಮಾತ್ರವಲ್ಲದೆ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತವೆ. ಅಂತಹ ಮಾನವೀಯ ಮೌಲ್ಯವನ್ನೊಳಗೊಂಡ ಸುಂದರ ಕಥೆಯನ್ನು ಪ್ರಸ್ತುತಪಡಿಸಲಿದ್ದಾಳೆ ಸಂಚಿತಾ 8ನೇ ತರಗತಿ.
0: ನಾನು ಹೇಳುತ್ತಿರುವ ಕತೆ ಹೆಸರು ಕರುಳಿನ ಕೂಗು. ಅಲಸೂರಿನ ಸೋಮೇಶ್ವರ ದೇವಸ್ಥಾನದಿಂದ 2 ಕ್ರಾಂಚ್ ಆಚೆಗೆ ರಾಮುವಿನ ಮನೆ ಇತ್ತು. ಆ ಮನೆಯಲ್ಲಿದ್ದವರು ರಾಮು ಮತ್ತು ಅವನ ತಾಯಿ ಇಬ್ಬರೇ. ರಾಮು ಹುಟ್ಟಿದ 2ನೇ ತಿಂಗಳಲ್ಲಿ ಆತನ ತಂದೆ ತೀರಿಕೊಂಡರು. ಮನೆ ಮನೆಯ ಪಾತ್ರ ತೊಳೆದು ಆತನ ತಾಯಿ ಅವನನ್ನು ಸಾಕುತ್ತಿದ್ದಳು. ಆದರೆ ಅವಳಿಗೆ ಒಂದು ಕಣ್ಣಿರಲಿಲ್ಲ. ಹೀಗಾಗಿ ಆಕೆ ಎಲ್ಲಿಗೆ ಹೊರಟರೂ ಎದರಾದ ಜನರೆಲ್ಲ ಅಯ್ಯಯ್ಯೋ ಕುರುಡಿ ಬಂದ್ಲು ಕುರುಡಿ ಎನ್ನುತ್ತಿದ್ದರು. ಆದರೆ ಅವಳು ಆ ವಿಷಯಕ್ಕೆ ಗಮನವೇ ಹಾಕುತ್ತಿರಲಿಲ್ಲ. ಏಕೆಂದರೆ ತನ್ನ ಮಗನನ್ನು ಓದಿಸಬೇಕು, ಅವನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಬೇಕೆಂಬುದು ಆಕೆಯ ಆಸೆಯಾಗಿತ್ತು. ಆದರೆ ರಾಮುವಿಗೆ ಕೂಡ ಅವಳನ್ನು ನೋಡಿದರೆ ಸ್ವಲ್ಪವೂ ಆಗುತ್ತಿರಲಿಲ್ಲ. ಒಂದು ದಿನ ರಾಮುವಿನ ತಾಯಿ ಅವನನ್ನು ಶಾಲಾ ಗೇಟ್ ತನಕ ಬಿಟ್ಟು ಹುಷಾರು ಕಣಪ್ಪ ಟಾಟಾ ಬಾಯ್ ಬಾಯ್ ಸೀವು ಹೇಳುತ್ತಿರುವಾಗಲೇ ಅವರ ತರಗತಿಯ ಹುಡುಗರು ರಾಮು ಏನೋ ಇದು ನಿನ್ನ ತಾಯಿ ಕುರುಡಿ ಏನೋ ಅಂದು ಬಿಟ್ಟರು. ರಾಮುವಿಗೆ ಒಂದು ಕ್ಷಣ ಭೂಮಿಯೇ ಗಡಗಡ ಎಂದಂಗಾಯಿತು. ನಂತರ ತಾಯಿ ಎಡೆಗೆ ಒಂದು ತಿರಸ್ಕಾರದ ನೋಟ ಬೀರಿದ. ತಾಯಿಯಲ್ಲಿಂದ ನೊಂದು ಹೊರಟು ಹೋದಳು. ರಾಮು ಶಾಲಾ ಮುಗಿಸಿ ಮನೆಗೆ ಬರುವ ಹೊತ್ತಿಗೆ ಒಂದು ನಿರ್ಧಾರಕ್ಕೆ ಬಂದಿದ್ದ. ನನ್ನ ತಾಯಿ ಕುರುಡಿ, ಅವಳ ಜೊತೆಗೆ ಇದ್ದರೆ ಸಮಾಜ ನನ್ನನ್ನು ಅಪಹಾಸ್ಯ ಮಾಡುತ್ತದೆ, ಹೀಗಾಗಬಾರದು. ಇಂದಿನಿಂದಲೇ ನನ್ನ ತಾಯಿಯ ಜೊತೆಗೆ ನಾನು ಮಾತಾಡಬಾರದು ಎಂದುಕೊಳ್ಳುತ್ತಾನೆ. ರಾಮು ಮನೆಗೆ ಬಂದ. ತಾಯಿ ಶಾಲಾ ಮುಗಿಸಿ ಬಂದೇನಪ್ಪ ಎಂದು ಕೇಳಿದಳು. ಆದರೆ ರಾಮು ಅದಕ್ಕೆ ಉತ್ತರಿಸಲಿಲ್ಲ. ಹೆತ್ತ ಕರುಳೆಲ್ಲವೇ ಮರುಕಿತು, ನರಳಿತು. ಕಡೆಗೊಮ್ಮೆ ಯಾಕಪ್ಪ ಹೀಗ್ ಮಾಡ್ತಿದ್ಯಾ ಕೇಳಿದಳು ತಾಯಿ. ಆಗ ರಾಮು, ಅಮ್ಮ ನೀನು ನನ್ನ ಜೊತೆ ಇರುವುದರ ಬದಲು ಎಲ್ಲಾದ್ರೂ ಹೋಗ್ ಸಾಯ್ಬಾರ್ದೆ. ರಾಮು ಅವನ ವಯಸ್ಸಿಗೆ ಮೀರಿ ಮಾತಾಡ್ಬಿಟ್ಟ. ಇದರ ಮಧ್ಯೆ ರಾಮು ಜವಾಹರ್ ನವೋದಯ ಪರೀಕ್ಷೆ ಬರೆದು ಪಾಸೂ ಆದ. ದೆಹಲಿಯಲ್ಲಿ ಒಳ್ಳೆಯ ಉದ್ಯೋಗವೂ ದೊರೆಯಿತು. ಧನ್ಯ ವ್ಯಕ್ತಿಗಳು ತಮ್ಮ ಮಗಳನ್ನು ಕೊಟ್ಟು ಮದುವೆಯನ್ನು ಮಾಡಿಸಿದರು. 1-2 ವರ್ಷಗಳಲ್ಲಿ ಅವನಿಗೆ ಮಕ್ಕಳೂ ಆದವು. ಒಂದು ದಿನ ರಾಮು ಅವನ ಮನೆಯ ಅಂಗಳದಲ್ಲಿ ತನ್ನಿಬ್ಬರು ಮಕ್ಕಳೊಂದಿಗೆ ಆಡುತ್ತಿರುವಾಗ ಅವನ ಮನೆಯ ಕಾಂಪೌಂಡಿನಲ್ಲಿ ಯಾವುದೋ ಕುರೂಪಿ ಹಿಂಗಸಿನ ನೆರಳು ಕಾಣಿಸುತ್ತದೆ. ರಾಮುವಿಗೆ ಆ ಕ್ಷಣವೇ ತಿಳಿಯುತ್ತದೆ, ಓಹೋ ನನ್ನ ತಾಯಿ ಕುರುಡು ಇಲ್ಲಿಗೂ ಬಂದಾಳಲ್ಲಪ್ಪ ಎಂದು ಅವಳ ಬಳಿಗೆ ಹೋಗಿ, ಅಮ್ಮ ನೀನು ನನ್ನನ್ನು ಎಲ್ಲಿಗೂ ಸುಖವಾಗಿ ಇರಲು ಬಿಡುವುದೇ ಇಲ್ಲವಲ್ಲ, ಯಾಕಪ್ಪ ಹಾಗೆ ಹೇಳ್ತಿದ್ಯಾ ಕೇಳಿದಳು ತಾಯಿ. ಆಗ ರಾಮು, ನೀನು ನನ್ನ ಜೊತೆ ಇದ್ದರೆ ಸಮಾಜ ನನ್ನನ್ನು ಅಪಹಾಸ್ಯ ಮಾಡುತ್ತದೆ, ನೀನು ಇಲ್ಲಿಂದ ಹೊರಟು ಹೋಗು ಎಂದನು. ತಾಯಿ ಕಣ್ಣೀರನ್ನು ಸುರಿಸುತ್ತಾ ಅಲ್ಲಿಂದ ಹೊರಟು ಹೋದಳು. ಈ ಘಟನೆ ನಡೆದು 1-2 ವಾರದಲ್ಲಿ ರಾಮುವಿಗೆ ಬೆಂಗಳೂರಿನಲ್ಲಿ ಯಾವುದೋ ಒಂದು ಕೆಲಸ ಬರುತ್ತದೆ. ಕೆಲಸವನ್ನು ಮುಗಿಸಿದ ರಾಮು, ಅಮ್ಮನ್ ನೋಡ್ಬೇಕನ್ಸ್ತಿದ್ಯಲ್ಲ ಎಂದು ಅದೇ ಸೋಮೇಶ್ವರ ದೇವಸ್ಥಾನದ ಪಕ್ಕ ಇರುವ ಅದೇ ಮನೆಗೆ ಬಂದ. ಆ ಮನೆ ಹಾಗೆ ಇತ್ತು, ಆದ್ರೆ ಮನೆಯಲ್ಲಿ ಅಮ್ಮ ಇರಲಿಲ್ಲ. ಅಕ್ಕಪಕ್ಕದಲ್ಲಿ ವಿಚಾರಿಸಿದ. ಅಕ್ಕಪಕ್ಕದವರು, ನಿಮ್ಮಮ್ಮ 1 ವಾರದ ಹಿಂದೆನೇ ತೀರ್ಕೊಂಡ್ಬಿಟ್ರು ಕಣಪ್ಪ, ಕೊನೆಗೊಳಗಲ್ಲಿ ನಿನ್ನ ತುಂಬಾ ನೆನೆಸಿಕೊಂಡು ತಗೋ ನಿನ್ಗೊಂದು ಕವರ್ ಕೊಟ್ಟಿದ್ದಾಳೆ. ರಾಮು ಅಂಜುತ್ತಾ ಅಂಜುತ್ತಲೇ ಕವರ್ ಪಡೆದ. ನಂತರ ಕಾರಿನಲ್ಲಿ ಕೂತು ಕುತೂಹಲದಿಂದ ಕವರ್ ಪಡೆದ. ಕವರ್ನಲ್ಲಿ ಪತ್ರವಿತ್ತು. ಪತ್ರದಲ್ಲಿ ಹೀಗಿತ್ತು, ರಾಮು ನನ್ ಕಂದ ಹೇಗಿದ್ಯ ಕಣಪ್ಪ, ನೀನು ಸಮಾಜ ನಿನ್ನನ್ನು ಅಪಹಾಸ್ಯ ಮಾಡುತ್ತದೆ ಎಂದು ನೀನು ನನ್ನನ್ನು ತಿರಸ್ಕರಿಸಿದೆ ಅಲ್ಲವೇ. ನಾನು ನಿನ್ನನ್ನು ನೋಡಬೇಕೆಂದು ನನಗೆ ತಿಳಿಯದ ಊರು ದೆಹಲಿಗೆ ಬಂದೆ. ಅಲ್ಲಿ ಬಸ್

0: ಸ್ಟ್ಯಾಂಡ್ನಲ್ಲಿ ಒಂದು ವಾರದ ತನಕ ಅಬ್ಬೆ ಪಾಲಿಯಾಗಿ ಅಲೆದು ನಿನ್ನ ಮನೆ ಹುಡುಕಿದ್ದೇ ದೊಡ್ಡ ಸಾಹಸ ಕಣಪ್ಪ. ರಾಮು, ನಿನಗೊಂದು ಸತ್ಯ ಹೇಳ, ನೀನು 1ನೇ ತರಗತಿಯಲ್ಲಿ ಓದುತ್ತಿರುವಾಗ ನಿನಗೆ ಅಪಘಾತವಾಗುತ್ತದೆ. ಆ ಅಪಘಾತದಲ್ಲಿ ನಿನ್ನ ಒಂದು ಕಣ್ಣೇ ಹೋಗ್ತದೆ. ಡಾಕ್ಟರ್ ಕೈ ಮುಗಿದೆ, ಕಾಲ್ ಹಿಡಿದೆ. ಡಾಕ್ಟರ್, ನನ್ನ ಮಗನ ಕಣ್ಣಿಗೆ ನನ್ನ ಕಣ್ಣನ್ನೇ ಕಿತ್ತು ಜೋಡಿಸಿ ಎಂದ್ರೆ ಡಾಕ್ಟರ್ ಹಾಗೇ ಮಾಡಿದ್ರು. ಈ ಸತ್ಯ ನಿನಗೆ ತಿಳಿಯಬಾರದೆಂದು ಇಷ್ಟು ದಿನ ಕಾಪಾಡಿಕೊಂಡು ಬಂದೆ. ನನ್ನ ಕೊನೆಯ ಗಳಿಗೆಯಲ್ಲಿ ಈ ಸತ್ಯವನ್ನು ನಿನಗೆ ಹೇಳುತ್ತಿದ್ದೇನೆ ಕಂದ. ಇಷ್ಟು ಆ ಪತ್ರದಲ್ಲಿ ಇತ್ತು. ಪತ್ರವನ್ನು ಓದಿ ಮುಗಿಸಿದ ರಾಮು ಅಮ್ಮ ಎಂದು ಚೀರಿದ. ಈ ಕಥೆಯ ನೀತಿ, ನಾವು ಅಮ್ಮ ಎಂದರೆ ಅಸಹ್ಯ ಪಡಬಾರದು, ತಿರಸ್ಕಾರ ಮಾಡಬಾರದು. ಆದರೂ ಅಮ್ಮ ನಮ್ಮ ಒಳ್ಳೆಯದನ್ನೇ ಬಯಸುತ್ತಾರೆ. ಧನ್ಯವಾದಗಳು.
1: ಸುಂದರವಾದ ಮೌಲ್ಯವನ್ನ ಹೊಂದಿರುವಂತಹ ಕಥೆಯನ್ನ ವಾಚಿಸಿದಂತಹ ವಿದ್ಯಾರ್ಥಿಗೆ ಅಭಿನಂದನೆಗಳು. ನಮ್ಮ ದೇಶದಲ್ಲಿ ಹಲವಾರು ಜಾತಿ ಮತ ಪಂಥಗಳಿದ್ದರೂ ನಾವೆಲ್ಲರೂ ಭಾರತೀಯರೆಂಬ ಭಾವ ನಮದಾಗಬೇಕು ಎಂಬ ಆಶಯವನ್ನ ವ್ಯಕ್ತಪಡಿಸುವ ಸುಂದರವಾದ ದೇಶಭಕ್ತಿ ಗೀತೆಗೆ ದನಿಯಾಗಲಿದ್ದಾರೆ 8ನೇ ತರಗತಿ.

ಯಾವ ಪ್ರಭುವು ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು.

ಯಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ದಯವೇ ಧರ್ಮವೆಂದು ಸಾರಿದಂತ ನಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ನಾಡಿದು.

ಅವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಆ ಸೂರ್ಯನಂತೆ ಸಂತರು ಬೆಳಗಿ ಹೋದರು, ಆ ವರುಣನಂತೆ ಜ್ಞಾನ ಸುದಯದರಗೆ ಸುರಿದರು. ಆ ಸೂರ್ಯನಂತೆ ಸಂತರು ಬೆಳಗಿ ಹೋದರು.

0: ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ.
1: ದೇಶಭಕ್ತಿಯನ್ನ ಬಿಂಬಿಸುವಂತಹ ಸುಂದರವಾದ ದೇಶಭಕ್ತಿ ಗೀತೆಗೆ ಧ್ವನಿ ನೀಡಿದ ವಿದ್ಯಾರ್ಥಿಗೆ ಅಭಿನಂದನೆಗಳು. ವಿವಿಧ ಪ್ರಾಣಿ ಪಕ್ಷಿಗಳ ಕೂಗನ್ನು ತನ್ನ ಮಿಮಿಕ್ರಿಯೊಂದಿಗೆ ಪ್ರಸ್ತುತಪಡಿಸಲಿದ್ದಾನೆ ಧನ್ವಿತ್, 7ನೇ ತರಗತಿ.
2: ನನಗೆ ಶಾಲೆಗೆ ರಜೆ ಸಿಕ್ಕ ಕಾರಣ ನಾನು ನನ್ನ ರಜೆ ಮನೆಗೆ ಹೊರಟೆ. ದಾರಿಯಲ್ಲಿ ಹೋಗುವಾಗ ನನಗೆ ಒಂದು ಗಿಳಿ ನೋಡಿದೆ. ಆ ಗಿಳಿ ಈ ರೀತಿ ಕೂಗುತ್ತಿತ್ತು. ಆನಂತರ ನಾನು ಸ್ವಲ್ಪ ಮುಂದೆ ಹೋದೆ, ಅಲ್ಲೇ ಒಂದು ಹಂದಿ ಸಿಕ್ಕಿತು. ಆ ಹಂದಿ ಈ ರೀತಿ ಕೂಗುತ್ತಿತ್ತು. ಆನಂತರ ನಾನು ಸ್ವಲ್ಪ ಮುಂದೆ ಹೋದೆ, ಅಲ್ಲೇ ಒಂದು ಆಡು ಹಿಂಡುಗಳು ಇದ್ದಿತ್ತು. ಆಡು ಹಿಂಡುಗಳು ಈ ರೀತಿ ಕೂತಿತ್ತು.

0: ನಾನು ಸ್ವಲ್ಪ ಮುಂದೆ ಹೋದೆ. ಅಲ್ಲೇ ಒಂದು ಮೀನು ಗಾಡಿ ಈ ರೀತಿ ಸೌಂಡ್ ಮಾಡುತ್ತಾ ಬರುತ್ತಿತ್ತು. ಹಿಂಗೆ ಸ್ವಲ್ಪ ಮುಂದೆ ಹೋದೆ. ಅಜ್ಜಿಯ ಮನೆಯ ಸಮೀಪದಲ್ಲಿ ಒಂದು ಅಂಗಡಿ ಇದ್ದಿತ್ತು. ಅಲ್ಲೇ ಸೋಡಾ ಬಾಟಲ್ ಅನ್ನು ಹೊಡೆಯುತ್ತಿದ್ದರು. ಆನಂತರ ನಾನು ಅಜ್ಜಿಯ ಮನೆಗೆ ಹೋದೆ. ಅಜ್ಜಿ ಸಾಕಿರುವ ಒಂದು ನಾಯಿ ಈ ರೀತಿ ಬೊಗಳುತ್ತಿತ್ತು. ಆನಂತರ ನಾನು ಒಳಗೆ ಹೋದೆ. ಅಜ್ಜಿ ನನ್ನನ್ನು ಈ ರೀತಿ ಮಾತನಾಡಿಸಿದರು.
1: ಮೊಮ್ಮಗನೇ ಹುಷಾರಿದ್ಯ? ಅಪ್ಪ ಅಮ್ಮ ಆರಾಮಿ ಹುಷಾರಿದ್ರ? ನೀನು ಹುಷಾರಿದ್ಯಲ್ಲ
0: ಎಂದು ಕೇಳಿದ್ರು ಅಜ್ಜಿ. ಅಜ್ಜಿಗೆ ಉತ್ತರ ಕೊಟ್ಟು ಒಳಗೆ ಹೋದೆ. ಒಳಗೆ ಹೋದ ನಂತರ ಅಲ್ಲೇ ಒಂದು ಬೆಕ್ಕು ಈ ರೀತಿ ಕೂತಿತ್ತು. ಆನಂತರ ನಾನು ಅಜ್ಜಿ ನನಗೆ ಊಟವನ್ನು ಹಾಕಿದರು. ಆಗ ನಮ್ಮ ಅಜ್ಜ ಮನ್ಕಂಕೋರ್ ಅಶ್ವತ್ತಿಗೆ ರೇಡಿಯೋವನ್ನು ಹಾಕಿಕೊಂಡು ಮನ್ಕಂಕೋರ್ ಅಶ್ವತ್ತಿಗೆ ರೇಡಿಯೋದಲ್ಲಿ ಈ ರೀತಿ ಸದ್ದು ಬರುತ್ತಿತ್ತು. ಆಕಾಶವಾಣಿ ಇದೀಗ ಮಕ್ಕಳ ಕಾರ್ಯಕ್ರಮ. ಇದನ್ನು ನಡೆಸಿಕೊಳ್ಳುವರು ಹಿರಿಯ ಪ್ರಾಥಮಿಕ ಶಾಲೆ 90 ವಿದ್ಯಾರ್ಥಿಗಳು ಎಂದು ಬರುತ್ತಿತ್ತು. ಆಗ ಅಜ್ಜ ನಿದ್ರೆಗೆ ಜಾರಿದರು. ಅಜ್ಜ ನಿದ್ರೆಯಲ್ಲಿ ಗೊರಕೆಯನ್ನು ಈ ರೀತಿ ಹೊಡೆಯುತ್ತಿದ್ದರು. ಆನಂತರ ಅಲ್ಲೇ ನಮ್ಮ ಅಕ್ಕನ ಮಗು ರಾತ್ರಿ ಅಳುತ್ತಿತ್ತು. ಆನಂತರ ನಾನು ನಿದ್ರೆ ಮಾಡಿದ್ದೆ. ಬೆಳಗ್ಗೆ ಏಳುವಾಗ ಒಂದು ಕೋಳಿ ಹುಂಜ ಈ ರೀತಿ ಕೂಗುತ್ತಿತ್ತು. ಆನಂತರ ನಾನು ನಮ್ಮ ಊರಿನ ಬಸ್ಸು ಸಿಕ್ಕಿತು. ನಾನು ನಮ್ಮ ಊರಿಗೆ ಹೋದೆ. ಹೋಗುವಾಗ ದಾರಿಯ ಬದಿಯಲ್ಲಿ ಎರಡು ಬೆಕ್ಕುಗಳು ಜಗಳ ಆಡುತ್ತಿತ್ತು. ಅದರ ಸೌಂಡ್ ಈ ರೀತಿ ಇತ್ತು. ಕೂಗುತ್ತಿತ್ತು. ನಾನು ನಮ್ಮ ಊರಿಗೆ ಹೋದೆ.
2: ಅದ್ಭುತವಾದ ಪ್ರಾಣಿಗಳ ಸ್ವರಗಳನ್ನು ಮಿಮಿಕ್ರಿ ಮೂಲಕ ವ್ಯಕ್ತಪಡಿಸಿದಂತಹ ವಿದ್ಯಾರ್ಥಿಗೆ ಧನ್ಯವಾದಗಳು. ದೇವಕಿ ನಂದನ ಯಾದವ ಕೃಷ್ಣನ ಭಜಿಸುವ ಚರಣ ಗುರುವೇ ಎಂಬ ಸುಂದರವಾದ ಭಕ್ತಿಗೀತೆಗೆ ಧ್ವನಿಯಾಗಲಿದ್ದಾಳೆ ನಿಶಾ 7 ತರಗತಿ.

0: ಭಾವವೇ.
1: ಭಕ್ತಿ ಲೋಕದಲ್ಲಿ ಪರವಶವಾಗುವಂತಹ ಭಕ್ತಿಗೀತೆಯನ್ನ ವಾಚಿಸಿದಂತಹ ವಿದ್ಯಾರ್ಥಿಗೆ ಧನ್ಯವಾದಗಳು. ಹಲವಾರು ಜನಪದ ಹಾಡಿನ ಪ್ರಕಾರಗಳಲ್ಲಿ ಭತ್ತ ಕುಟ್ಟುವ ಹಾಡು ಒಂದು. ಇದೀಗ ಭತ್ತ ಕುಟ್ಟುವ ಹಾಡನ್ನು ಪ್ರಸ್ತುತಪಡಿಸಲಿದ್ದಾರೆ ಛಾಯಾ 8ನೇ ತರಗತಿ, ಸಂಚಿತ 8ನೇ ತರಗತಿ, ಬಿಂದು 8ನೇ ತರಗತಿ ಹಾಗೂ ಪಲ್ಲವಿ 8ನೇ ತರಗತಿ.

ಬತ್ತಕುಟ್ಟುವ ಹಾಡಿನ ಮೂಲಕ ಜನಪದ ಲೋಕಕ್ಕೆ ಕೊಂಡೊಯ್ದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ನನ್ನ ದೇಶದ ಕೀರ್ತಿ ಪತಾಕೆ ಎಂಬಂತಹ ಸುಂದರವಾದ ದೇಶಭಕ್ತಿ ಗೀತೆಗೆ ಧ್ವನಿಯಾಗಲಿದ್ದಾಳೆ ರೂಪಿತಾ, 4ನೇ ತರಗತಿ.

0: ಇಲಾಖೆ
1: ಸುಂದರವಾದ ದೇಶಭಕ್ತಿ ಗೀತೆಗೆ ಧ್ವನಿಯನ್ನು ನೀಡಿದಂತಹ ರೂಪಿತಾ 5ನೇ ತರಗತಿ ಇವಳಿಗೆ ಧನ್ಯವಾದಗಳು. ಇದುವರೆಗೆ ರೇಡಿಯೋ ಕುಂದಾಪುರ ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿಕೊಟ್ಟವರು ಕುಂದಾಪುರ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೊಂಬಟ್ಟು ಇಲ್ಲಿನ ವಿದ್ಯಾರ್ಥಿಗಳು. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಅತ್ಯಂತ ಗ್ರಾಮೀಣ ಪ್ರದೇಶದ ವಿದ್ಯಾಸಂಸ್ಥೆ ನಮ್ಮ ತೊಂಬಟ್ಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಇಂತಹ ಗ್ರಾಮೀಣ ಭಾಗದ ಸರ್ಕಾರಿ ಶಾಲಾ ಮಕ್ಕಳು ಯಾವುದರಲ್ಲೂ ಅವಕಾಶ ವಂಚಿತರಾಗಬಾರದು ಎಂಬ ಆಶಯದೊಂದಿಗೆ ಇಂದು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೊಂಬಟ್ಟಿನ ವಿದ್ಯಾರ್ಥಿಗಳಿಗೆ ರೇಡಿಯೋ ಕಾರ್ಯಕ್ರಮವನ್ನು ನೀಡಲು ಅವಕಾಶ ಮಾಡಿಕೊಟ್ಟ ರೇಡಿಯೋ ಕುಂದಾಪುರ 89.6 ಬಾನುಲಿ ಕೇಂದ್ರದ ಆರ್ಜೆ ಸುಬ್ರಹ್ಮಣ್ಯ ಪೂಜಾರಿ ಸರ್ ಕುಂದಬಾರಂದಾಡಿ, ಜ್ಯೋತಿ ಮೇಡಂ ಸಾಲಿಗ್ರಾಮ, ಚಂದ್ರ ಮೊಗವೇರ ಸರ್ ಕಟ್ಬೆಲ್ತೂರ್ ಇವರೆಲ್ಲರಿಗೂ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು, ಸರ್ವ ಶಿಕ್ಷಕರು, ಎಸ್ಟಿಎಂಸಿಯವರು, ಹಳೆ ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳು ಹಾಗೂ ಈ ಊರಿನ ಸರ್ವ ವಿದ್ಯಾಭಿಮಾನಿಗಳ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ ನಮ್ಮ ಗ್ರಾಮ ದೇವರಾದ ಶ್ರೀ ಮಹಾಗಣಪತಿ ದೇವರಲ್ಲಿ ನಿಮ್ಮ ರೇಡಿಯೋ ಕುಂದಾಪುರ ಬಾನುಲಿ ಕೇಂದ್ರವು ಇನ್ನಷ್ಟು ಎತ್ತರಕ್ಕೆ ಬೆಳೆಯುವಂತಾಗಲಿ ಎಂದು ಪ್ರಾರ್ಥಿಸಿಕೊಂಡು ಮತ್ತೊಮ್ಮೆ ಕೇಳುಗರೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಿದ್ದೇವೆ.
2: ಇವತ್ತಿನ ಚಿನ್ನರ ಚಿಲಿಪಿಲಿಯಲ್ಲಿ ಭಾಗವಹಿಸಿದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೊಂಬಟ್ಟು ಇಲ್ಲಿನ ಮುದ್ದು ಕಂದಮಗಳು ನಡೆಸಿಕೊಟ್ಟಂತಹ ವೈವಿಧ್ಯಮಯ ಕಾರ್ಯಕ್ರಮ ಕೇಂದ್ರದ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಶಾಲಾ ಮುಖ್ಯ ಶಿಕ್ಷಕರಾದ ಜ್ಯೋತಿ, ಸಹ ಶಿಕ್ಷಕರಾದ ಸುಜಾತ, ಸ್ವಾತಿ, ಸದಾನಂದ, ಶ್ವೇತಾ, ಚೈತ್ರ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಶಾಲಾ ಪರವಾಗಿ ಸ್ಮರಣಿಕೆ ನೀಡಿ ಗೌರವಿಸಿದ ಬ್ರಹ್ಮಶ್ರೀ ಆಟೋ ವರ್ಕರ್ಸ್ನ ಮಾಲೀಕರಾದ ಕಿಶೋರಾಚಾರ್ಯ ತಲ್ಲೂರು ಕೋಟಿಬಾಗಿಲು, ಕಾರ್ಯಕ್ರಮಕ್ಕೆ ನೆರವು ಚಂದ್ರಮಗವೇರ ಕಟ್ಬೆಲ್ತೂರು, ಇವರೆಲ್ಲರಿಗೂ ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಾಮ ಇವರ ಕಡೆಯಿಂದ ತುಂಬುರದೇದ ಧನ್ಯವಾದಗಳನ್ನು ಹೇಳ್ತಾ ಹಂಗಾರೆ ನಾನು ಹೋಯ್ ಬತ್ತೆ. ಅಲ್ಲಿವರೆಗೆ ನೀವು ಕೇಳ್ತೇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡಿ.
3: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ

ಕಾರ್ಗಿಲ್ ಕದನ. ಅದೊಂದು ಭಾರತದ ಇತಿಹಾಸದಲ್ಲಿ ಮರೆಯಲಾಗದ ಯುದ್ಧ. ಭಾರತ ಪಾಕಿಸ್ತಾನಗಳ ನಡುವೆ ನಡೆದ ನಾಲ್ಕನೆಯ ಯುದ್ಧ. ಉಭಯ ದೇಶಗಳ ನಡುವೆ ಸುಧಾರಿಸಲಾರದಷ್ಟು ಸಂಬಂಧ ಹಳಸಿದೆ ಎನ್ನುವುದಕ್ಕೆ ಈ ಯುದ್ಧಗಳೇ ನಿದರ್ಶನ. ಮುಂದಿನ ಜನಾಂಗ ನಮ್ಮ ಚರಿತ್ರೆಯ ಪುಟಗಳನ್ನು ತಿರುವಿ ಈ ಯುದ್ಧದ ವಿವರಗಳನ್ನು ತಿಳಿದುಕೊಳ್ಳಲು ಆಸಕ್ತಿ ತೋರಬಹುದು. ಏಕೆಂದರೆ ಈ ಯುದ್ಧ ಅಷ್ಟು ರೋಚಕವಾಗಿತ್ತು. ಕಾರ್ಗಿಲ್ ಈ ಹಿಂದೆ ಒಂದು ಜಿಲ್ಲಾ ಕೇಂದ್ರದ ಹೆಸರಾಗಿ ಉಳಿದಿತ್ತು ಅಷ್ಟೆ. ದೇಶವಾಸಿಗಳಿಗೆ ಆ ಹೆಸರು ಅಷ್ಟೇನು ಪರಿಚಿತವಾಗಿರಲಿಲ್ಲ. ಆದ್ರೆ ಈಗ ಕಾರ್ಗಿಲ್ ಎಂದ ಕೂಡಲೇ ದೇಶವಾಸಿಗಳ ನರನಾಡಿಗಳಲ್ಲಿ ಅದೇನೋ ಅವ್ಯಕ್ತ ಭಾವನೆಗಳ ಸಂಚಾರವಾಗುತ್ತದೆ. ಹಲವು ತೆರನಾದ ಭಾವನೆಗಳು ಉಕ್ಕಿ ಹರಿಯುತ್ತವೆ. ವಂಚನೆ, ಉದ್ವಿಗ್ನತೆ, ಕೋಪ, ದುಃಖ, ನಿರ್ಧಾರ, ಸಾಹಸ, ಪರಾಕ್ರಮ, ವಿಜಯ, ಸಂಭ್ರಮ, ಹೀಗೆ ಹತ್ತು ಹಲವು ಭಾವನೆಗಳು ಅನುರಣಿಸುತ್ತವೆ. ಮೇ 8 ಜುಲೈ 14 ಆ 74 ದಿನಗಳು ದೇಶಾದ್ಯಂತ ಪೂರ್ತಿ ಕಾರ್ಗಿಲ್ ಯುದ್ಧದ್ದೇ ಸುದ್ದಿ. ಮಾಧ್ಯಮಗಳಲ್ಲಿ, ಟಿವಿ ಚಾನೆಲ್ಗಳಲ್ಲಿ ಯುದ್ಧದ ಸುದ್ದಿಗಳಿಗೆ ಆದ್ಯತೆ. ಏನಾಯಿತು ಈ ಕಾರ್ಗಿಲ್ನಲ್ಲಿ? ಇದರಲ್ಲಿ ಪಾಕ್ ಶತ್ರುಗಳೆಷ್ಟು ಮಂದಿ ಸತ್ತರು? ಭಾರತೀಯ ಸೇನೆ ಹೊಸದಾಗಿ ಯಾವ ಪ್ರದೇಶ ವಶಪಡಿಸಿಕೊಂಡಿತು ಎಂಬ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಜೊತೆಗೆ ಹೋರಾಟದಲ್ಲಿ ಹುತಾತ್ಮರಾದ ಯೋಧರ ಸುದ್ದಿ ಕೇಳಿ ಕಣ್ಣೀರು ಮಿಡಿದವರೆಷ್ಟೋ. ಯುದ್ಧ ಮುಗಿಯುವವರೆಗೆ ದೇಶ ತನ್ನೆಲ್ಲ ಮಾಮೂಲು ಸಮಸ್ಯೆಗಳನ್ನು ಬದಿಗಿಟ್ಟು ಕಾರ್ಗಿಲ್ ಕದನದ ಸುದ್ದಿಗಳಿಗಾಗಿ ಕಣ್ಣು ಕಿವಿ ತೆರೆದು ಕುಳಿತಿದ್ದಂತೂ ನಿಜ. ಹಿಂದೆಂದು ಕಾಣದಂತಹ ಏಕತೆ ಈ ಯುದ್ಧದ ಸಂದರ್ಭದಲ್ಲಿ ಕಂಡು ಬಂತು. ಇದೇನು ನಾವಾಗಿ ಬಯಸಿದ ಯುದ್ಧವಲ್ಲ. ಕಾಲು ಕೆರೆದು ಜಗಳ ತೆಗೆದು ನಾವಾಗಿ ಯುದ್ಧವನ್ನು ಮೈಮೇಲೆ ಎಳೆದುಕೊಂಡಿದ್ದೂ ಅಲ್ಲ. ನಿಜವಾಗಿ ಹೇಳುವುದಾದರೆ, ಲಾಹೋರ್ಗೆ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಬಸ್ ಯಾತ್ರೆ ಕೈಗೊಂಡ ಬಳಿಕ ಉಭಯ ದೇಶಗಳ ನಡುವೆ ಹೊಸದೊಂದು ಭಾಯಿ ಭಾಯಿ ಶಕೆಯೇ ಆರಂಭವಾಗಬಹುದೆಂದು ಭಾವಿಸಲಾಗಿತ್ತು. ಜಂಗ್ ನ ಹೋನೆ ದೆಂಗೆ, ಅಂದ್ರೆ ಯುದ್ಧ ಆಗ್ಲಿಕ್ಕೆ ಬಿಡೋದಿಲ್ಲ ಎಂದು ವಾಜಪೇಯಿ ಅವರು ಫೆಬ್ರವರಿ 21 ಲಾಹೋರ್ನಲ್ಲಿ ಪ್ರಧಾನಿ ನವಾಜ್ ಷರೀಫ್ ಭೇಟಿಯ ಬಳಿಕ ಘೋಷಿಸಿದ್ದರು. ಅದರಂತೆಯೇ ಅವರು ನಡೆದುಕೊಂಡರು. ಆದರೆ ಆಗಿದ್ದೇ ಬೇರೆ. ಇಡೀ ಜಗತ್ತೇ ಬದಲಾವಣೆಯ ಹಾದಿ ತುಳಿಯುತ್ತಿದ್ದರೂ ಪಾಕಿಸ್ತಾನ ಮಾತ್ರ ಭಾರತದ ವಿರುದ್ಧದ ತನ್ನ ದ್ವೇಷ ಭಾವನೆ ತೊರೆಯಲಿಲ್ಲ. ಆಕ್ರಮಣಕಾರಿ ಪ್ರವೃತ್ತಿಯನ್ನು ಅದು ಮರೆಯಲಿಲ್ಲ. ವಾಜಪೇಯಿ ತೋರಿದ ಸ್ನೇಹ ಹಸ್ತಕ್ಕೆ ಕೈಚಾಚಿ ಕುಲುಕಿದ ಪಾಕಿಸ್ತಾನ ಭಾರತದ ಬೆನ್ನಿಗೆ ಚೂರಿ ಹಾಕಿತು. ಅತ್ತ ಲಾಹೋರ್ನಲ್ಲಿ ನವಾಜ್ ಷರೀಫ್ ವಾಜಪೇಯಿ ಅವರ ಕೈ ಕುಲುಕುತ್ತಿರುವಾಗ ಇತ್ತ ಕಾರ್ಗಿಲ್, ಬಟಾಲಿಕ್, ದ್ರಾಸ್, ಮುಷ್ಕೋ ಕಣಿವೆ ಯುದ್ಧಕ್ಕೂ ಗಡಿ ನಿಯಂತ್ರಣ ರೇಖೆ ಅತಿಕ್ರಮಿಸಿ ಪಾಕ್ ಸೈನಿಕರು, ಮುಜಾಹಿದ್ದೀನ್ ಬಾಡಿಗೆ ಬಂಟರು ಅಡಗುದಾಣ ರಚಿಸಿಕೊಳ್ಳತೊಡಗಿದ್ದರು. ಯುದ್ಧಕ್ಕೆ ಸಿದ್ಧತೆ ಸಾಗಿತ್ತು. ಭಾರತದ ಸ್ನೇಹಕ್ಕೆ ಪಾಕ್ ನೀಡಿದ ಬೆಲೆ ಇದು. ಭಾರತ ಮಾನಸಿಕವಾಗಿ ಯುದ್ಧಕ್ಕೆ ಖಂಡಿತ ಸಿದ್ಧವಾಗಿರಲಿಲ್ಲ. ಅತಿಕ್ರಮಣಕಾರಿಗಳು ಗಡಿ ನಿಯಂತ್ರಣ ರೇಖೆ ದಾಟಿ ನಮ್ಮ ಸೇನೆಯ ಮೇಲೆ ದಾಳಿ ನಡೆಸಿದಾಗ ಇಡೀ ದೇಶವೇ ಆಘಾತಗೊಂಡಿತು. ಅನಿರೀಕ್ಷಿತ ದಾಳಿಗೆ ನಮ್ಮ ಕೆಲವು ಸೈನಿಕರು ಪ್ರಾರಂಭದಲ್ಲಿ ಬಲಿಯಾದರು. ಆದರೆ ಅನಂತರ ನಡೆದದ್ದೇ ಬೇರೆ. ಮೈ ಕೊಡವಿ ಮೇಲೆದ್ದ ನಮ್ಮ ಸೈನ್ಯ ಶತ್ರುಗಳನ್ನು ಸದೆಬಡಿದು ಗಡಿಯಾಚೆ ತೊಲಗಿಸುವವರೆಗೂ ವಿಶ್ರಮಿಸಲಿಲ್ಲ. ಸೀಮಿತ ಯುದ್ಧೋಪಕರಣ, ಪ್ರತಿಕೂಲ ಹವೆ, ಪಾಕ್ ವೈರಿಪಡೆಯ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಯಾವುದಕ್ಕೂ ನಮ್ಮ ಯೋಧರು ಹೆದರಿ ಕಂಗೆಡಲಿಲ್ಲ. ಕೊರೆಯುವ ವಿಪರೀತ ಚಳಿಯಲ್ಲಿಯೂ ಒಂದಿಂಚು ಹುಲ್ಲು ಬೆಳೆಯದ ಪ್ರದೇಶದಲ್ಲಿ ನಮ್ಮ ಯೋಧರು ಅವಿರತವಾಗಿ ಶತ್ರು ಪಡೆಯ ವಿರುದ್ಧ ಸೆಣಸಿದರು. ಕೊನೆಗೂ ಜಯಲಕ್ಷ್ಮಿ ಒಲಿದಿದ್ದು ನಮಗೆ. ಸಾಧನಗಳ ಕೊರತೆಗಳು ನಮ್ಮ ವೀರ ಯೋಧರನ್ನು ಕಾಡಲಿಲ್ಲ. ಧೈರ್ಯ, ಪರಾಕ್ರಮ, ದೃಢ ನಿರ್ಧಾರಗಳೇ ಅವರ ಪ್ರಬಲ ಅಸ್ತ್ರಗಳಾದವು. ಆ ಅಸ್ತ್ರಗಳ ಮುಂದೆ ಪಾಕಿಗಳ ಬೇಳೆ ಬೇಯಲಿಲ್ಲ. ಬಹುಶಃ ಜಗತ್ತಿನಲ್ಲೇ ಇದೊಂದು ಕಠಿಣತಮ ಯುದ್ಧ ಆಗಿರಬಹುದು. ದುರ್ಗಮ ಪರ್ವತದೆತ್ತರವನ್ನು ಕಷ್ಟಪಟ್ಟು ಏರಿ ಹೋರಾಡಿದ ನಮ್ಮ ಇನ್ಫೆಂಟ್ರಿಗೆ ವಿಶ್ರಾಂತಿ ಎಂಬುದೇ ಇರಲಿಲ್ಲ. ಕೆಲವು ಬಾರಿ ಇಡೀ ರಾತ್ರಿ ಯುದ್ಧ ಮಾಡಬೇಕಾಗಿ ಬಂದರೆ ಇನ್ನು ಕೆಲವು ಸಲ 36 ಕಾಲ ಅವಿರತವಾಗಿ ಶತ್ರು ಪಡೆಯೊಂದಿಗೆ ಸೆಣಸಿದ ಸಂದರ್ಭಗಳೂ ಉಂಟು. ಭೂ ಸೈನ್ಯದ ಜೊತೆ ಆರ್ಟಿಲರಿ ಹಾಗೂ ವಾಯುದಳ ಕೂಡ ಹೋರಾಡಿತು.
ಸೇನೆಯ ವೈದ್ಯಾಧಿಕಾರಿಗಳು ಅಸುರಕ್ಷಿತ ಬಂಕರ್ಗಳಲ್ಲಿ ಗಾಯಗೊಂಡು ಕುಸಿದು ಬಿದ್ದಿದ್ದ 584 ಹೆಚ್ಚು ಯೋಧರ ಶುಶ್ರೂಷೆಯಲ್ಲಿ ಹಗಲಿರುಳು ಶ್ರಮಿಸಿದರು. ಭಾರತ ಸೇನೆ ಇದುವರೆಗೆ ಕಂಡ ಅತ್ಯಂತ ಕಠಿಣ ಯುದ್ಧ ಇದಾಗಿತ್ತು. ಈ ಯುದ್ಧದಲ್ಲಿ ಒಂದೋ ಹೋರಾಡಬೇಕಿತ್ತು, ಇಲ್ಲವೇ ಹೋರಾಡುತ್ತಾ ಮಡಿಯಬೇಕಾಗಿತ್ತು. ಬೇರೆ ಅವಕಾಶವೇ ಅಲ್ಲಿರಲಿಲ್ಲ. ಹಿಮ್ಮೆಟ್ಟುವ ಸಾಧ್ಯತೆಯಂತೂ ಇರಲೇ ಇಲ್ಲ. ಜುಲೈ 14 ವಿಜಯ್ ಕಾರ್ಯಾಚರಣೆ ಯಶಸ್ವಿಯಾಗಿ ಮುಗಿದಾಗ ನಮ್ಮ ತ್ರಿವರ್ಣ ಧ್ವಜ ರಕ್ತದಲ್ಲಿ ಸಂಪೂರ್ಣ ತೊಯ್ದು ಕೆಂಪಾಗಿತ್ತು.

0: ಜುಲೈ 26 ಕಾರ್ಗಿಲ್ ವಿಜಯ ದಿವಸ. ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿದ ವ್ಯಕ್ತಿಗಳ ಕಥೆಗಳು ಈಗ ರೇಡಿಯೋ ಕುಂದಾಪುರದ ಈ ಬಾನುಲಿ ನಾಟಕದ ಮೂಲಕ ನಿಮ್ಮ ಮುಂದೆ.
1: ಸಾವಿರದ 1999 ಕಾರ್ಗಿಲ್ ಪರ್ವತಗಳು ಯುದ್ಧದ ಜ್ವಾಲೆಯಲ್ಲಿ ಹೊತ್ತಿ ಉರಿಯುತ್ತಿದ್ದವು. ದೇಶದ ರಕ್ಷಣೆಗಾಗಿ ಅನೇಕ ಯುವಕರು ತಮ್ಮ ಜೀವವನ್ನೇ ಅರ್ಪಿಸಿದರು. ಅದರಲ್ಲಿ ಒಬ್ಬರು ಕ್ಯಾಪ್ಟನ್ ಹನೀಫ್ ಉದ್ದೀನ್. ಕೇವಲ 25 ವರ್ಷದ ಈ ಯುವ ಅಧಿಕಾರಿ ತನ್ನ ಬದುಕಿನ ಪ್ರತಿ ಕ್ಷಣವನ್ನು ದೇಶಕ್ಕಾಗಿ ಮೀಸಲಿಟ್ಟರು. ಹನೀಫ್ ಅವರಿಗೆ 7 ವರ್ಷ ವಯಸ್ಸಾಗಿದ್ದಾಗಲೇ ತಂದೆ ನಿಧನರಾದರು. ತಾಯಿಯೇ ಅವರ ಬದುಕಿನ ಆಧಾರವಾದರು.
2: ಹನೀಫ್ ಮಗನೇ, ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಧೈರ್ಯ ಕಳೆದುಕೊಳ್ಳಬಾರದು.
3: ಅಮ್ಮ, ನಾನು ದೊಡ್ಡವನಾಗಿ ನಿಮಗೆ ಹೆಮ್ಮೆ ತರುತ್ತೇನೆ.
2: ನಂಗೆ ಗೊತ್ತು ಮಗನೇ, ನೀನು ಒಳ್ಳೆ ಮನುಷ್ಯನಾಗುತ್ತೀಯ.
1: ದೆಹಲಿ ನಗರದ ಶಿವಾಜಿ ಕಾಲೇಜಿನಲ್ಲಿ ಹನೀಫ್ ಶಿಕ್ಷಣ ಪಡೆದರು. ಕಂಪ್ಯೂಟರ್ ಶಿಕ್ಷಣದಲ್ಲಿಯೂ ಆಸಕ್ತಿ ಹೊಂದಿದ್ದರು. ಸಂಗೀತವು ಅವರ ಜೀವಾಳವಾಗಿತ್ತು.
3: ಹನೀಫ್, ನಿನಗೆ ಕಂಪ್ಯೂಟರ್ ಕ್ಷೇತ್ರದಲ್ಲಿ ದೊಡ್ಡ ಭವಿಷ್ಯ ಇದೆ. ಹೌದು ತೌಸಿಫ್, ಆದರೆ ದೇಶ ಸೇವೆ ಮಾಡುವ ಆಸೆ ನನ್ನ ಮನಸ್ಸನ್ನು ಬಿಡುತ್ತಿಲ್ಲ.
4: ಅಂದರೆ ಸೇನೆಗೆ ಸೇರುತ್ತೀಯ?
3: ದೇಶ ಕರೆಯುತ್ತಿದ್ದರೆ ಹೋಗಲೇಬೇಕು ತೌಸಿಫ್.
1: ಹನೀಫ್ ಅವರ ಅಣ್ಣ ಸಮೀರ್ ಬರೆದ ಒಂದು ಹಾಡನ್ನು ಅವರು ಆಗಾಗ ಗುನುಗುತ್ತಿದ್ದರು. ಆ ಹಾಡಿನ ಅರ್ಥ, ಜೀವನದ ಸಂಪೂರ್ಣ ಸತ್ಯ ಒಂದು ಕ್ಷಣದಲ್ಲಿದೆ, ಆ ಕ್ಷಣವನ್ನು ಬದುಕಿ ಬಿಡಿ, ನಾಳೆಯನ್ನು ಯಾರೂ ಕಂಡಿಲ್ಲ.
5: ಏಕ್ ಪಲ್ ಮೇ ಹೇ ಸತ್ ಸಾರಿ ಜಿಂದಗಿ ಕಾ, ಇಸ್ ಪಲ್ ಮೇ ಜೀಲೋ ಯಾರೋ, ಯಹಾ ಕಲ್ ಕಿಸ್ನೇ ದೇಖಾ.
1: ಹನೀಫ್ ಭಾರತೀಯ ಸೇನಾ ಅಕಾಡೆಮಿಗೆ ಸೇರಿದರು. ಕಠಿಣ ತರಬೇತಿಯ ನಂತರ ಅಧಿಕಾರಿ ಆದರು.
3: ಕೆಡೆಟ್ ಹನೀಫ್ ಉದ್ದೀನ್.
6: ಎಸ್ ಸರ್.
3: ದೇಶ ಮೊದಲು, ನಂತರ ಉಳಿದದ್ದು.
6: ಸರ್, ಐ ಶಾಲ್ ಸರ್ವ್ ದ ನೇಷನ್ ವಿತ್ ಆಲ್ ಮೈ ಸ್ಟ್ರೆಂತ್.
1: ಕಾರ್ಗಿಲ್ ಯುದ್ಧ ಆರಂಭವಾಯಿತು. ಹಿಮಚ್ಛಾದಿತ ಪರ್ವತಗಳಲ್ಲಿ ಹನೀಫ್ ಮತ್ತು ಅವರ ತಂಡ ಶತ್ರುಗಳನ್ನು ಎದುರಿಸುತ್ತಿದ್ದರು.
3: ಸರ್, ಶತ್ರುಗಳು ಮೇಲ್ಭಾಗದಲ್ಲಿ ಅಡಗಿದ್ದಾರೆ.
6: ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ, ಮುಂದಕ್ಕೆ ಸಾಗೋಣ. ಜೈ ಹಿಂದ್, ಮುಂದೆ ಬನ್ನಿ.
1: ದೇಶದ ರಕ್ಷಣೆಗೆ ಹೋರಾಡುತ್ತಿದ್ದಾಗ ಹನೀಫ್ ಶತ್ರುಗಳ ಗುಂಡಿಗೆ ಬಲಿಯಾದರು. ಆದರೆ ಅವರ ಶೌರ್ಯವನ್ನು ಶತ್ರುಗಳು ಮರೆತಿಲ್ಲ. ಕ್ರೂರವಾಗಿ ಅವರ ದೇಹವನ್ನು ಹಾನಿಗೊಳಿಸಲಾಯಿತು. ಅನೇಕ ದಿನಗಳ ನಂತರ ಅವರ ಪಾರ್ಥಿವ ಶರೀರ ಪತ್ತೆಯಾಯಿತು.
2: ನನ್ನ ಮಗ ಮರಳಿ ಬಂದಿದ್ದಾನೆ, ಆದರೆ ತ್ರಿವರ್ಣ ಧ್ವಜದಲ್ಲಿ ಹೊತ್ಕೊಂಡು. ನನಗೆ ದುಃಖವಿದೆ, ಆದರೆ ಅದಕ್ಕಿಂತ ಹೆಚ್ಚಿನ ಹೆಮ್ಮೆ ಇದೆ.
1: ಒಬ್ಬ ತಾಯಿಯ ಕಣ್ಣೀರು ಒಂದು ದೇಶದ ಹೆಮ್ಮೆ ಆಯಿತು.

0: ಇದೀಗ ಇನ್ನೋರ್ವ ಕಾರ್ಗಿಲ್ ಯುದ್ಧದ ವೀರ ಮರಣೆಯ ಕಥೆ ಕೇಳಿ.
1: ಪ್ರಿಯ ಜಲಜ, ನಾನು ಊರಿನಿಂದ ಬಂದ ಮೇಲೆ ನನಗೆ ಕಾಗದ ಬರೆಯಲು ಆಗ್ಲೇ ಇಲ್ಲ. ಬೇಜಾರ್ ಮಾಡಬೇಡ, ನಾನು ನಾಳೆ ಒಂದು ವಿಚಿತ್ರವಾದ ಅಪಾಯ ಭರಿತ ಸ್ಥಳಕ್ಕೆ ಹೋಗುತ್ತಿದ್ದೇನೆ. ಮುಂದೇನಾಗ್ತದೋ ನನಗೂ ತಿಳಿದಿಲ್ಲ, ಆದರೆ ದೇಶದ ಕರ್ತವ್ಯ ನನ್ನನ್ನು ಕರೆಯುತ್ತಿದೆ. ನೀನು ಧೈರ್ಯದಿಂದಿರು, ನನ್ನ ಪ್ರೀತಿ ಮತ್ತು ಆಶೀರ್ವಾದ ಸದಾ ನಿನ್ನೊಂದಿಗಿದೆ.
2: ಜೂನ್ 2ಕ್ಕೆ ಬರೆದ ಆ ಪತ್ರ ತನ್ನ ಪತ್ನಿ ಜಲಜಾಲ ಕೈ ಸೇರುವ ವೇಳೆಗೆ ಇನ್ನೊಂದು ವಾಹನವು ಅವರ ಮನೆಯ ಮುಂದೆ ಬಂದು ನಿಂತಿತ್ತು. ಪತ್ರ ಬಂದ ದಿನವೇ ಅವರ ಪಾರ್ಥಿವ ಶರೀರವು ಮನೆಗೆ ತಲುಪಿತ್ತು.
3: ವಿಶ್ವನಾಥನ್ ಅವರ ಪತ್ರ ಬಂದಿದೆಯೇ?
4: ಮೇಡಮ್, ಪತ್ರ, ನಾವು ನಿಮ್ಗೊಂದು ಸುದ್ದಿ ಹೇಳಬೇಕಾಗಿದೆ.
2: ತೊಲೋಳಿಂಗ್ ಪರ್ವತದಲ್ಲಿ ವಿಶ್ವನಾಥನ್ ಅವರ ಮೂವರು ಆತ್ಮೀಯ ಸ್ನೇಹಿತರು ಹುತಾತ್ಮರಾಗಿದ್ದರು. ಅವರ ಮೃತದೇಹಗಳನ್ನು ಕೆಳಗೆ ತರುವುದು ತನ್ನ ಕರ್ತವ್ಯ ಎಂದು ಅವರು ನಿರ್ಧರಿಸಿದರು.
1: ನಮ್ಮ ಸ್ನೇಹಿತರು ಅಲ್ಲಿ ಉಳಿಯಬಾರದು. ಯಾವ ಬೆಲೆ ಕೊಟ್ಟಾದರೂ ಸರಿ, ನಾವು ಅವರನ್ನು ಹಿಂದಕ್ಕೆ ಕರೆತರುತ್ತೇವೆ.
5: ಸರ್, ಶತ್ರುಗಳು ಎತ್ತರದ ಬಂಕರ್ ನಲ್ಲಿ ಇದ್ದಾರೆ.
1: ಅದಕ್ಕಾಗಿ ನಾವು ಹಿಂದೆ ಸರಿಯುವ ಮಾತೇ ಇಲ್ಲ, ಮುಂದೆ ಸಾಗೋಣ.
2: 18 ಗ್ರನೇಡಿಯರ್ಸ್ ಪಡೆಯೊಂದಿಗೆ ವಿಶ್ವನಾಥನ್ ಮುನ್ನಡೆದರು. ಪರ್ವತದ ಮೇಲಿಂದ ಶತ್ರುಗಳು LMG ಯಂತ್ರಗನ್ನಿಂದ ಗುಂಡಿನ ಮಳೆ ಸುರಿಸುತ್ತಿದ್ದರು.
5: ಸರ್, ಮೊದಲ ಬಂಕರ್ ನಮ್ಮ ನಿಯಂತ್ರಣಕ್ಕೆ ಬಂದಿದೆ, ಎರಡನೆಯ ಬಂಕರ್ ಕೂಡ ವಶವಾಗಿದೆ, ಮೂರನೆಯ ಬಂಕರ್ ಕೂಡ ನಮ್ಮದೇ ಸರ್.
4: ಸರ್, ಸರ್, ನಿಮ್ಮ ತೊಡೆಗೆ ಗುಂಡು ತಗಲಿದೆ.
1: ನನಗೆ ಗುಂಡು ತಾಗಿತ್ತೆಂದು ನೀವು ನನ್ನ ಬಗ್ಗೆ ಚಿಂತಿಸಬೇಡಿ, ಮುಂದೆ ಸಾಗಿರಿ, ಮುಂದೆ ಸಾಗಿರಿ. ಭಾರತ್ ಮಾತಾ ಕೀ ಜೈ.
2: ತೀವ್ರವಾಗಿ ಗಾಯಗೊಂಡ ವಿಶ್ವನಾಥನ್ ಅವರನ್ನು ಶ್ರೀನಗರದ ಸೇನಾ ಆಸ್ಪತ್ರೆಗೆ

0: ಸರ್, ಸರ್ ಧೈರ್ಯವಾಗಿರಿ ಸರ್, ನಿಮಗೇನು ಆಗಲ್ಲ ಸರ್.
1: ಇದು ನನ್ನ ದೇಶ, ನನ್ನ ಸೈನಿಕ.
2: ಲೆಫ್ಟಿನೆಂಟ್ ಕರ್ನಲ್ ಆರ್ ವಿಶ್ವನಾಥನ್ ಅವರು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದರು. ಆಸ್ಪತ್ರೆ ತಲುಪುವ ಮುನ್ನವೇ ಆ ವೀರ ಹೃದಯದ ಬಡಿತ ನಿಂತಿತ್ತು.
3: ಕೊಚ್ಚಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗಲೇ ವಿಶ್ವನಾಥನ್ ವಿಭಿನ್ನನಾಗಿದ್ದ. ಅವನಲ್ಲಿ ಅಪಾರ ಶಿಸ್ತು, ಸಮರ್ಪಣೆ ಮತ್ತು ದೇಶಪ್ರೇಮ ಇತ್ತು. ಅವನು ದೊಡ್ಡ ಸಾಧನೆ ಮಾಡುತ್ತಾನೆಂದು ನಮಗೆ ಶಾಲೆಯಲ್ಲಿದ್ದಾಗಲೇ ಗೊತ್ತಿತ್ತು.
4: ನನ್ನ ಮಗ ಮರಳಿ ಬಂದ, ಆದ್ರೆ ಮಾತನಾಡಲಿಲ್ಲ. ಅವನು ಧರಿಸಿದ್ದ ರಕ್ತದ ಕಲೆಗಳಿದ್ದ ಸಮವಸ್ತ್ರವನ್ನು ನಾನು ಸಂಗ್ರಹಿಸಿ ಇಟ್ಟುಕೊಳ್ಳುತ್ತೇನೆ. ಅದು ಕೇವಲ ಯೂನಿಫಾರ್ಮ್ ಅಲ್ಲ, ಅದು ನನ್ನ ಮಗನ ತ್ಯಾಗದ ಸಂಕೇತ.
2: ಕರ್ತವ್ಯಕ್ಕಾಗಿ ಜೀವವನ್ನೇ ಅರ್ಪಿಸಿದ ಲೆಫ್ಟಿನೆಂಟ್ ಕರ್ನಲ್ ಆರ್ ವಿಶ್ವನಾಥನ್ ಅವರಂತಹ ವೀರರು ಇರುವವರೆಗೂ ಭಾರತ ಸುರಕ್ಷಿತವಾಗಿರುತ್ತದೆ. ಅವರು ಬರೆದ ಕೊನೆಯ ಪತ್ರದ ಪದಗಳು ಇಂದಿಗೂ ನಮ್ಮ ಹೃದಯದಲ್ಲಿ ಪ್ರತಿಧ್ವನಿಸುತ್ತದೆ. ದೇಶ ಮೊದಲು, ಉಳಿದದ್ದು ನಂತರ. ಬನ್ನಿ, ಈ ಅಮರ ಯೋಧನಿಗೆ ನಮ್ಮ ನಮನವನ್ನು ಸಲ್ಲಿಸೋಣ. ವಂದೇ ಮಾತರಂ, ಜೈ ಹಿಂದ್, ಜೈ ಭಾರತ್. ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅವರು ಕಾರ್ಗಿಲ್ ಯುದ್ಧದ ಅತ್ಯಂತ ಪ್ರಸಿದ್ಧ ವೀರರಲ್ಲಿ ಒಬ್ಬರು. 1999 ಕಾರ್ಗಿಲ್ ಯುದ್ಧದಲ್ಲಿ ಟೈಗರ್ ಹಿಲ್ ಅನ್ನು ವಶಪಡಿಸಿಕೊಳ್ಳುವ ಕಾರ್ಯಾಚರಣೆಯಲ್ಲಿ ಅವರು ತೋರಿದ ಅಪ್ರತಿಮ ಶೌರ್ಯಕ್ಕಾಗಿ ಭಾರತದ ಅತ್ಯುನ್ನತ ಸೈನಿಕ ಪ್ರಶಸ್ತಿಯಾದ ಪರಮವೀರ ಚಕ್ರವನ್ನು ಪಡೆದರು. ಅವರು ಈ ಪ್ರಶಸ್ತಿಯನ್ನು ಪಡೆದ ಅತ್ಯಂತ ಕಿರಿಯ ಯೋಧರಲ್ಲಿ ಒಬ್ಬರು. ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅವರು 10 ಮೇ 1980 ಉತ್ತರ ಪ್ರದೇಶದ ಬುಲಂದ್ ಶಹರ್ ಜಿಲ್ಲೆಯಲ್ಲಿ ಜನಿಸಿದರು. ಅವರು 18 ಗ್ರೆನೇಡಿಯರ್ಸ್ ರೆಜಿಮೆಂಟ್ನಲ್ಲಿ ಕರ್ತವ್ಯ ನಿರ್ವಹಿಸಿದ್ದರು. 1999 ಜುಲೈ 3-4 ರಾತ್ರಿ ಟೈಗರ್ ಹಿಲ್ ಮೇಲಿನ ಶತ್ರುಗಳ ಬಂಕರ್ಗಳನ್ನು ವಶಪಡಿಸಿಕೊಳ್ಳುವ ಜವಾಬ್ದಾರಿಯನ್ನು ಅವರ ಘಟಕಕ್ಕೆ ನೀಡಲಾಯಿತು. ಹಿಮದಿಂದ ಆವೃತವಾದ ನೇರವಾದ ಬಂಡೆಗಲ್ಲನ್ನು ಏರಿ ಮೇಲಕ್ಕೆ ಹೋಗುವ ಅಪಾಯಕಾರಿ ಕಾರ್ಯದಲ್ಲಿ ಯೋಗೇಂದ್ರ ಸಿಂಗ್ ಯಾದವ್ ಸ್ವಯಂ ಪ್ರೇರಿತರಾಗಿ ಮುಂಚೂಣಿಯಲ್ಲಿ ನಿಂತರು. ಶತ್ರುಗಳ ತೀವ್ರ ಗುಂಡಿನ ದಾಳಿಯಿಂದ ಗಾಯಗೊಂಡರೂ ಕೂಡ ಅವರು ಹಿಂತಿರುಗಲಿಲ್ಲ. ಮೇಲಕ್ಕೆ ಏರಿ ಶತ್ರುಗಳ ಬಂಕರ್ ಮೇಲೆ ದಾಳಿ ನಡೆಸಿ ತಮ್ಮ ಸಹಯೋಧರಿಗೆ ದಾರಿ ಮಾಡಿಕೊಟ್ಟರು. ಅವರ ಧೈರ್ಯದಿಂದ ಟೈಗರ್ ಹಿಲ್ ವಶಪಡಿಸಿಕೊಳ್ಳುವ ಕಾರ್ಯ ಉತ್ತಮವಾಗಿ ನಡೆಯಿತು. ಯುದ್ಧದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದರೂ ಅವರು ಬದುಕುಳಿದರು ಮತ್ತು ನಂತರ ಪರಮವೀರ ಚಕ್ರ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಅವರು ಪರಮವೀರ ಚಕ್ರದ ಜೀವಂತ ಪುರಸ್ಕೃತರಲ್ಲಿ ಒಬ್ಬರಾಗಿದ್ದಾರೆ.
5: ಲೆಫ್ಟಿನೆಂಟ್ ಮನೋಜ್ ಕುಮಾರ್ ಪಾಂಡೆ. ಮನೋಜ್ ಕುಮಾರ್ ಪಾಂಡೆ ಅವರು ಕಾರ್ಗಿಲ್ ಯುದ್ಧದ ಅಮರ ವೀರರಲ್ಲಿ ಒಬ್ಬರು. ಭಾರತೀಯ ಸೇನೆಯ 11ನೇ ಗೋರ್ಖಾ ರೈಫಲ್ಸ್ ಪಡೆಯ ಅಧಿಕಾರಿಯಾಗಿದ್ದ ಅವರು 1999 ಕಾರ್ಗಿಲ್ ಯುದ್ಧದಲ್ಲಿ ಅಸಾಧಾರಣ ಶೌರ್ಯ ಪ್ರದರ್ಶಿಸಿ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದರು. ಅವರ ಸಾಹಸಕ್ಕಾಗಿ ಭಾರತದ ಅತ್ಯುನ್ನತ ಸೈನಿಕ ಗೌರವವಾದ ಪರಮವೀರ ಚಕ್ರವನ್ನು ಮರಣೋತ್ತರವಾಗಿ ನೀಡಲಾಯಿತು. ಇವರ ಜನನ ಜೂನ್ 25, 1975 ಉತ್ತರ ಪ್ರದೇಶದ ಸೀತಾಪುರ್ ಜಿಲ್ಲೆಯಲ್ಲಿ ಆಯಿತು. ಸೇನಾ ಸೇರ್ಪಡೆ 1997 ಭಾರತೀಯ ಸೇನೆಗೆ ಅಧಿಕಾರಿಯಾಗಿ ಸೇರಲ್ಪಟ್ಟರು. ಅವರು ಬಾಲ್ಯದಿಂದಲೇ ದೇಶ ಸೇವೆಯ ಕನಸು ಕಂಡಿದ್ದರು. ತಮ್ಮ ಎಸ್ಎಸ್ಬಿ ಸಂದರ್ಶನದಲ್ಲಿ ನಾನು ಪರಮವೀರ ಚಕ್ರ ಗೆಲ್ಲಲು ಸೇನೆಗೆ ಸೇರಲು ಬಯಸುತ್ತೇನೆ ಎಂದು ಹೇಳಿದ್ದರು. ಕಾರ್ಗಿಲ್ ಯುದ್ಧದಲ್ಲಿನ ಸಾಹಸ ಹೀಗಿದೆ. 1999 ಜುಲೈ 2 ಮತ್ತು ಜುಲೈ 3 ರಾತ್ರಿ ಬಟಾಲಿಕ್ ವಲಯದ ಕಾಲುಬಾರ್ ಪ್ರದೇಶದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಮನೋಜ್ ಪಾಂಡೆ ತಮ್ಮ ಪಡೆಯನ್ನು ಮುನ್ನಡೆಸಿದರು. ಶತ್ರುಗಳ ಬಂಕರ್ಗಳ ಮೇಲೆ ದಾಳಿ ನಡೆಸಿ ಅನೇಕ ಸ್ಥಾನಗಳನ್ನು ವಶಪಡಿಸಿಕೊಂಡರು. ಗಂಭೀರವಾಗಿ ಗಾಯಗೊಂಡಿದ್ದರೂ ಹೋರಾಟ ಮುಂದುವರಿಸಿ ತಮ್ಮ ಸೈನಿಕರಿಗೆ ಪ್ರೇರಣೆ ನೀಡಿದರು. ಕೊನೆಗೆ ಯುದ್ಧ ಭೂಮಿಯಲ್ಲೇ ವೀರ ಮರಣ ಹೊಂದಿದರು. ಅವರ ಸಾಹಸದಿಂದ ಭಾರತೀಯ ಸೇನೆಗೆ ಮಹತ್ವದ ವಿಜಯ ದೊರೆಯಿತು. ಇಫ್ ಡೆತ್ ಸ್ಟ್ರೈಕ್ಸ್ ಬಿಫೋರ್ ಐ ಪ್ರೂವ್ ಮೈ ಬ್ಲಡ್, ಐ ಸ್ವೇರ್ ಐ ವಿಲ್ ಕಿಲ್ ಡೆತ್. ಅವರ ಈ ಮಾತು ಅವರ ನಿರ್ಭಯತೆ, ದೇಶಭಕ್ತಿ ಮತ್ತು ಹೋರಾಟದ ಮನೋಭಾವವನ್ನು ಪ್ರತಿಬಿಂಬಿಸುತ್ತದೆ. ಜೈ ಹಿಂದ್
6: ಜವಾನ.
2: 1999 ಕಾರ್ಗಿಲ್. ಸಮುದ್ರ ಮಟ್ಟದಿಂದ 1000 ಅಡಿ ಎತ್ತರದ ಹಿಮ ಪರ್ವತಗಳು, ಉಸಿರಾಡುವುದೇ ಕಷ್ಟವಾಗುವಂತಹ ಪರಿಸ್ಥಿತಿ. ಆದರೂ ಭಾರತೀಯ ಸೈನಿಕರು ಅಲ್ಲಿ ನಿಂತಿದ್ದರು ದೇಶದ ಗಡಿಯನ್ನು ಕಾಯಲು.
1: ಇಂದು ಜಯಪ್ರಕಾಶ್ನ ಕಾಗದ ಬರ್ಬೋದೇನು?
6: ಅಪ್ಪ ಬಂದ್ಮೇಲೆ ನನಗ್ ಹೊಸ ಪುಸ್ತಕ ತರ್ತೀನಿ ಅಂತ ಹೇಳಿದ್ದಾರೆ.
0: ನನ್ ಮಗ ಗಡಿಯಲ್ಲಿದ್ರು ನಮ್ಮನ್ನೇ ನೆನ್ಸ್ಕೊಳ್ತಾನೆ. ಓ, ನನ್ ಮಗನ ಕಾಗದ ಬಂದಿದೆ. ಏನ್ ಬರ್ತಿದ್ದಾನೆ? ಓ, ಪ್ರಿಯ ಅಮ್ಮ ಅಪ್ಪ, ನಾನು ಚೆನ್ನಾಗಿದ್ದೇನೆ. ಇಲ್ಲಿ ಹಿಮ, ಗಾಳಿ ಮತ್ತು ಕಲ್ಲುಗಳ ನಡುವೆಯೂ ನಮ್ಮ ಮನಸ್ಸು ಮಾತ್ರ ಭಾರತದ ತ್ರಿವರ್ಣ ಧ್ವಜದ ಕಡೆಗೆ ನೋಡುತ್ತದೆ. ನಮ್ಮ ಬಗ್ಗೆ ಚಿಂತಿಸಬೇಡಿ, ಹಾಗಂತ ಬರ್ತಿದ್ದಾನೆ.
1: ಓ, ನನ್ನ ಮಗ ಎಷ್ಟು ಧೈರ್ಯಶಾಲಿ.
7: ರೇಡಿಯೋ ಕುಂದಾಪುರ ಸುದ್ದಿಗೆ ಸ್ವಾಗತ. ಕಾರ್ಗಿಲ್ ಪ್ರದೇಶದಲ್ಲಿ ಅತಿಕ್ರಮಣ ನಡೆದಿದೆ. ಭಾರತೀಯ ಸೇನೆ ಆಪರೇಷನ್ ವಿಜಯ್ ಆರಂಭಿಸಿದೆ.
0: ಸೈನಿಕರೇ, ನಮ್ಮ ಗುರಿ ಟೈಗರ್ ಹಿಲ್. ಏನೇ ಆಗ್ಲಿ, ಹಿಂಜರಿಯುವ ಪ್ರಶ್ನೆ ಇಲ್ಲ.
2: ಕಾರ್ಗಿಲ್ ಯುದ್ಧದ ಅತ್ಯಂತ ಪ್ರಸಿದ್ಧ ವೀರರಲ್ಲಿ ಒಬ್ಬರು ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ.
0: ಯೆ ದಿಲ್ ಮಾಂಗೆ ಮೋರ್,
2: ಈ ಮಾತು ಭಾರತೀಯ ಯುವ ಜನತೆಗೆ ಧೈರ್ಯದ ಸಂಕೇತವಾಯಿತು. ಅತಿ ಕಠಿಣ ಶಿಖರವನ್ನು ಏರುತ್ತಿದ್ದಾಗ ಅನೇಕ ಗಾಯಗಳಾದರೂ ಯೋಗೇಂದ್ರ ಸಿಂಗ್ ಯಾದವ್ ಹೋರಾಟವನ್ನು ಮುಂದುವರಿಸಿದರು.
8: ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರು ಕಾರ್ಗಿಲ್ ಯುದ್ಧದ ಅಮರ ವೀರರಲ್ಲಿ ಒಬ್ಬರು. ಅವರು ಭಾರತದ ಅತ್ಯುನ್ನತ ಸೈನಿಕ ಶೌರ್ಯ ಪ್ರಶಸ್ತಿಯಾದ ಪರಮ್ ವೀರ ಚಕ್ರ ಅನ್ನು ಮರಣೋತ್ತರವಾಗಿ ಪಡೆದರು. ಕಾರ್ಗಿಲ್ ಯುದ್ಧದಲ್ಲಿ ಅವರ ಅಸಾಮಾನ್ಯ ಸಾಹಸ ಮತ್ತು ದೇಶಭಕ್ತಿ ಅವರನ್ನು ಭಾರತದ ಯುವಕರಿಗೆ ಆದರ್ಶ ವ್ಯಕ್ತಿಯನ್ನಾಗಿ ಮಾಡಿದೆ. ಅವರ ಜನನ 9 ಸೆಪ್ಟೆಂಬರ್ 1974 ಪಲಂಪುರ್ ಹಿಮಾಚಲ ಪ್ರದೇಶದಲ್ಲಿ ಆಯಿತು. ಅವರು 1997 ಭಾರತೀಯ ಸೇನೆಯ 13 ಜಂಬೂ ಮತ್ತು ಕಾಶ್ಮೀರ ರೈಫಲ್ ಪಡೆಯ ಅಧಿಕಾರಿಯಾಗಿ ನೇಮಕಗೊಂಡರು. ಕಾರ್ಗಿಲ್ ಯುದ್ಧದ ವೇಳೆ 5,140 ಮತ್ತು 4,875 ಎಂಬ ಅತ್ಯಂತ ಪ್ರಮುಖ ಶಿಖರಗಳನ್ನು ವಶಪಡಿಸಿಕೊಳ್ಳುವ ಕಾರ್ಯಾಚರಣೆಯಲ್ಲಿ ಅವರು ಮುಂಚೂಣಿಯಲ್ಲಿದ್ದರು. ಶತ್ರುಗಳ ತೀವ್ರ ಪ್ರತಿರೋಧದ ನಡುವೆಯೂ ತಮ್ಮ ಸೈನಿಕರನ್ನು ಮುನ್ನಡೆಸಿ ವಿಜಯ ಸಾಧಿಸಿದರು. 5,140 ವಶಪಡಿಸಿಕೊಂಡ ನಂತರ ಅವರು ರೇಡಿಯೋದ ಮೂಲಕ ಹೇಳಿದ ಯೆ ದಿಲ್ ಮಾಂಗೆ ಮೋರ್ ಎಂಬ ಮಾತು ಕಾರ್ಗಿಲ್ ಯುದ್ಧದ ಸಂಕೇತ ವಾಕ್ಯವಾಗಿ ಪ್ರಸಿದ್ಧವಾಯಿತು. 1999 ಜುಲೈ 7 4,875 ಪ್ರದೇಶದಲ್ಲಿ ನಡೆದ ಕದನದಲ್ಲಿ ಅವರು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದರು. ಅವರ ಶೌರ್ಯ ಮತ್ತು ತ್ಯಾಗಕ್ಕಾಗಿ ಅವರಿಗೆ ಮರಣೋತ್ತರವಾಗಿ ಪರಂ ವೀರ ಚಕ್ರ ಪ್ರಶಸ್ತಿ ನೀಡಲಾಯಿತು.
9: ಜೈ ಹಿಂದ್.
5: ಶಹೀದ್. 1999 ಮೇ ತಿಂಗಳು ಹಿಮಾಲಯದ ಎತ್ತರದ ಶಿಖರಗಳಲ್ಲಿ ಭಾರತದ ಗಡಿಯನ್ನು ಕಾಪಾಡುತ್ತಿದ್ದ ಯೋಧರ ಮೇಲೆ ಒಂದು ದೊಡ್ಡ ಸವಾಲು ಎದುರಾಯಿತು. ಕಾರ್ಗಿಲ್ ಪ್ರದೇಶದಲ್ಲಿ ಶತ್ರುಗಳು ಅತಿಕ್ರಮಣ ಮಾಡಿದ್ದರು. ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ದೇಶದ ಗೌರವವನ್ನು ಉಳಿಸಿದ ವೀರ ಯೋಧರ ಸ್ಮರಣಾರ್ಥ ಇಂದು ನಾವು ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸುತ್ತಿದ್ದೇವೆ.
1: ರವಿಯಿಂದ ಪತ್ರ ಬಂದಿದ್ಯಾ?
0: ಹೌದು, ನಿನ್ನೆ ಬಂದಿತ್ತು. ಅವನು ಕ್ಷೇಮವಾಗಿದ್ದಾನೆ.
6: ಅಪ್ಪ ಅಪ್ಪ, ಅಣ್ಣ ಯಾವಾಗ ಮನೆಗೆ ಬರ್ತಾನೆ?
0: ಪತ್ರದಲ್ಲಿ ಹೀಗಿದೆ ನೋಡು. ಅಮ್ಮ, ಅಪ್ಪ, ನಾನು ದೇಶದ ಗಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ನಿಮ್ಮ ಆಶೀರ್ವಾದವೇ ನನ್ನ ಶಕ್ತಿ.
1: ದೇವರು ಅವನನ್ನು ಕಾಪಾಡಲಿ.
5: ಇದು ಆಕಾಶವಾಣಿ. ಕಾರ್ಗಿಲ್ ಪ್ರದೇಶದಲ್ಲಿ ಶತ್ರುಗಳ ಅತಿಕ್ರಮಣ ಪತ್ತೆಯಾಗಿದೆ. ಭಾರತೀಯ ಸೇನೆ ಆಪರೇಷನ್ ವಿಜಯ್ ಆರಂಭಿಸಿದೆ.
1: ಅಯ್ಯಯ್ಯೋ, ನಮ್ಮ ರವಿ ಅಲ್ಲೇ ಇರ್ಬೋದಲ್ವಾ?
0: ಚಿಂತಿಸಬೇಡ, ನಮ್ಮ ಮಗ ಧೈರ್ಯಶಾಲಿ.
10: ಸೈನಿಕರೇ, ನಮ್ಮ ದೇಶದ ಗೌರವ ನಿಮ್ಮ ಕೈಯಲ್ಲಿ. ನಾವು ಈ ಶಿಖರವನ್ನು ಮರಳಿ ವಶಪಡಿಸಿಕೊಳ್ಳಲೇಬೇಕು.
11: ಜೈ ಹಿಂದ್
12: ಸರ್. ನಾವು ಹಿಂದೆ ಸರಿಯುವುದಿಲ್ಲ
13: ಸರ್. ದೇಶಕ್ಕಾಗಿ ಪ್ರಾಣ ಕೊಡಲು ನಾವು ಸಿದ್ಧ.
12: ಮುಂದೆ ಸಾಗಿರಿ.
13: ಕವರ್ ತೆಗೆದುಕೊಳ್ಳಿ. ಮುಂದೆ ಸಾಗಿರಿ.
14: ಸರ್, ನಾವು ಶಿಖರದ ಸಮೀಪದಲ್ಲಿದ್ದೇವೆ.
13: ಭಾರತದ ಧ್ವಜ ಹಾರಿಸೋಣ.
12: ಸೈನಿಕರೇ, ನಾವು ಜಯ ಗಳಿಸಿದ್ದೇವೆ.
11: ಭಾರತ ಮಾತಾ ಕೀ ಜೈ. ಜೈ ಹಿಂದ್.
5: ಇದೀಗ ಬಂದ ವಿಶೇಷ ಸುದ್ದಿ. ಜುಲೈ 26, 1999 ಭಾರತೀಯ ಸೇನೆ ಕಾರ್ಗಿಲ್ ಯುದ್ಧದಲ್ಲಿ ಐತಿಹಾಸಿಕ ವಿಜಯ ಸಾಧಿಸಿದೆ. ದೇಶಾದ್ಯಂತ ಸಂಭ್ರಮಾಚರಣೆ ನಡೆಯುತ್ತಿದೆ. ಈ ವಿಜಯದ ಹಿಂದೆ ಅನೇಕ ಯೋಧರ ತ್ಯಾಗ ಅಡಗಿದೆ.
6: ಅವರ ಶೌರ್ಯ, ಧೈರ್ಯ ಮತ್ತು ದೇಶ ಪ್ರೇಮ ಎಂದೆಂದಿಗೂ ನಮ್ಮ ಹೃದಯಗಳಲ್ಲಿ ಜೀವಂತವಾಗಿರುತ್ತದೆ. ಇಂತಹ ವೀರರನ್ನು ಹೆತ್ತ ಭಾರತ ಮಾತೆಗೆ ನಮ್ಮ ದೊಡ್ಡ ನಮಸ್ಕಾರ. ಅವರ ತ್ಯಾಗವನ್ನು ನಾವು ಎಂದಿಗೂ ಮರೆಯಲಾರೆವು. ಅವರ ಆದರ್ಶಗಳನ್ನು ನಾವು ಅನುಸರಿಸೋಣ. ಕಾರ್ಗಿಲ್ ವಿಜಯೋತ್ಸವವು ಕೇವಲ ಒಂದು ಜಯದ ನೆನಪು ಮಾತ್ರವಲ್ಲ, ಅದು ದೇಶಭಕ್ತಿ, ತ್ಯಾಗ ಮತ್ತು ಕರ್ತವ್ಯದ ಸಂಕೇತವಾಗಿದೆ. ನಮ್ಮ ವೀರ ಯೋಧರಿಗೆ ಗೌರವ ಸಲ್ಲಿಸುತ್ತಾ ಎಲ್ಲರೂ ಒಟ್ಟಾಗಿ ಹೇಳೋಣ,
11: ಜೈ ಹಿಂದ್, ವಂದೇ ಮಾತರಂ.
8: ಟೈಗರ್ ಹಿಲ್ಸ್, ತೊಲೋಲಿಂಗ್ ಹಿಮ ಪರ್ವತಗಳು, ಸಿಖ್ಖರು, ಪಂಜಾಬಿಗಳು, ಗೂರ್ಖರು, ಬಿಹಾರಿಗಳು, ನಾಗಾಗಳು, ಬಂಗಾಳಿಗಳು, ಮಲಯಾಳಿಗಳು, ಮರಾಠರು, ಜಾಟರು, ಕನ್ನಡಿಗರು, ತಮಿಳರು, ಹೀಗೆ ಎಲ್ಲರ ರಕ್ತದಿಂದ ತೊಯ್ದಿವೆ. ಈ ರಕ್ತದ ಕಲೆಗಳ ಮೇಲೆ ಮತ್ತೆ ಚಳಿಗಾಲದಲ್ಲಿ ಹಿಮ ಹರಡಿಕೊಳ್ಳಲಿದೆ. ಆದರೆ ಅವರೆಲ್ಲರ ತ್ಯಾಗ, ಬಲಿದಾನಗಳು ಎಂದಿಗೂ ಅಳಿಯಲಾರವು. ಭಾರತಕ್ಕೆ ಅದೆಂತಹ ಅದಮ್ಯ ಶಕ್ತಿ ಇದೆ ಎಂದು ಚರಿತ್ರೆ ಓದಿದ ಮುಂದಿನ ಪೀಳಿಗೆ ಖಂಡಿತ ಆಶ್ಚರ್ಯಚಕಿತವಾಗದೇ ಇರದು. ಭಾರತದ ಆತ್ಮಶಕ್ತಿ ಸುಪ್ತವಾಗಿರಬಹುದು, ಆದರೆ ಸಮಯ ಬಂದಾಗ ಅದು ಜಾಗೃತವಾಗಿ ಇಡೀ ದೇಶವನ್ನು ಬಡಿದಬ್ಬಿಸಬಲ್ಲದೆಂಬುದಕ್ಕೆ ಕಾರ್ಗಿಲ್ ಕದನ ಒಂದು ಜ್ವಲಂತ ಸಾಕ್ಷಿ. ನಾಗಾಲ್ಯಾಂಡ್ನ ಕೊಹಿಮಾದಲ್ಲಿ ಅರ್ಧ ಶತಮಾನದ ಹಿಂದೆ ಸ್ಥಾಪಿಸಲಾದ ಒಂದು ಪ್ರತಿಮೆ ಇದೆ. ಯುದ್ಧದಲ್ಲಿ ಹೋರಾಡಿ ಕೆಳಗೆ ಕುಸಿಯುತ್ತಿರುವ ಯೋಧನೊಬ್ಬನ ಪ್ರತಿಮೆಯದು. ಅದರ ಕೆಳಗೊಂದು ವಾಕ್ಯ: ನೀವು ಮನೆಗೆ ಹೋದಾಗ ಮನೆಯಲ್ಲಿದ್ದವರಿಗೆ ಹೇಳಿ, ನಿಮ್ಮ ನಾಳೆಗಳಿಗಾಗಿ ನಾವು ನಮ್ಮ ಈ ದಿನಗಳನ್ನು ತ್ಯಾಗ ಮಾಡಿದ್ದೇವೆ. ಈ ಕೆತ್ತನೆ ಈಗ ಮಳೆಗೆ ತೊಯ್ದು, ಚಳಿ ಗಾಳಿಗೆ ತುಯ್ದು ಮಸುಕಾಗಿದೆ. ಬರೆಹ ಮಸುಕಾದರೇನು? ತಾಯ್ನಾಡಿನ ರಕ್ಷಣೆಗಾಗಿ ಹೋರಾಡುತ್ತಿರುವ ಯೋಧರ ವೀರಗಾಥೆ ಇಂದಿಗೂ ಅಕ್ಷರಶಃ ಈ ಮಾತನ್ನು ಮತ್ತೆ ನೆನಪಿಸುತ್ತಿದೆ. ಕಾರ್ಗಿಲ್ ಕದನ ಭೂಮಿಯಿಂದ ಹೆಣವಾಗಿ ಹುಟ್ಟೂರಿಗೆ ಪೆಟ್ಟಿಗೆಯಲ್ಲಿ ಬಂದ ಪ್ರತಿಯೊಬ್ಬ ಯೋಧರು ನಮ್ಮೆಲ್ಲರ ನಾಳೆಗಳಿಗಾಗಿ ತಮ್ಮ ಈ ದಿನಗಳನ್ನು ಬಲಿದಾನ ಮಾಡಿದ್ದಾರೆ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಮಾಧ್ಯಮಗಳಲ್ಲಿ, ಟಿವಿ ಚಾನೆಲ್ಗಳಲ್ಲಿ ಜಾಹೀರಾತೊಂದು ತೇಲಿ ಬರುತ್ತಿದ್ದುದು ನಿಮಗೆ ನೆನಪಿರಬಹುದು. ದೇ ಡಿಂಟ್ ಗೋ ಡೌನ್ ಫೈಟಿಂಗ್ ಫಾರ್ ದೇಯರ್ ಲೈಫ್ಸ್ ಇನ್ ಕಾರ್ಗಿಲ್, ಬಟ್ ಫಾರ್ ಅವರ್ಸ್. ಅದರ ಹಿಂದೆಯೇ ಇನ್ನೊಂದು ವಾಕ್ಯ ತೇಲಿ ಬರುತ್ತಿತ್ತು: ದೇ ಡೈ ಫಾರ್ ಅ ಸ್ಟ್ರೇಂಜರ್ ಅಂಡ್ ದಟ್ ಸ್ಟ್ರೇಂಜರ್ ಇಸ್ ಯು. ನಿಜ, ಕಾರ್ಗಿಲ್ ಕದನದಲ್ಲಿ 406 ಹೆಚ್ಚು ವೀರ ಯೋಧರು ನಮಗಾಗಿ, ರಾಷ್ಟ್ರಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ್ದಾರೆ. ಈಗಲೂ ಹುತಾತ್ಮರಾಗುತ್ತಲೇ ಇದ್ದಾರೆ. 18,000 ಅಡಿ ಎತ್ತರಕ್ಕೆ ತಲುಪಿ ವೈರಿ ಪಡೆಯನ್ನು ಚೆಂಡಾಡುವುದು ಅಷ್ಟು ಸುಲಭವೇನಲ್ಲ. ಭಾರತೀಯ ಸೈನ್ಯ ಇದುವರೆಗೆ ಕಾದಾಡಿದ ಕದನಗಳಲ್ಲಿ ಕಾರ್ಗಿಲ್ ಸಮರ ಅತ್ಯಂತ ಕಠಿಣವಾದುದು. 1955 ಹಾಗೂ 1971 ಈ ಬಾರಿ ಇನ್ಫೆಂಟ್ರಿಯನ್ನು ಬೆಂಬಲಿಸುವ ಟ್ಯಾಂಕುಗಳಿರಲಿಲ್ಲ. ಗತಪ್ರಾಣನಾಗಿ ಬಿದ್ದಾಗ ವಾಯುದಳದ ನೆರವು ಕೋರುವಂತಿರಲಿಲ್ಲ. ಯುದ್ಧರಂಗದಿಂದ ತಪ್ಪಿಸಿಕೊಂಡು ಸುರಕ್ಷಿತ ತಾಣಕ್ಕೆ ತಲುಪುವ ಪ್ರಶ್ನೆಯೇ ಈ ಬಾರಿ ಇರಲಿಲ್ಲ. ಹಾಗೆಂದೇ ಈ ಬಾರಿ ಯುದ್ಧಕ್ಕೆ ತೆರಳಿದ ಸೈನಿಕರೊಬ್ಬೊಬ್ಬರದ್ದು ಒಂದೊಂದು ಸಾಹಸಗಾಥೆ. ಆ ಎಲ್ಲಾ ಹುತಾತ್ಮರ ಕಥೆ ಬರೆದರೆ ಒಂದು ದೊಡ್ಡ ಪುಸ್ತಕವೇ ಆಗುವುದರಲ್ಲಿ ಅನುಮಾನವಿಲ್ಲ. ಆದರಲ್ಲಿ ಪ್ರಾತಿನಿಧಿಕವಾಗಿ ಕೆಲವೇ ಕೆಲವು ವೀರರ ಯಶೋಗಾಥೆಯನ್ನು ನೀಡಲಾಗಿದೆ. ಇವರಲ್ಲದೆ ರಾಷ್ಟ್ರದೇವಗೆ ಪ್ರಾಣದೀವಿಗೆಯಾಗಿ, ತಾಯ್ನಾಡಿಗಾಗಿ ತಲೆಯೊಡ್ಡಿದವರು ಇನ್ನೆಷ್ಟು.

0: ಕೇಳುಗರೆ, ರೇಡಿಯೋ ಕುಂದಾಪುರದಲ್ಲಿ ಕಾರ್ಗಿಲ್ ವಿಜಯ ದಿವಸದ ವಿಶೇಷ ಬಾನುಲಿ ನಾಟಕವನ್ನ ಕೇಳಿದಿರಿ. ಇದರಲ್ಲಿ ಪಾತ್ರ ವಹಿಸಿದವರು ಸಿಂಚನಾ, ಕೀರ್ತಿ, ಸಮೀಕ್ಷಾ, ಶ್ವೇತಾ, ಶ್ರಾವ್ಯ, ಧನುಷ್, ಲಂಕೇಶ್, ಅನ್ವಿತಾ, ಸತ್ಯನ್, ಮೀನಾಕ್ಷಿ ಎನ್ಎಸ್, ಜ್ಯೋತಿ ಸಾಲಿಗ್ರಾಮ. ಈ ಬಾನುಲಿ ನಾಟಕದ ನಿರ್ದೇಶಕರು ಮೀನಾಕ್ಷಿ ಎನ್ಎಸ್, ಭಂಡಾರ್ಕಾರ್ಸ್ ಕಾಲೇಜಿನ ಇಂಗ್ಲಿಷ್ ಪ್ರಾಧ್ಯಾಪಕರು. ಕಾರ್ಯಕ್ರಮ ನಿರ್ಮಾಣ ಜ್ಯೋತಿ ಸಾಲಿಗ್ರಾಮ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 ಎಫ್ಎಂ. ಇದು ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ.
1: ಭಾವಗೀತೆ ಲೋಕದ ಕಣ್ಣಿಗೆ ರಾಧೆಯೂ ಕೂಡ. ರಚನೆ ಮೈಸೂರು ಅನಂತಸ್ವಾಮಿ. ಹಾಡುವವರು ಮೀನಾ ಕಾರಂತ, ತಬಲ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂ ಮನೋಜ್ ಕಾರಂತ್.

0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ, ಕುಂದ ಬಾರಂದಾಡಿ. ಇವತ್ತಿನ ನಮ್ಮ ಚಿನ್ನರು ಚಿಲಿಪಿಲಿಯಲ್ಲಿ ಪುಟಾಣಿಗಳಿಗಾಗಿ ಫೋನ್ ಇನ್ ಕಾರ್ಯಕ್ರಮ. ಹಲೋ ಪುಟ್ಟ ಪುಟ್ಟಿ ಮಕ್ಕಳೇ, ಇವತ್ತಿನ ನಮ್ಮ ಫೋನ್ ಇನ್ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ಮಾತಾಡಿ ಒಂದೊಳ್ಳೆ ಬಹುಮಾನ ಗೆಲ್ಲಿ ಆಯ್ತಾ? ವಿಷಯ ಎಂತ ಗೊತ್ತಾ? ಬೇಸಿಗೆಯ ರಜಾ ಮಜಾ. ನಾನ್ ಕೇಳುವ ತುಂಡ ಪ್ರಶ್ನೆಗೆ ಆನ್ಸರ್ ಕೊಡಿ, ಹಾಗೆ ಒಂದು ಆಟ ಕೂಡ ನಿಮ್ಮನ್ನ ಆಡಿಸ್ತೇ ಆಯ್ತಾ? ಮಕ್ಕಳೇ, ನೀವು ಕಾಲ್ ಮಾಡ್ಬೇಕಾದ ನಮ್ಮ ನಂಬರ್ 8073829233. ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಮಾತಾಡಿ ಆಯ್ತಾ? ಇವತ್ತಿನ ಕಾರ್ಯಕ್ರಮದಲ್ಲಿ ವಿನ್ನರ್ ಆಗುವ ಮಕ್ಕಳಿಗೆ ಬಹುಮಾನ ಕೂಡ ಇದೆ ಆಯ್ತಾ? ಬಹುಮಾನ ಕೊಡ್ತಾ ಇರೋರು ಯಾರು ಗೊತ್ತಾ? ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ ಬೆಲ್ತರು ಕನ್ಯಾನ, ಇವ್ರ ಕಡೆಯಿಂದ ಒಂದು ಒಳ್ಳೆ ಬಹುಮಾನ ಇದೆ ಆಯ್ತಾ? ಮಕ್ಕಳೇ, ಕಾಲ್ ಮಾಡ್ತಿರಲ್ದ ಮತ್ತೊಂದು ಸಲ ಹೇಳ್ತೇ ಕೇಳಿ. ನಮ್ಮ ನಂಬರ್ 8073829233. ಮುದ್ದು ಕಂದಮ್ಮಗಳ ಮುದ್ದಾದ ಮಾತುಗಳಿಗೆ ಮಾತಿನ ಮಂಟಪ ನಿಮ್ಮ ರೇಡಿಯೋ ಕುಂದಾಪುರ. ಈಗ ಒಂದು ಕಾಲ್ ಬತ್ತಿತ್ತ, ಅದು ಪುಟ್ಟನ ಪುಟ್ಟಿಯ ಯಾರಂತ ಹೇಳಿ ಕಾಮಂಗಾರೆ. ಹಲೋ.
3: ಹಲೋ,
2: ನಮಸ್ತೆ.
3: ನಮಸ್ತೆ,
2: ಯಾರು ಮಾತಾಡ್ತಾ ಇರೋದಿದ?
3: ನಾನು ಪ್ರಖ್ಯಾತ.
2: ಹಾ, ಪ್ರಖ್ಯಾತ, ಎಲ್ಲಿಂದ ಮಾತಾಡ್ತಾ ಇದ್ದೀಯಾ?
3: ಕುಂಜಾಡಿ.
2: ಕುಂಜಾಡಿ, ಈ ಕುಂಜಾಡಿ ಎಲ್ಲಿ ಬರುತ್ತೆ ಪುಟ್ಟ? ಇದ
3: ಇಡೂರ್
2: ಹತ್ರ ಬರುತ್ತಾ? ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದ ವಿಷಯ ಎಂತ ಗೊತ್ತಾ? ಬೇಸಿಗೆಯ ರಜಾ ಮಜಾ. ಈಗ ಬೇಸಿಗೆ, ನಿಂಗೀಗ ಸ್ಕೂಲ್ ರಜೆ ಸಿಕ್ಕಿತ್ತಲ್ಲ, ಈ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಗಿದ್ದೀಯಾ?
3: ನಾನು ಅಜ್ಜಿಯ ಮನೆಗೆ, ಉಪನಯನಕ್ಕೆ, ಯಕ್ಷಗಾನಕ್ಕೆ, ಗೃಹಪ್ರವೇಶಕ್ಕೆ, ಮದುವೆಗೆ ಹೋಗಿದ್ದೆ.
2: ಹೋ, ಇಷ್ಟೆಲ್ಲ ಹೋಗಿದ್ಯಾ ನೀನ? ಉಪನಯನಕ್ಕೆ ಹೋಗಿದ್ಯಾ, ಮದ್ವೆಗೆ ಹೋಗಿದ್ಯಾ, ಗ್ರಾಮ ಪ್ರವೇಶಕ್ಕೆ ಹೋಗಿದ್ಯಾ, ಯಕ್ಷಗಾನಕ್ಕೆ ಹೋಗಿದ್ಯಾ ಅಲ್ದಾ? ಈಗ ಮನೆ ಬದಕ್ ಸುಮ್ಮನೆ ಕುತ್ಕೊಂಡಳಿಕ್ಕೆ ಎಂತೆಲ್ಲ ಆಟಗಳನ್ನ ಆಡ್ತೀಯ ನೀನ್?
3: ಕ್ರಿಕೆಟ್, ವಾಲಿಬಾಲ್, ಕಬಡ್ಡಿ, ಇಷ್ಟೇ
2: ಇಷ್ಟೇ ಆಡ್ತೀಯಾ? ಈಗ ನಿಮ್ ಮನೆಯಲ್ಲಿ ನಿಂಗ್ ತುಂಬಾ ಇಷ್ಟ ಯಾರ?
3: ನಂಗೆ ಅಮ್ಮ.
2: ಹೌದಾ? ಅಮ್ಮ ಅಂದ್ರೆ ಎಂತಕ್ಕೆ ನಿಂಗೆ ಇಷ್ಟ?
3: ಎಂತಕ್ಕಂದ್ರ ಅವ್ರ ನಂಗೆ ತಿಂಡಿ ಮಾಡಿ ಕೊಡ್ತ್ರ, ನಂಗೆ ಓದುಕಲ ಹೆಲ್ಪ್ ಮಾಡ್ತ್ರ, ಅದಕ್ಕೆ.
2: ಹೌದಾ? ಇವತ್ತ ನಮ್ಮ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ಯಲ್ಲ ನೀನ, ನಿಂಗೆ ಈಗ ನಾನೊಂದು ಆಟನ ಆಡಿಸ್ತೇ ಆಯ್ತಾ? ಎಂತ ಗೊತ್ತಾ, ನಿಂಗ್ ಗೊತ್ತಿರುವಂತ ಒಂದ್ 10 ಆಟಗಳ ಹೆಸರುಗಳನ್ನು ಹೇಳ್ಬೇಕಾಯ್ತಾ? ನಮ್ ಸುತ್ತಮುತ್ತ ಆಡತ್ತಲ್ಲ ನಾವು, ಆಚೀಚ ಬದಿ ಮಕ್ಕಳ ಹಿಂಗೆಲ್ಲ ಸೇರ್ಕೊಂಡು ಆಡತ್ತಲ್ಲ, ಅಂತ 10 ಜನಪ್ರಿಯ ಜನಪದ ಆಟಗಳನ್ನ ಹೆಸರುಗಳನ್ನ ನೀನ್ ಹೇಳ್ಬೇಕಾಯ್ತಾ? ಹೇಳಿ ಮಗ.
3: ಕಣ್ಣ ಮುಚ್ಚಾಲೆ, ಉಂಟೆ ಬಿಲ್ಲೆ, ಅಂತ್ಯಕ್ಷರಿ, ಚನ್ನಮಣ್ಣಿ, ಹಾವು ಏಣಿ, ಚೌಕಬಾರ, ಬುಗುರಿ, ಗೋಲಿ ಆಟ, ಲಗೋರಿ, ಗಿಲ್ಲಿದಾಂಡು.
2: ವಾ, ಸೂಪರ್, ವೆರಿ ಗುಡ್, ತುಂಬಾ ಚೆನ್ನಾಗಿ ಹೇಳಿದೆ, ಖುಷಿ ಆಯ್ತಾಯ್ತಾ ನನ್ಗೆ. ಈಗ ಇನ್ನೊಂದು ಆಟನ ಆಡಿಸ್ತೈತೆ, ಏನ್ ಗೊತ್ತಾ? ಈಗ 10 ಪ್ರೇಕ್ಷಣೀಯ ಸ್ಥಳಗಳನ್ನ ಹೇಳ್ಬೇಕಾಯ್ತಾ, ಪ್ರವಾಸಿ ತಾಣಗಳಂತ ಹೇಳುತ್ತಲ್ಲ ನಾವೀಗ ನಮ್ಮ ಬದಿಯಿಂದ ಬೇರೆ ಬದಿಗೆಲ್ಲ ಹೋಗ್ತೇವೆ, ಅದಕ್ಕೊಂದು ಪ್ರವಾಸಿ ತಾಣ ಅಂತ ಹೇಳುತ್ತೆ. ಆ ಅಂತ ಪ್ರವಾಸಿ ತಾಣಗಳ ಹೆಸರುಗಳನ್ನ ಹೇಳ್ತೀಯಾ? ಹೇಳ್ಕಂಬ.
3: ಮಲ್ಪೆ, ಮುರುಡೇಶ್ವರ, ಶಿವಮೊಗ್ಗದ ಜೋಗ ಜಲಪಾತ, ಕೊಡಚಾದ್ರಿ, ಪಿಳಿಕುಳ, ಮರವಂತೆ, ಕೊಲ್ಲೂರು, ಹಂಪಿ, ಬಾದಾಮಿ, ಶೃಂಗೇರಿ.
2: ವಾವ್, ಸಖತ್ತಾಗಿ ಹೇಳಿದ, ತುಂಬಾ ಖುಷಿ ಆಯ್ತು ಪ್ರಖ್ಯಾತ. ಈಗ ಎಂತ ಗೊತ್ತಾ, ನೀನೀಗ ನಂಗೆ ಕಾಲ್ ಮಾಡಿದ್ಯಲ್ಲ, ಅದಕ್ಕೋಸ್ಕರ ನಿಂಗೆ ಹಾಡು ಹೇಳಕ್ ಬಂದ್ರೆ ಹಾಡು ಹೇಳಕ್, ಕತೆ ಹೇಳಕ್ ಬಂದ್ರೆ ಕತೆ ಹೇಳಕ್, ನಿಂಗೆ ಎಂತ ಗೊತ್ತಿತ್ತೋ ಮಿಮಿಕ್ರಿ ಆದ್ರೆ ಮಿಮಿಕ್ರಿ, ಎಂತ ಗೊತ್ತಿತ್ತೋ ಅದನ್ನ ಹೇಳಕ್ ಆಯ್ತಾ? ಎಂತ ಹೇಳ್ತೀಯ ಕಾಂಬ?
3: ಭಕ್ತಿಗೀತೆ.
2: ಭಕ್ತಿಗೀತೆ ಹೇಳ್ತೀಯಾ? ಒಂದ್ ಹಾಡನ್ನ ಹಾಡ್ಕಾಂಬ ಮಗಂಗರೆ.

0: ದಾರಿಯನೆ ನಿರ್ಮಿಸಿದ ಸೀತಾರಾಮರ ಬಂಟ ಹನುಮಂತನೇ, ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ, ಹದ್ದಾಗಿ ಹಾರಿದನೆ ಆಕಾಶಕ್ಕೆ, ಸೀತಾದೇವಿ ಅಮ್ಮನಿಗೆ ಪ್ರೀತಿಯ ಬಂಟನಾದ, ಮುಖ್ಯ ಪ್ರಾಣ ಹಯವದನ ದೂತನೇ, ಸೀತಾದೇವಿ ಅಮ್ಮನಿಗೆ ಪ್ರೀತಿಯ ಬಂಟನಾದ, ಮುಖ್ಯ ಪ್ರಾಣ ಹಯವದನ ನಾದೂತನೇ, ದಾರಿ ದೂರವೆಂದು ದಾರಿಯನೇ ನಿರ್ಮಿಸಿದ ತಾರಾಮರ ಬಂಟ ಹನುಮಂತನೇ, ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ, ಹದ್ದಾಗಿ ಹಾರಿದನೆ ಆಕಾಶಕ್ಕೆ, ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ, ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಧನ್ಯವಾದಗಳು.
1: ಪ್ರಖ್ಯಾತ, ಲೈಕ್ ಮಾಡಿ ಹಾಡಿದೆ ಮರೆ, ನಂಗಂತ ಖುಷಿ ಆಯ್ತಾಯ್ತಾ. ಹೀಗೆ ನಮ್ಮ ರೇಡಿಯೋ ಕುಂದಾಪುರ ಕೇತಯ್ಯರಾಯ್ತಾ. ರೇಡಿಯೋ ಕುಂದಾಪುರದಲ್ಲಿ ಇನ್ ಮುಂದೆ ಫೋನ್ ಇನ್ ಕಾರ್ಯಕ್ರಮಗಳು ಪ್ರಸಾರ ಆಗತ್ತಾಯ್ತಾ. ಅಂದ್ರೆ ಈಗ ಇವತ್ತು ಈ ತರದ್ದಾಯ್ತಲ್ಲ, ಬೇಸಿಗೆ ರಜ ಮಜಾ, ಹಿಂಗೆ ರಸ ಪ್ರಶ್ನೆಗಳು, ಒಗ್ಗಟ್ಟುಗಳು, ಗಾದೆ ಮಾತುಗಳು, ಪ್ರತಿ ವಾರ ಒಂದೊಂದು ಕಾರ್ಯಕ್ರಮ ಪ್ರಸಾರ ಆಗತ್ತೆ. ಎಲ್ಲ ಕಾರ್ಯಕ್ರಮಕ್ಕೂ ಕಾಲ್ ಮಾಡು, ಮಾತಾಡ, ಬಹುಮಾನ ಗೆಲ್ಲಾಯ್ತಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಆಯ್ತಾ. ಪ್ರಖ್ಯಾತಿ ಆಚಾರಿ ಕುಂಜಾಡಿ ಇಲ್ಲಿಂದ ಮುದ್ದು ಕಂದಮ್ಮ ಎಷ್ಟು ಚಂದ ಮಾಡಿ ಮಾತಾಡಿದಲ್ದ. ಮಕ್ಕಳೇ, ನಿಮ್ಗೂ ಹಿಂಗೆ ಮಾತಾಡ್ಬೇಕು ಅಂತ ಆಸೆ ಆಗ್ತಾಯಿತ್ತಾ? ಹಂಗಾರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ ಮಾತಾಡಿ. ಹಂಗೆ ನಾನು ಎಂಬ ಪ್ರಶ್ನೆಗೆ ಆಡಿಸುವ ಆಟದಲ್ಲಿ ಭಾಗವಹಿಸಿ. ಹಂಗೆ ಇವತ್ತು ಕಾಲ್ ಮಾಡುವ ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರುವವರು ಮಂಜುಶ್ರೀ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ ಪೆಲ್ತೂರು ಕನ್ಯನ, ಇವ್ರ ಕಡೆಯಿಂದ ಒಂದು ಒಳ್ಳೆ ಬಹುಮಾನ ಇದೆ ಆಯ್ತಾ. ಹಂಗಾರೆ ಕಾಲ್ ಮಾಡಿ ಮಾತಾಡಿ, ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಚಂದ ಮಾಡಿ ಮಾತಾಡಿ ಆಯ್ತಾ. ಈಗ ಒಂದು ಕಾಲ್ ಬತ್ತಿತ್ತು, ಇದು ಪುಟ್ಟನ ಪುಟ್ಟಿಯ ಕಾಮಂಗರಲ್ದ. ಹಲೋ.
2: ಹಲೋ,
1: ಯಾರು ಮಾತಾಡ್ತಿರೋದು?
2: ಮೌಲ್ಯ.
1: ಮೌಲ್ಯ ಮಾತಾಡ್ತಾ ಇರೋದು. ಎಲ್ಲಿಂದ ಮೌಲ್ಯ?
2: ಕೆಳಹೊರ್ನಿಂದ.
1: ಕೆಳಹೊರ್ನಿಂದ ಮೌಲ್ಯ ಮಾತಾಡ್ತಾ ಇರೋದು. ಮೌಲ್ಯ, ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದ ವಿಷಯ ಅಂತ ಹೇಳಿದ್ರೆ ಬೇಸಿಗೆಯ ರಜಾ ಮಜಾ ಅಂತ ಹೇಳಿ. ಈಗ ಸ್ಕೂಲಿಗೆಲ್ಲ ರಜೆ ಸಿಕ್ಕಿತ್ತಲ್ಲ, ಈ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಯಿದೆ, ಎಂತೆಲ್ಲ ಆಟಗಳನ್ನ ಆಡ್ತಿದ್ಯ, ಅದ್ರ ಬಗ್ಗೆ ಹೇಳ್ತೀಯಾ? ಹೇಳ್ ಮಗ್ಗ.
2: ನಾನ್ ಅಜ್ಜಿ ಮನೆಗೆ ಹೋಯ್ದೆ, ದೇವಸ್ಥಾನಕ್ಕೆ ಹೋಯ್ದೆ, ಗುಣಾಂತೇಶ್ವರ ದೇವಸ್ಥಾನಕ್ಕೆ ಹೋಯ್ದೆ, ಮುರುಡೇಶ್ವರಕ್ಕೆ ಹೋಯ್ದೆ, ಹಾದಿಮಾಸ್ತಿ ದೇವಸ್ಥಾನಕ್ಕೆ ಹೋಯ್ದೆ.
1: ಹಾ, ದೇವಸ್ಥಾನಕ್ಕೆ ಮತ್ತೆ ಅಜ್ಜಿ ಮನೆಗೆಲ್ಲ ಹೋಯ್ದೆಯಲ್ಲ. ಈಗ ಮುರುಡೇಶ್ವರಕ್ಕೆ ಹೋಯ್ದೆ ಅಂತ ಹೇಳ್ತೆ, ಅಲ್ಲ ಮುರುಡೇಶ್ವರದಲ್ಲಿ ಈಶ್ವರ. ಈ ಈಶ್ವರನ ಬಗ್ಗೆ ನಿಂಗ್ ಗೊತ್ತಿರುವ ಒಂದೆರಡು ಹೆಸರುಗಳನ್ನ ಹೇಳ್ತೀಯ?
2: ಹಾ, ಈಶ್ವರ, ಶಿವ, ಚಂದ್ರಚೂಡ, ಶಂಕರ, ಭೈರವ, ನೀಲಕಂಠ, ಶ್ರೀಕಂಠ, ಮಹೇಶ, ಗಂಗಾಧರ, ಪರಮೇಶ್ವರ.
1: ವಾ, ಸಖತ್ತಾಗಿ ಹೇಳಿದ್ದೆ ಮೌಲ್ಯ. ಈಗ ಈಶ್ವರನ ಹೆಸರು ಹೇಳಿದ್ರ ಮೇಲೆ ಗಣಪತಿ ಹೆಸರುಗಳನ್ನ ಒಂದೆರಡು ಹೇಳ್ತೀಯಾ?
2: ಹಾ.

0: ಅದರ ಮೊಮ್ಮಗನಾದ ಬಲ ಚಕ್ರವರ್ತಿಯು ಅತ್ಯಂತ ಪರಾಕ್ರಮಿ, ಧರ್ಮಿಷ್ಠ ಮತ್ತು ಮಹಾವಿಷ್ಣುವಿನ ಭಕ್ತನಾಗಿದ್ದನು. ಅವನು 3 ಲೋಕಗಳನ್ನು ಗೆದ್ದು ದೇವತೆಗಳನ್ನು ಸೋಲಿಸಿ ಸ್ವರ್ಗವನ್ನು ತನ್ನ ವಶಪಡಿಸಿಕೊಂಡಿದ್ದನು. ದೇವತೆಗಳ ರಾಜನಾದ ಇಂದ್ರನು ತನ್ನ ರಾಜ್ಯವನ್ನು ಕಳೆದುಕೊಂಡು ವಿಷ್ಣುವಿನ ಮರೆ ಹೋದನು. ಅದಿತಿ ಮತ್ತು ಕಶ್ಯಪರ ಮಗನಾಗಿ ವಿಷ್ಣುವು ಕುಬ್ಜ ಬ್ರಾಹ್ಮಣನ ರೂಪದಲ್ಲಿ ಆವರಿಸಿದನು. ಬಲಿಚಕ್ರವರ್ತಿಯು ನರ್ಮದಾ ನದಿಯ ದಂಡೆಯಲ್ಲಿ ಅಶ್ವಮೇಧ ಯಜ್ಞ ಮಾಡುತ್ತಿದ್ದಾಗ ವಾಮನನು ಅಲ್ಲಿಗೆ ಬಂದು 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿದನು. ಬಲಿಯು ಗುರು ಶುಕ್ರಾಚಾರ್ಯರ ಎಚ್ಚರಿಕೆಯನ್ನು ಮೀರಿ ಬ್ರಾಹ್ಮಣನ ಬಾಲಕನು ಬೇಡಿಕೆಗೆ ಒಪ್ಪಿದನು. ಬಲಿ ಒಪ್ಪಿದ ತಕ್ಷಣ ವಾಮನನು ದೈವಿಕ ರೂಪವನ್ನು ಧರಿಸಿ ತ್ರಿವಿಕ್ರಮನಾಗಿ ಬೆಳೆದನು. ಮೊದಲ ಹೆಜ್ಜೆಯನ್ನು ಭೂಮಿಯನ್ನು, 2ನೇ ಹೆಜ್ಜೆಯಲ್ಲಿ ಸ್ವರ್ಗವನ್ನು ಅಳೆದನು. 3ನೇ ಹೆಜ್ಜೆಗೆ ಜಾಗವಿಲ್ಲದಿದ್ದಾಗ ಬಲಿಚಕ್ರವರ್ತಿಯು ತನ್ನ ತಲೆಯನ್ನು ನೀಡಿದನು. ವಾಮನನು ಬಲಿ ತಲೆಯ ಪಾದವಿಟ್ಟು ಅವನನ್ನು ಪಾತಾಳಕ್ಕೆ ತುಳಿದನು. ಆದರೆ ಬಲಿಯು ಭಕ್ತಿಗೆ ಮೆಚ್ಚಿ ಅವನಿಗೆ ಪಾತಾಳ ಲೋಕದ ಆಳ್ವಿಕೆ ನೀಡಿ ಅಮರ ವರವನ್ನು ನೀಡಿದನು.
1: ಇಷ್ಟೆಯಾ? ತುಂಬಾ ಖುಷಿ ಆಯ್ತು ಮೌಲ್ಯ, ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಆಯ್ತಾ?
0: ಧನ್ಯವಾದಗಳು.
1: ಹಿಂಗೆ ನಮ್ಮ ರೇಡಿಯೋ ಕುಂದಾಪುರಕ್ಕೆ ಅಂತ ಇರಕ್ಕ, ಇಷ್ಟು ಹೊತ್ತಿನ ಅವರಿಗೆ ಮೌಲ್ಯ ಕೆಳಫರ್ನಿಯಿಂದ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತನಾಡಿದಾಳಿತ. ಒಂದು ಕತೆ ಕೂಡ ಹೇಳಿದಾಳ ಈಶ್ವರನ್ ಬಗ್ಗೆ, ಮತ್ತೆ ಗಣಪತಿಯ ಹೆಸರುಗಳನ್ನ ಪಟ್ಪಟ ಅಂತ ಹೇಳಿದಾಳಾಯ್ತ ಮೌಲ್ಯ. ಮಕ್ಕಳೇ, ನಿಮ್ಗೂ ಹಾಗೆ ಮೌಲ್ಯನ್ ತರ ಮಾತಾಡ್ಬೇಕು ಅಂತ ಇದ್ರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ ನನ್ನೊಟ್ಟಿಗೆ ಮಾತಾಡಿ ಆಯ್ತಾ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರೋರು ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ ನ ಮಾಲೀಕರಾದ ಮಣಿ ಭಂಡಾರಿ ಕಟ್ ಬೆಲ್ತೂರು ಕನ್ಯನ ಇವ್ರ ಕಡೆಯಿಂದ ಒಂದು ಬಹುಮಾನ ಇದೆ ಮಕ್ಕಳೇ. ಹಂಗಾದ್ರೆ ಕಾಲ್ ಮಾಡ್ತಿರಲ್ಲ, ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನ ಜೊತೆ ಚಂದ ಮಾಡಿ ಮಾತಾಡಿ ಕಂಬಂಗರೆ. ಈಗ ಒಂದು ಕಾಲ್ ಬತ್ತಿತ್ತು, ಯಾರಂತ ಹೇಳಿ ಕಂಬಂಗರೆ. ಹಲೋ.
2: ಹಲೋ,
1: ಯಾರು ಮಾತಾಡ್ತಿರೋದಿದ?
2: ನಾನ್ ಶ್ರೀನಿಧಿ.
1: ಶ್ರೀನಿಧಿ, ಎಲ್ಲಿಂದ ಶ್ರೀನಿಧಿ?
2: ನಾನ್ ಬಗ್ವಾಡಿಯಿಂದ.
1: ಬಗ್ವಾಡಿಯಿಂದ ಶ್ರೀನಿಧಿ. ಶ್ರೀನಿಧಿ, ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿ ಫೋನಿನ ಕಾರ್ಯಕ್ರಮದಲ್ಲಿ ಬೇಸಿಗೆಯ ರಜಾ ಮಜಾ ಅಂತ ಹೇಳಿ, ಈಗ ನಿಂಗೆ ಸ್ಕೂಲಿಗೆಲ್ಲ ರಜೆ ಸಿಕ್ಕಿತ್ತಲ್ಲ, ಈ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಗಿದ್ಯಾ, ಎಂತೆಲ್ಲ ಆಟಗಳನ್ನ ಆಡಿದ್ಯಾ, ಅದ್ರ ಬಗ್ಗೆ ಹೇಳ್ತೀಯಾ?
2: ಸರಿ,
1: ಹೇಳ್ ಮಗ.
2: ನಾನು ಬೇಸಿಗೆಯ ರಜದಲ್ಲಿ ಪಪ್ಪ ಮನೆಗೆ ಹೋಯ್ದೆ, ಮತ್ತ ದೇವಸ್ಥಾನಗಳನ್ನೆಲ್ಲ ಸುತ್ತಿದ್ದೆ, ಮತ್ತ ಮದಿಯಲ್ಲಿ ಮದಿ ಹೇಳಿ ಕೊಟ್ರ ಮದಿಗೆಲ್ಲ ಹೋಯ್ದೆ, ಮತ್ತ ರಾತ್ರಿ ಮೆಹಂದಿಗೆಲ್ಲ ಹೋಯ್ದೆ, ಫ್ರೆಂಡ್ಸ್ ಒಟ್ಟಿಗೆಲ್ಲ ಆಟ ಎಲ್ಲ ಆಡಿದೆ. ನಾವು ಗೆದ್ದಿ ಬೆಲ್ಲ ದಿವ್ಸ ಕಬಡ್ಡಿ, ಖೋಖೋ, ಮತ್ತ ಲಗೋರಿ, ಕುಂಟೆ ಬಿಲ್ಲೆ, ಈ ತರದೆಲ್ಲ ಆಟಗಳನ್ನ ಆಡತ್ತ. ಮತ್ತ ನಾವು ಎಲ್ಲಾ ಮರದ ಹತ್ರ ಹೋಯ್ಕೊಂಡು ಹಣ್ಣು ಆಯ್ತಾ ಕಾಂಬುದ, ನಾವು ತುಂಬಾ ಹಣ್ಣುಗಳನ್ನೆಲ್ಲ ತಿಂದಿತ್ತು ಪರಿಸರದಲ್ಲಿ ಬೆಳೆವ.
1: ಅಂದ್ರೆ ನ್ಯಾಚುರಲ್ ಆಗಿ ಸಿಗುವಂತ ಹಣ್ಣುಗಳನ್ನೆಲ್ಲ ತಿಂದಿದ್ಯಾ?
2: ಹಾ ಹೌದು.
1: ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಂಗ್ ಒಂದು ಆಟ ಆಯ್ತಾ, ಎಂತ ಅಂತ ಹೇಳಿದ್ರೆ ನಿಂಗ್ ಗೊತ್ತಿರುವ ನಿಮ್ಮನೆ ಆಚೀಚಿ ಬದೆಗಳ ಬೆಳೆಯುವ ಹಣ್ಣುಗಳ ಹೆಸರು ಹೇಳ್ಕೊಂಬ. ಯಾಕಂದ್ರೆ ಹೇಳಿದ್ರೆ ನೀನು ಹಣ್ಣುಗಳನ್ನ ತಿಂದಿದೆ, ನಮ್ಮನೆ ಹತ್ರ ಎಲ್ಲ ಆಗ್ತಂತ ಹೇಳಿದೆಲ್ಲ, ಆ ಹಣ್ಣುಗಳ ಹೆಸರು ಹೇಳ್ಕಂಬಂಗರ್ ಮಗ.
2: ಗ್ವಾಯಿ ಹಣ್ಣು, ಬಾಳೆಹಣ್ಣು, ಮಾವಿನ ಹಣ್ಣು, ಹುಣಸಿ ಹಣ್ಣು, ಗರ್ಚಿನ ಹಣ್ಣು, ಮುರಿನ ಹಣ್ಣು, ಪರಂಗಿ ಹಣ್ಣು, ನ್ಯಾಮರ್ ಹಣ್ಣು, ಪ್ಯಾರ್ಲಿ ಹಣ್ಣು, ನೇರಳೆ ಹಣ್ಣು, ಹಸಿನ ಹಣ್ಣು, ಹಲಸಿನ ಹಣ್ಣು, ಬನ್ನೇರ್ಲ ಹಣ್ಣು, ಮುಸುಂಬಿ ಹಣ್ಣು, ಹಿಂಗೆಲ್ಲ ತಿಂದಿದ್ದೆ.
1: ಮುಸುಂಬಿ ಹಣ್ಣು ಮಾರ್ಕೆಟ್ ಇಂದ ತಪ್ಪದಾಯ್ತಾ?
2: ಇದನ್ನ ನಮ್ಮನೆ ಬೆಳಿತ್ರ
1: ಮುಸುಂಬಿ ಹಣ್ಣ.
2: ಹಾ,
1: ಹಂಗ ನಾ ನಿಮ್ಮನೆ ಬತ್ತೆ ಆಯ್ತಾ, ಒಂದ್ 2 ಕೆಜಿ ಮುಸುಂಬಿ ಹಣ್ಣು ರೆಡಿ ಮಾಡಿ ಇಡಾಯ್ತಾ?
2: ಹಾ.
1: ಈಗ ಹಣ್ಣುಗಳ ಬಗ್ಗೆ ಎಲ್ಲ ಹೇಳಿದ್ಯಲ್ಲ, ನೀ ಹಬ್ಬಕ್ಕೆಲ್ಲ ಹೋಯ್ಲೆ ಈಗಳ?
2: ಹೋಯ್ದೆ.
1: ಈಗ ಬಗ್ವಾಡಿ ಅಂತ ಹೇಳಿದೆ, ಬಗ್ವಾಡಿ ಹಬ್ಬ ಆಯ್ತಲ್ದ, ಈ ಹಬ್ಬಕ್ ಹೋದಳಿಕೆ ಹಬ್ಬದಲ್ಲಿ ಎಂತೆಲ್ಲ ವಿಶೇಷ ಇರುತ್ತ, ಹಬ್ಬದ ಬಗ್ಗೆ ಸ್ವಲ್ಪ ಹೇಳ್ತೀಯ?
2: ಸರಿ,
1: ಹೇಳ್ ಮಗ.
2: ನಾನ್ ಹೇಳ್ಬೇಕಂದ್ರೆ ಬಗ್ವಾಡಿ ಹಬ್ಬದಲ್ಲ ಹಿಂದಿನ ದಿನ ರಾತ್ರಿ ಕಟ್ಟಿ ಪೂಜೆ ಅಂತ ಇರುತ್ತ. ದೇವಸ್ಥಾನದಿಂದ ಕಟ್ಟಿಗೆ ಮಹಿಷಾಸುರ ಮರ್ದಿನಿ ದೇವರನ್ನೇ ಹೊತ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಕಟ್ಟಿ ತರ್ತ್ರ, ಮತ್ತ ಅಲ್ಲಿ ಕಷಾಯ ಪ್ರಸಾದ ಎಲ್ಲ ಕೊಡ್ತ್ರ, ಅದನ್ನೆಲ್ಲ ತಿಂತತ್ ನಾವ. ಮತ್ತ ಗೊಂಬೆ ಒಟ್ಟಿಗೆಲ್ಲ ಕೊಣಿತ್ತ, ಅವ್ರು ಶೇಕೆಂಡ್ ಮಾಡೋಕಲ್ಲ ಬತ್ರ, ನಾವು ಓಡಿ ಹಪ್ಪುದ ಅವ್ರು ಹೆದ್ರಿಕೊಂಡು. ಮತ್ತೆ ಪಟಾಕಿ ಎಲ್ಲ ಹೊಡ್ಸಕ್ ದೊಡ್ಡವರೆಲ್ಲ ಪಟಾಕಿ ಹೊಡ್ಸ್ತಿರ್ತ್ರ, ನಾವು ಹೆದ್ರಿಕೊಂಡು ಸೀದ ಗಾಯ್ ಮರ್ದಡಿ ಹೋಯ್ ಹೊತ್ಕಂಬ್ದ. ಮತ್ ಮಾರನೇ ದಿನ ಬೆಳಿಗ್ಗೆ ಹಬ್ಬ ಇರುತ್ತ, ಹಬ್ಬದಲ್ಲ ದೇವಸ್ಥಾನ ಅಲಂಕಾರ ಮಾಡಿರೋದ್ಕೊಂಡು ನಂಗೆ ಖುಷಿ ಆತ್ತ. ಅಷ್ಟು ಒಳ್ಳೆ ಚಂದ ಮಾಡಿ ಅಲಂಕಾರ ಮಾಡಿರ, ಒಳಗೆಲ್ಲ ಹಣ್ಣಿಂದ ದ್ರಾಕ್ಷಿ ಹಣ್ಣು ಮತ್ತ ಇದು ಕಿತ್ಲಿ ಹಣ್ಣು ಅದನ್ನೆಲ್ಲ ನೇಲ್ಸಾಕಿ ಡೆಕೋರೇಷನ್ ಎಲ್ಲ ಮಾಡಿರ, ಮತ್ತ ಹೂವಿನ ಅಲಂಕಾರ ಎಲ್ಲ ಮಾಡಿರ. ನಾವು ಅದನ್ನೆಲ್ಲ ಹೂವಿನೆಲ್ಲ ಹೆಕ್ಕಂಡ ನಾನು ಅಮ್ಮನಿ ತಕೊಂಡೋತೆ ನಾನು ಅಮ್ಮನಿ ತಕೊಂಡೋತೆ ಅನ್ನೋಕೆ ಹುಸಿರ್ಕಂತಿತ್ತ. ಕಡಿಕೆ

0: ಅಂಗಡಿ ಎಲ್ಲ ಸುತ್ತಾಡ್ತಾ ಅಂಗಡಿಗೆ ಬಳಿ ಅಂಗಡಿಗೆ ಹೋಗಿ ನಾವು ಬಳಿ ತಕ್ಕಂತ ಸರ ತಕ್ಕಂತ ಕಿವಿನ್ ತಕ್ಕಂತ ಎನಟಿ ಬ್ಯಾಗ್ ತಕ್ಕಂತ ಮತ್ತ ಅದ್ರ ಪಕ್ಕನೆ ಬುಕ್ಕಿನ ಅಂಗಡಿ ಇದ್ದಿತ್ತಾ ಅಲ್ಲಿ ಹೋಗಿ ಒಂದ್ ರಾಮಾಯಣ ಪುಸ್ತಕ ತಗೊಂಡ ನಾನ. ಕಡಿಗೆ ಅಲ್ಲಿ ಕರ್ಗುಂಜೇಣಿನ ಅಂಗಡಿ ಐಸ್ ಕ್ರೀಮ್ ಅಂಗಡಿ ಎಲ್ಲ ಬಂತ. ಅಲ್ಲೆಲ್ಲ ಐಸ್ ಕ್ರೀಮ್ ತಿಂತ ಕರ್ಗುಂಜೇಣಿ ಎಲ್ಲ ತಿಂತ. ಕರ್ಗುಂಜೇಣಿ ದೊಡ್ಡ ಲಾಟಿಗಂತೂ 20 ರೂಪಾಯಿ ಅಂತ ಹೇಳ್ತಾರ. ಅದೇ ಬೇರೆ ಅಂಗಡಿ ಕೇಂದ್ರೆ 30 ರೂಪಾಯಿ ಅಂತ ಹೇಳ್ತಾರ ಅವ್ರ. ಅದನ್ನೆಲ್ಲ ತಿಂತ ಮತ್ತೆ 4 ಗಂಟೆ 5 ಗಂಟೆ ಹಂಗೆ ರಥ ಹೇಳಿತ್ರ. ಅಷ್ಟೊತ್ತಿಗೆ ಅಲ್ ಇಲ್ಲಿಂದ ದೇವಸ್ಥಾನದಿಂದ ಮಂಟಪದವರೆಗೂ ಮುಖಮಂಟಪದವರೆಗೂ ರಥ ಹೇಳ್ಕೊಂಡ್ ಹೋತ್ರ. ಅಲ್ಲಿಂದ ಸೀದಾ ವಾಪಸ್ ತಿರ್ಸ್ಕೊಂಡ್ ಬತ್ರ. ಅಷ್ಟೊತ್ತಿಗೆ 30 ರೈತನೊಟ್ಟಿಗೆ ನಾವ್ ಡಾನ್ಸ್ ಮಾಡ್ತೀವಿ ಇತ್ತು ಮತ್ತೆ ರಥ ಹೇಳೋತಿ ವಿಡಿಯೋ ಮಾಡ್ತೀವಿ ಇತ್ತು ನಾವೆಲ್ಲ ಮೇಲೆಲ್ಲ ಹೋಯ್ಕ ವಿಡಿಯೋ ಮಾಡುದ. ಮತ್ತ ರಥ ಯಾದಾಪುಕು ಭಟ್ರ ಬಾಳಿ ಹಣ್ಣ ಮುಸುಂಬಿ ಹಣ್ಣ ಕಿತ್ಲಿ ಹಣ್ಣ ಹಿಂಗೆಲ್ಲ ಬಿಸಾಕ್ತಿದ್ರ ಮೇಲಿಂದ ರಥದಿಂದ. ಅಷ್ಟೊತ್ತಿ ನಾವ್ ಅದನ್ನೆಲ್ಲ ಹಿಡ್ ಹಿಡ್ಕ ತಿಂತೀವಿ ನಾವು ಬೆಟ್ರೆ ಇಲ್ ಕೊಡಿ ಬಟ್ರೆ ಇಲ್ ಕೊಡಿ ಅನ್ನೋಕಿ ತಕ್ಕ ತಕ್ಕ ತಿಂತೀವಿ.
1: ಮತ್ತೆ ಓಕಳಿ ಹಾರುದಲ್ಲ ಇರ್ಲಿ ಈಗ
0: ಇದಿತ್ತು ಅದ್ ಸಾಯಂಕಾಲ ಇರ್ತೀವಿ ಆಯ್ತಾ. ಮಾರ್ನ ದಿನ ಬೆಳಿಗ್ಗೆ ಅದ ಹೊಳೆಗ್ ದೋಣಿಯಲ್ಲಿ ದೇವ್ರನ್ ಕುಳಿಸ್ಕೊಂಡು ಹೊಳೆಗ್ ಹೋತ್ರದ
1: ಹೊಳಿಯಾನ ಮಾಡುದ.
0: ಹೊಳಿಯಾನ ಇದ್ದಿ.
1: ಇಷ್ಟೆಲ್ಲ ಒಂದ್ ಹಬ್ಬದ ಬಗ್ಗೆ ಹೇಳದೆ ಆಯ್ತಾ, ತುಂಬಾ ಖುಷಿ ಆಯ್ತು ಶ್ರೀನಿಧಿ. ಎಂತಕ್ಕಂತ ಹೇಳಿದ್ರೆ ಒಂದ್ ಹಬ್ಬ ಹೆಂಗಿರತ್ತ, ಹಬ್ಬಕ್ಕೆ ಎಂತೆಲ್ಲ ಬತತ್ತ, ಮಕ್ಕಳ ಹಬ್ಬದಲ್ಲಿ ಎಂತೆಲ್ಲ ತಕ್ಕಂತಾರೆ, ಎಂತೆಲ್ಲ ಆಟಗಳನ್ನ ಆಡ್ತಾರೆ, ತುಂಬಾ ಖುಷಿ ಆಯ್ತಾಯ್ತಾ. ನೀನ್ ಅಷ್ಟು ಭಾರಿ ಲೈಕ್ ಮಾಡಿ ಹೇಳಿದೆ, ನಂಗಂತೂ ತುಂಬಾ ಖುಷಿ ಆಯ್ತು. ಹಿಂಗೆ ನಮ್ಮ ರೇಡಿಯೋ ಕುಂದಾಪುರ ಕೇಂತೆಯರಾಯ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು.
0: ಧನ್ಯವಾದ.
1: ಇಷ್ಟೊತ್ತಿನವರಿಗೆ ಬಗ್ವಾಡಿಯಿಂದ ಕಾಲ್ ಮಾಡಿದಂತ ಶ್ರೀನಿಧಿ ಭಾರಿ ಲೈಕ್ ಮಾಡಿ ಮಾತಾಡಿದಾಳಾಯ್ತಾ. ಅವಳು ಹೇಳದ್ಕಿಂಡ ನಂಗೊಂದ್ಸಲ ಹಬ್ಬಕ್ಕೆ ಹೋಯ್ ಬಂದಷ್ಟೇ ಖುಷಿ ಆಯ್ತು. ಮಕ್ಕಳೇ, ನಿಮ್ಗೂ ಹಿಂಗೆ ಮಾತಾಡ್ಕಂತ ಇದ್ರೆ ಎಂತ ಮಾಡಿ ಗೊತ್ತಾ, ನಾನ್ ಹೇಳುವ ಈ ನಂಬರಿಗೆ ಕಾಲ್ ಮಾಡಿ ಆಯ್ತಾ. 8073829233 ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಅಣ್ಣ ಸುಬ್ಬಣ್ಣನ ಜೊತೆಗೆ ಮಾತಾಡಿ ಆಯ್ತಾ. ಹಂಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರುವವರು ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ ಬೆಲ್ತೂರು ಕನ್ಯಾನ ಇವ್ರ ಕಡೆಯಿಂದ ಒಂದು ಆಕರ್ಷಕವಾದ ಬಹುಮಾನ ಇದೆ. ಮಕ್ಕಳೇ, ಹಂಗಾರೆ ಕಾಲ್ ಮಾಡಿ ಮಾತಾಡಿ ನಿಮ್ಮ ಸುಬ್ಬಣ್ಣನ ಜೊತೆ ಆಯ್ತಾ. ಹಂಗಾರೆ ಈಗ ಒಂದ್ ಕಾಲ್ ಬತ್ತಿತ್ತು, ಯಾರಂತೇಳಿ ಕಾಮಂಗಾರೆ. ಹಲೋ.
2: ಹಲೋ,
1: ಯಾರು ಮಾತಾಡ್ತಾ ಇರೋದಿದ?
2: ನಾನ್ ಹಟ್ಟಿ ಅಂಗಡಿಯಿಂದ ಭೂಮಿಕಾ.
1: ಹಟ್ಟಿ ಅಂಗಡಿಯಿಂದ ಭೂಮಿಕಾ. ಭೂಮಿಕನಿಗೆ ಎಷ್ಟನೇ ತರಗತಿ ಈಗ?
2: 5th pass.
1: 5th pass? ಭೂಮಿಕಾ, ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದ ವಿಷಯ ಎಂತ ಅಂತ ಹೇಳಿದ್ರೆ ಬೇಸಿಗೆ ರಜಾ ಮಜಾ ಅಂತ ಹೇಳಿ. ಈಗ ನಿಂಗೆ ಸ್ಕೂಲಿಗೆಲ್ಲ ರಜೆ ಸಿಕ್ಕಿತ್ತಲ್ಲ, ಈ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಗಿದೆ, ಎಂತೆಲ್ಲ ಆಟಗಳನ್ನ ಆಡಿದ್ಯಾ, ಅದ್ರ ಬಗ್ಗೆ ಹೇಳ್ತೀಯ? ಹೇಳ್ ಮಗ.
2: ನಾನು ಬೇಸಿಗೆ ರಜೆಗೆ ಎಲ್ಲಿಗೂ ಹೋಗಿಲ್ಲ. ಎಂತಕ್ಕಂದ್ರೆ ನನ್ ಮಮ್ಮನ ಮನೆ ಹಕ್ಕಿದಿತ್ತಾ, ಅಲ್ಲಿ ನನ್ ಅವ್ರ ಒಂದೊಂದ್ ಕಡೆ ಹೇಳಿಕೆ ಕಡು ಹಾಕಿದ್ರು, ಅದಕ್ಕೆ ನಾನು ಯಾರು ಎಲ್ಲಿ ಕರ್ಕೊಂಡು ಹೋಗಿಲ್ಲ. ಮತ್ತೆ ಮಮ್ಮನ ಮಕ್ಕಳ ಊರಿಗೆ ಬಂದಿರಾ, ಅವ್ರ ಜೊತೆ ಸೈಕಲ್ ಆಡಿ ಬೆಕ್ಕಿನಲ್ಲ ಆಡಿಸ್ತಿದ್ದೆ.
1: ಓ, ಇಷ್ಟೇ? ನೀನ್ ಎಲ್ಲಿಗೂ ನಿನ್ ಕರ್ಕೊಂಡು ಹೋಗಿಲ್ಯಾ?
2: ಇಲ್ಲ.
1: ಅದಕ್ಕೆ ನೀ ಬೇಜಾರ್ ಮಾಡ್ಕೊಂಡ್ಬೇಡ ಆಯ್ತಾ. ನಿನ್ನೆ ನೀನ ನಮ್ ರೇಡಿ ಕುಂದಾಪುರಕ್ಕೆ ಒಂದಿನ ಬಾ ಆಯ್ತಾ. ಹಂಗೆ ನಿಂಗೊಂದು ಆಟ ಕೂಡ ಆಡಿಸ್ದೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ. ನಿಂಗೊಂದು ಆಟ ಎಂತ ಅಂತ ಹೇಳಿದ್ರೆ ಟಂಗ್ ಟ್ವಿಸ್ಟ್ ಆಯ್ತಾ, ಕಪ್ಪು ಕುಂಕುಮ ಕೆಂಪು ಕುಂಕುಮ. ಇದನ್ನ ಫಾಸ್ಟ್ ಆಗಿ ಹೇಳ್ತೀ ಮಗು.
2: ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ.
1: ಕಾಗೆ ಪುಕ್ಕ ಗುಬ್ಬೆ ಪುಕ್ಕ,
2: ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ.
1: ಕುರುಡು ಕುದುರೆಗೆ ಹುರಿದ ಹುರಿಗಡಲೆ,
2: ಕುರುಡು ಕುದುರೆಗೆ ಹುರಿದ ಹುರಿಗಡಲೆ, ಕುರುಡು ಕುದುರೆಗೆ ಹುರಿದ ಹುರಿಗಡಲೆ, ಕುರುಡು ಕುದುರೆಗೆ ಹುರಿದ ಹುರಿಗಡಲೆ, ಕುರುಡು ಕುದುರೆಗೆ ಹುರಿದ ಹುರಿಗಡಲೆ.
1: ವಾ, ಸೂಪರ್ ಭೂಮಿಕಾ, ಚಂದ ಮಾಡಿ ಹೇಳಿದ್ಯಾ, ನಂಗಂತೂ ತುಂಬಾ ಖುಷಿ ಆಯ್ತಾಯ್ತಾ. ಈಗ ಭೂಮಿಕಾ, ಒಂದ್ ನಿನ್ ಗೊತ್ತಿರುವಂತದ ಹಾಡ ಇಲ್ಲಿ, ಕತೆ ಇಲ್ಲಿ, ಕವನ ಇಲ್ಲಿ, ಎಂತದಾದ್ರೂ ಒಂದ್ ಹೇಳ್ಕಾಯ್ತಾ. ಈಗ ನಂಗ ಖುಷಿ ಆಗ್ಬೇಕಂತ ಹೇಳಿದ್ರೆ ನೀನ್ ಏನಾದ್ರೂ ಹೇಳ್ಬೇಕು, ಎಂತ ಹೇಳ್ತೀಯಾ?
2: ಭಕ್ತಿ ಗೀತೆ ಹೇಳ್ತೆ ಸರ್.
1: ಭಕ್ತಿ ಗೀತೆ ಹೇಳ್ತೀಯಾ? ಹೇಳ್ ಮಗ ಕಂಬ.
2: ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸ ಗಿರಿಯಿಂದ ದರೆಗಿಳಿದು ಬಾ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸ ಗಿರಿಯಿಂದ ದರೆಗಿಳಿದು ಬಾ ಬೆಳಗಿ ಬಾ ಹೊಳೆದು ಬಾ ಬೆಳಗಿ ಬಾ.

0: గణపతి, లక్ష లక్ష దీపార్చనే దివ్య గణపతి, మహాగణపతి దివ్య గణపతి మహాగణపతి. ಧನ್ಯವಾದಗಳು
1: ಭೂಮಿಕಾ. ಹಾಡ್ ಕೇಳಿ ನಂಗೆ ತುಂಬಾ ಖುಷಿ ಆಯ್ತಾಯ್ತಾ. ಈಗ ಭೂಮಿಕಾ ಹಟ್ಟಿ ಅಂಗಡಿ ಅಂತ ಹೇಳಿದೆ, ಭೂಮಿಕಾ ಹಟ್ಟಿ ಅಂಗಡಿ ಹಬ್ಬ ಆಯ್ತಲ್ಲ ಈಗಳ, ನೀನ್ ಹಬ್ಬಕ್ಕೆಲ್ಲ ಹೊಯ್ಲಿಯ ಹಟ್ಟಿ ಅಂಗಡಿ ಹಬ್ಬಕ್ಕೆ?
0: ಹೊಯ್ದೆ.
1: ಎಂತಲ್ಲ ತಕ್ಕಂಡೆ ಹಬ್ಬದಲ್ಲಿ?
0: ನಾನ್ ಪೊಟೊಟೊ ಟ್ವಿಸ್ಟರ್, ಜೋಳ, ಐಸ್ ಕ್ರೀಮ್, ಸೋಡಾ, ಕಡೆಗೆ ತಿಂಡಿ ಎಲ್ಲ ತಕೊಂಡೆ.
1: ಹೌದಾ? ಈಗ ಭೂಮಿಕನಿಗೆ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ಯಾರು ಇಲ್ಲಿಯಾ?
0: ಇದ್ರ.
1: ಯಾರ ನಿನ್ ಬೆಸ್ಟ್ ಫ್ರೆಂಡ್?
0: ಅನುಶ್ರೀ.
1: ಅನುಶ್ರೀ ನಿನ್ನ ಬೆಸ್ಟ್ ಫ್ರೆಂಡ್? ನೀವ್ ಎಲ್ಲಿ ಹೋದ್ರು ಒಟ್ಟಿಗೆ ಹೋದ್ರಿಯಾ?
0: ಹೌದಾ.
1: ನಿನ್ ಕ್ಲಾಸ್ಮೇಟ್ ಅವಳ?
0: ಹೌದಾ.
1: ಹೌದಾ. ಭೂಮಿಕಾ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು. ಆಯ್ತಾ?
0: ಧನ್ಯವಾದಗಳು.
1: ಹಿಂಗೆ ನಮ್ಮ ರೇಡಿಯೋ ಕುಂದಾಪುರಕ್ಕೆ ಎಂತ ಇರಾಯ್ತಾ? ನೀನ್ ಎಲ್ಲಿಗೂ ಕರ್ಕೊಂಡು ಹೋಯ್ಲ ಅಂತೇಳಿ ಬೇಜಾರು ಮಾಡ್ಕೊಂಡ್ಬೇಡ, ನಮ್ಮ ರೇಡಿಯೋ ಕುಂದಾಪುರಕ್ಕೆ ಬಾ. ಆಯ್ತಾ?
0: ಅಡಿಲ್ಲ ಸರ್.
1: ಭೂಮಿಕಾ, ಮತ್ತೊಮ್ಮೆ ನಿನ್ಗೆ ನಮ್ಮ ರೇಡಿಯೋ ಕುಂದಾಪುರ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಹಿಂಗೆ ನಮ್ಮ ರೇಡಿಯೋ ಕುಂದಾಪುರಕ್ಕೆ ಅಂತ ಇರಾಯ್ತಾ? ಇಷ್ಟೊತ್ತು ಭೂಮಿಕಾ ಹಟ್ಟಿ ಅಂಗಡಿಯಿಂದ ಕಾಲ್ ಮಾಡಿ ಭಾರಿ ಲೈಕ್ ಮಾಡಿ ಮಾತಾಡಿದಳಾಯ್ತಾ. ನಾನು ಆಡಿಸಿದ ಆಟಗಳನ್ನು ಕೂಡ ತುಂಬಾ ಚಂದ ಮಾಡಿ ಹೇಳಿದಳು. ಅವಳು ಮುದ್ದಾದ ಮಾತುಗಳನ್ನು ಕೇಂತ ಇದ್ರೆ ನಂಗೆ ಇನ್ನೂ ಕೇಳ್ಬೇಕು ಅನಿಸ್ತಾಯ್ತಾ. ಆದ್ರೆ ಎಂತ ಮಾಡುದು, ಮಕ್ಕಳೆಲ್ಲ ಕಾಲ್ ಮಾಡ್ತಾ ಇದ್ದು. ಆಯ್ತಾ, ಮುಂದಿನ ಕಾರ್ಯಕ್ಕೆ ನಾನು ಹೋಗ್ಲೇಬೇಕಲ್ದ? ಹಂಗಾಯ್ ಮಕ್ಕಳೇ, ನಿಮ್ಗೂ ಭೂಮಿಕಂತರ ಮಾತಾಡ್ಬೇಕು ಅಂತ ಇದ್ರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ. ಆಯ್ತಾ? ನೀವು ಕಾಲ್ ಮಾಡಿದ್ರೆ ನಿಮ್ಗೊಂದು ಆಕರ್ಷಕವಾದ ಬಹುಮಾನ ಕೂಡ ಇತ್ತಾಯ್ತಾ. ಇವತ್ತು ಯಾರು ಬಹುಮಾನ ಕೊಡತ್ತ ಕೇಂದ್ರೆ, ಮಂಜುಶ್ರೀ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ಪೆಲ್ತೂರು ಕನ್ಯನ ಇವ್ರ ಕಡೆಯಿಂದ ಒಂದು ಆಕರ್ಷಕವಾದ ಬಹುಮಾನ ಸಿಗುತ್ತೆ ಅಂತ ಹೇಳ್ತಾ ಈಗ ಒಂದು ಕಾಲ್ ಬತ್ತಿತ್ತು. ಇದು ಯಾರು? ಪುಟ್ಟನ ಪುಟ್ಟಿಯ ಅಂತ ಹೇಳಿ ಕಾಂಬಂಗರಲ್ದ?
2: ಹಲೋ.
3: ಹಲೋ,
1: ಇದ್ ಯಾರು ಮಾತಾಡ್ತಾ ಇರೋದು?
3: ನಾನು ಶರತ್ ಅಂತ, ಆಲೂರಿಂದ.
1: ಶರತ್ ಅಂತ ಆಲೂರಿಂದ. ಶರತ, ನಿನಗೆ ಎಷ್ಟನೇ ತರಗತಿಯಲ್ಲಿ ಓದ್ತಿದ್ಯಾ?
3: ನಾನು 7.8.
1: 7.8. ಇವತ್ತಿನ ನಮ್ಮ ಫೋನಿಂಗ್ ಕಾರ್ಯಕ್ರಮದ ವಿಷಯ ಎಂತ ಅಂತ ಹೇಳಿದ್ರೆ ಬೇಸಿಗೆ ರಜಾ ಮಜಾ ಅಂತ ಹೇಳಿ. ಆಯ್ತಾ, ಈ ಬೇಸಿಗೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಗಿದ್ಯಾ, ಏನೇನು ಆಟಗಳನ್ನ ಆಡಿದ್ಯಾ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀಯಾ?
3: ನಾನು ಬೀಚಿಗೆ ಹೋಗಿದ್ದೆ, ಮಮ್ಮನ್ ಮನೆಗೆ ಹೋಗಿದ್ದೆ, ದೊಡಮ್ಮನ್ ಮನೆಗೆ ಹೋಗಿದ್ದೆ, ಅಜ್ಜಿ ಮನೆಗೆ ಹೋಗಿದ್ದೆ, ಮತ್ತು ನಮ್ ಪಕ್ಕದ ಮನೆಗೆ ಫಂಕ್ಷನ್ ಇದ್ದಿತ್ತು ಅಲ್ಲಿಗೆ ಹೋಗಿದ್ದೆ, ಆಮೇಲೆ ಮೆಹಂದಿ ಇದ್ದಿತ್ತು ಅಲ್ಲಿಗೆ ಹೋಗಿದ್ದೆ, ಯಕ್ಷಗಾನದ ಊಟಕ್ಕೆ ಹೋಗಿದ್ದೆ, ಆಮೇಲೆ ಸಮಾನಕ್ ಹೋಗಿದ್ದೆ, ಆಮೇಲೆ ಪೇಟೆಗೆ ಹೋಗಿದ್ದೆ, ಕುಂದಾಪುರಕ್ ಹೋಗಿದ್ದೆ, ಕೋಟಕ್ ಹೋಗಿದ್ದೆ.
1: ಹೀಗೆಲ್ಲ ಸುತ್ತಾಡಿದ್ದೆ. ಈಗ ಶರತ್ನಿಗೆ ಫ್ರೆಂಡ್ ಅಂತ ಹೇಳಿ ಯಾರು ಇಲ್ವಾ?
3: ಇದ್ರು.
1: ಶರತ್ನ ಬೆಸ್ಟ್ ಫ್ರೆಂಡ್ ಯಾರ?
3: ನಂದು ಸಮರ್ಥ ಅಂತ.
1: ಸಮರ್ಥ ನಿನ್ ಬೆಸ್ಟ್ ಫ್ರೆಂಡ್? ಈಗ ಎಂತ ಗೊತ್ತಾ ಶರತ, ನಮ್ ಕಾರ್ಯಕ್ರಮದಲ್ಲಿ ನಿಂಗೊಂದು ಆಟ ಕೂಡ ಇತ್ತಾಯ್ತಾ. ಈ ಆಟದಲ್ಲಿ ನಿನ್ನ ನಾನು ಒಂದೆರಡು ಪ್ರಶ್ನೆಗಳನ್ನು ಕೇಳುತ್ತೆ, ಪ್ರಶ್ನೆಗಳಿಗೆ ನೀನು ಆನ್ಸರ್ ಕೊಡ್ಬೇಕಾಯ್ತಾ? ನನ್ನ ಮೊದಲ ಪ್ರಶ್ನೆ ಏನಂತ ಹೇಳಿದ್ರೆ, ಒಂದು ಕರೆಂಟ್ ರೈಲ್ 100 ಕಿಲೋಮೀಟರ್ ವೇಗದಲ್ಲಿ ಉತ್ತರಕ್ಕೆ ಚಲಿಸುತ್ತದೆ. ಆಯ್ತಾ? ಮತ್ತೆ ಪಶ್ಚಿಮಕ್ಕೆ 10 ಕಿಲೋಮೀಟರ್ ಯೋಗದಲ್ಲಿ ಗಾಳಿ ಬೀಸುತ್ತಾಯ್ತಾ? ಹಾಗಾದ್ರೆ ಹೊಗೆ ಯಾವ ಕಡೆ ಹೋಗುತ್ತೆ?
3: ಕರೆಂಟ್ ರೈಲ್ ಅಲ್ಲಿ ಹೊಗೆ ಬರಲ್ಲ.
1: ಓಹೋ, ವೆರಿ ಗುಡ್, ತುಂಬಾ ಚೆನ್ನಾಗಿ ಆನ್ಸರ್ ಕೊಟ್ಟಿದ್ಯಾ. ಇನ್ನೊಂದು ಪ್ರಶ್ನೆ ಕೇಳ್ತೆ, ನನ್ನನ್ನ ತಿನ್ನುವುದಕ್ಕಾಗಿ ಖರೀದಿಸ್ತಾರಾಯ್ತಾ, ಆದ್ರೆ ಜನರು ನನ್ನನ್ನು ತಿನ್ನುವುದಿಲ್ಲ.
3: ಪ್ಲೇಟ್.
1: ವೆರಿ ಗುಡ್. ಈಗ ಇನ್ನೊಂದು ಪ್ರಶ್ನೆ ಕೇಳ್ತೆ.
3: ಕೇಳಿ.
1: ಒಂದು ಕಡೆ ಹಿಡ್ಕೊಂಡ್ರೆ ಎರಡು ಕಡೆ ಅಲ್ಲಾಡತ್ತೆ.
3: ನೀವೇ ಹೇಳಿ.
1: ಇದ ತಕ್ಕಡಿ. ಆಯ್ತಾ? ಈಗ ಶರತ, ಈಗ ನಮ್ಮ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿದ್ಯಾ, ನೀನ್ ಎಲ್ಲೆಲ್ಲ ಹೋಗಿದ್ಯಾ, ಅದ್ರ ಬಗ್ಗೆ ಎಲ್ಲ ಹೇಳಿದೆ. ಆಯ್ತಾ? ನಂಗೆ ತುಂಬಾ ಖುಷಿ ಆಯ್ತಾ. ಈಗ ನಮ್ಗೆ ಸಿಕ್ಕಿರುವಂತ ಸಮಯವನ್ನ ನಾವು ಉಪಯೋಗಿಸ್ಕೊಳ್ಬೇಕಾಯ್ತಾ. ಮಕ್ಕಳ ಆಟವೇ ಹಾಗೆಲ್ಲ, ಮಕ್ಕಳಿಗೆ ಸಿಗುವುದು 1.5 ತಿಂಗಳ ರಜೆ. ಈ ರಜೆಯನ್ನ ನೀನ್ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಯ್ತಾ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ಯಾ. ಈಗ ನೀನೇನಾದ್ರೂ ನನಗೆ ಕತೆ ಆಗ್ಲಿ, ಕವನ ಇಲ್ಲಿ, ಭಕ್ತಿಗೀತೆ ಇಲ್ಲಿ, ಭಾವಗೀತೆ ಇಲ್ಲಿ, ಏನಾದ್ರೂ ಒಂದು ಹಾಡ್ಬೇಕು ಅಥವಾ ಸ್ಟೋರಿನ ಹೇಳ್ಬೇಕು. ನೀನ್ ಏನ್ ಹೇಳ್ತೀಯಾ?
3: ನಾನು ಏಕಪಾತ್ರ ಅಭಿನಯ.
1: ಏಕಪಾತ್ರ ಅಭಿನಯ ಹೇಳ್ತೀಯಾ? ಹೇಳ್ ಮಗ. ಹಾಗಿದ್ರೆ
3: ನಾನು ಮಾಡುತ್ತಿರುವ ಏಕಪಾತ್ರ ಅಭಿನಯದ ಹೆಸರು ಛಲವಾದಿ ಜಯಚಂದ. ಆಗಲಾರದು ಚಾಂದ್, ನಿನ್ನಾಸೆ ಕೈಗೂಡಲಾರದು, ಇನ್ನೊಮ್ಮೆ ಚೆನ್ನಾಗಿ ಯೋಚಿಸು ಜಯಚಂದ. ನಿಂತಿ ಹೋದ ಮೇಲೆ ಚಿಂತಿಸಿ ಫಲವಿಲ್ಲ, ಪ್ರತಿಯೊಬ್ಬ ರಜಪೂತ ಅರಸರಲ್ಲಿ ಹೋಗಿ ಇದನ್ನೇ ಹೇಳುತ್ತಿದ್ದೆ. ಇಲ್ಲೂ ಅದೇ ಬೇಡಿಕೆ ನನ್ನದು. ದೇಶಕ್ಕಾಗಿ ಒಗ್ಗಟ್ಟಾಗಿರಿ, ಸಂದಿಗ್ಧ ಸಮಯದಲ್ಲಿ ಸಂಘಟಿತರಾಗಿ ಎದ್ದು ನಿಲ್ಲಿ. ಸಕಲ ರಜಪೂತರೊಂದಾಗಿ ಪ್ರತಿ ರಾಜನ ಹಿರಿತನದಲ್ಲಿ ಕಾದಾಡಿರಿ. ಪ್ರತಿ ರಾಜ ಸಾಕು ನಿಲ್ಲಿಸು ಕವಿರಾಜ್. ಆ ಧೂರ್ತನ ಹೆಸರನ್ನು ಕೇಳಿದೊಡನೆ ಈ ಜಯಚಂದನ ಧಮನಿ ಧಮನಿಗಳಲ್ಲಿ ರಕ್ತ ಕುದಿಯತೊಡಗುತ್ತದೆ. ಇನ್ನೊಮ್ಮೆ ಆತನ ಹೆಸರನ್ನು ನನ್ನೆದುರಲ್ಲಿ ಗಳಹದಿರಿ. ಶಾಂತವಾಗಿ ಯೋಚಿಸು ರಾಜ. ಆವೇಶದಲ್ಲಿ ಕೊಯ್ದುಕೊಂಡ ಮೂಗು ಆವೇಶ ಇಳಿದ ಮೇಲೆ ಸರಿಯಾಗದು. ಸಕಲ ಭಾರತೀಯರ ಕಲ್ಯಾಣಕ್ಕಾಗಿ, ಸಾಮ್ರಾಜ್ಯಶಾಹಿಗಳ ನಾಶಕ್ಕಾಗಿ, ಎಲ್ಲಕ್ಕಿಂತ ಮೇಲಾಗಿ ನಿನ್ನ ಒಬ್ಬಳೇ ಒಬ್ಬಳು ಮಗಳಾದ ಸಂಯುಕ್ತೆಯ ಮಾಂಗಲ್ಯಕ್ಕಾಗಿ. ಸುಮ್ಮನಿರು ಚಾಂದ್, ಈ ಜಯಚಂದನಿಗೆ ಸಂತಾನವೇ ಇಲ್ಲ. ಸಂಯುಕ್ತೆ ಆಕೆ ಯಾರೋ ನಾನರಿಯೇನು. ಆವೇಶದ ಭರದಲ್ಲಿ ಆಡುವ ಮಾತುಗಳಿವು ಜಯಚಂದ. ತಂದೆಯ ಕರುಳು ಕುದಿಯಬೇಕಾದರೆ ಈ ರೋಷ ತಾಪ ಆವೇಶಗಳು ಇಳಿಯಲೇಬೇಕು. ಕುಟಿಲ ಕಾರಸ್ಥಾನವನ್ನು ರಚಿಸಿ ಸ್ವಯಂವರ ಮಂಟಪದಿಂದ ಓಡಿ ಹೋಗಿ ನನ್ನ ಆ ಜನ್ಮ ವೈರ್ಯ ಅಂತಃಪುರದಲ್ಲಿ ಆಶ್ರಯ ಪಡೆದ ಆ ಅಥಮಳನ್ನು ಮಗಳೆಂಬ ಮಮತೆಯಿಂದ ಒಪ್ಪಿ ಅಪ್ಪಿಕೊಳ್ಳಲಾರ ಈ ಜಯಚಂದ. ಇನ್ನು ಆ ಧೂರ್ತ ಪೃಥ್ವಿರಾಜನು ಅಕ್ಷಮ್ಯ ಅಪರಾಧವನ್ನು ಎಸಗಿರುವವನು. ಯಾವ ರೀತಿಯಿಂದಾದರೂ ಅವನಿಗೆ ತಕ್ಕ ಶಿಕ್ಷೆಯಾಗದೆ ನನ್ನ ಆತ್ಮಕ್ಕೆ ಶಾಂತಿಯೇ ಇಲ್ಲ. ನೆನಪಿರಲಿ ಜಯಚಂದ, ಶತಶತಮಾನಗಳವರೆಗೆ ಭಾರತದ ಇತಿಹಾಸ ಪುಟಗಳಲ್ಲಿ ನಿನ್ನ ಹೆಸರು ಸಿಟ್ಟಿನೊಡನೆ ನಿಟ್ಟುಸಿರಿನೊಂದಿಗೆ ಸ್ಮರಿಸಲ್ಪಡುವುದು. ಕುಲದ ಮರ್ಯಾದೆಯ ಮುಂದೆ ಮಗಳ ಮಾಂಗಲ್ಯವನ್ನು ಕಡೆಗಣಿಸಿದವನೆಂದು ಜನರು ಸಿಟ್ಟಿನಿಂದ ಕೊಂಡಾಡಬಹುದು. ಭಾರತ ಬೆಂಗಾಡಾಗಲಿ, ಗಂಗಾ ಯಮುನಾ ನದಿಗಳು ರಕ್ತದಿಂದ ತುಂಬಿ ಹರಿಯಲಿ, ರಜಪೂತರು ಹಿಡಿದ ಛಲವನ್ನು ಬಿಡುವವರಲ್ಲ. ಈ ಜಯಚಂದನು ಛಲವಾದಿಯಾಗಿಯೇ ಹುಟ್ಟಿದವನು, ಛಲವಾದಿಯಾಗಿಯೇ ಸಾಯುವನು. ಇದೇ ನನ್ನ ಕೊನೆಯ ನಿರ್ಧಾರ.
1: ಇಷ್ಟೇ ಮಗ?
3: ಹಾ ಇಷ್ಟೇ.
1: ತುಂಬಾ ಖುಷಿ ಆಯ್ತು, ತುಂಬಾ ಚಂದ ಮಾಡಿ ಹೇಳಿದೆ ಆಯ್ತಾ. ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
3: ಹಾ ಧನ್ಯವಾದಗಳು.
1: ಇಷ್ಟತ್ತಿನವರಿಗೆ ಶರತ ಆಲೂರಿಂದ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತಾಡಿದ ಆಯ್ತಾ. ಮಕ್ಕಳೇ, ನಿಮ್ಗೂ ಹಿಂಗೆ ಮಾತಾಡಬೇಕು, ಬಹುಮಾನ ಗೆಲ್ಬೇಕು ಅಂತ ಇದ್ರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ ಮಾತಾಡಿ. ಹಂಗೆ ಇವತ್ತಿನ ಕಾಲ್ ಮಾಡುವ ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರೋರು ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ ನ ಮಾಲೀಕರಾದ ಮಣಿ ಭಂಡಾರಿ ಕಟ್ ಬೆಲ್ತೂರು ಕನ್ಯಾನ ಇವ್ರ ಕಡೆಯಿಂದ ಒಂದು ಆಕರ್ಷಕವಾದ ಬಹುಮಾನ ಸಿಗುತ್ತೆ ಮಕ್ಕಳೇ. ಹಾಗಿದ್ಮೇಲೆ ಕಾಲ್ ಮಾಡ್ತೀರಲ್ಲ, ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನ ಜೊತೆ ತುಂಬಾ ಚಂದ ಮಾಡಿ ಮಾತಾಡಿ ಆಯ್ತಾ. ನಿಮ್ಮ ಮಾತುಗಳನ್ನೇ ಕೇಮ್ಕೆ ನಿಮ್ಮಣ್ಣ ಸುಬ್ಬಣ್ಣ ಸಿದ್ಧವಾಗಿ ಕುತ್ಕೊಂಡಿದ್ದಾನೆ. ಹಂಗೆ ಈಗ ಒಂದ್ ಕಾಲ್ ಬತ್ತಿತ್ತ, ಯಾರಂತ ಹೇಳಿ ಕಾಮಂಗರೆ.
2: ಹಲೋ.
4: ಹಲೋ,
2: ಯಾರ್ ಮಾತಾಡ್ತಿರೋದು?
4: ಸಿಂಚನ ಹೆಮ್ಮಾಡಿ ಅಂತ ಹೇಳಿ.
2: ಸಿಂಚನ ಹೆಮ್ಮಾಡಿ. ಸಿಂಚನ, ಈಗ ನೀನ್ ಎಷ್ಟನೇ ತರಗತಿಯಲ್ಲಿ ಓದ್ತಿದ್ಯಾ?
4: 9th pass 10th.
2: 9th pass 10th. ಈಗ ಸಿಂಚನಿಗೆ ರಜೆ ಸಿಕ್ಕಿತಲ್ಲ, ಈ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಯ್ದೆ, ಎಂತೆಲ್ಲ ಆಟಗಳನ್ನ ಆಡಿದ್ಯಾ, ಇದ್ರ ಬಗ್ಗೆ ಹೇಳ್ತೀಯಾ? ಇವತ್ತಿನ ನಮ್ಮ ಕಾನ್ಸೆಪ್ಟ್ ಕೂಡ ಅದೇ ಆಯ್ತಾ, ಏನಂತ ಹೇಳಿದ್ರೆ ಬೇಸಿಗೆ ರಜಾ ಮಜಾ ಅಂತ ಹೇಳಿ. ಈಗ ನಿಮ್ಗೆ ಸ್ಕೂಲಿಗೆಲ್ಲ ರಜೆ ಸಿಕ್ಕಿತಲ್ಲ, ಈ ರಜೆಯಲ್ಲಿ ನೀವ್ ಏನೇನ್ ಮಾಡಿದ್ರಿ ಅದ್ರ ಬಗ್ಗೆ ಹೇಳ್ಬಹುದು? ಹೇಳ್ ಮಗ್ಗ.
4: ನಾವು ಸರ್ರಜ್ಜಿಗೆ, ಮದಿಗೆ, ನಾಗಮಂಡಕ್ಕೆ, ಸತ್ಯನಾರಾಯಣ ಪೂಜೆಕ್ಕೆ, ಮೆಹಂದಿಗೆ, ಸಮನ್ಗೆ, ಆಚಿ ಮನೆ ಊಟ, ಈಚಿ ಮನೆ ಊಟ, ಎದ್ರ ಮನೆ ಆಟದ ಊಟ, ಎಲ್ಲ ಬದಿಗೂ ಹೋಯ್ತು ಕಣಿ.
2: ಎಲ್ಲ ಬದಿ ತಿರುಗಾಟ ಮಾಡಿದ್ಯಾ? ಈಗ ಸಿಂಚನ ಆಟ ಎಂತ ಆಡುದಿಲ್ಲ, ಈಗ ಬರೀ ಊಟಕ್ಕೆ ಹೊಬ್ದ, ಹಬ್ಬಕ್ಕೆ ಹೊಬ್ದ, ಇದಷ್ಟೇನ
4: ಆಟ ಆಡುತ್ತೆ?
2: ಎಂತಲ್ಲ ಆಟ ಆಡ್ತೀಯ?
4: ಅದು ಗುಡ್ನ ಆಡುದ, ಇದ ಲೂಡೋ ಆಡುದ, ಅದೆಲ್ಲ ಆಡತ್ ಕಣಿ. ಹಾವೇಣಿ.
2: ಹಾ, ಪುರ್ಸತಿ ದಳಿಕ ಊಟ ಆಟ ಜೊತೆಗೆ ಇದೆಲ್ಲ ಮಾಡ್ತಿರಲ್ಲ. ಸಿಂಚನ ಹಬ್ಬಕ್ಕೆಲ್ಲ ಹೋತಿಲ್ಲ, ಈಗ ನೀ ಹೆಮ್ಮಾಡಿ ಅಂದ್ರೆ, ಸಿಂಚನ ಹೆಮ್ಮಾಡಿ ಅಂತ ಹೇಳಿದೆ. ಈಗ ಸಿಂಚನಿಗೆ ಒಂದು ಹಬ್ಬ ಎಲ್ಲ ಅಂತ ಹೇಳಿ ಇರತ್ತಲ್ಲ, ನಿಮ್ ಬದಿ ಹಬ್ಬ ಎಲ್ಲ ಆಯ್ತ, ಈಗ ನಿನ್ನ ಹಬ್ಬಕ್ಕೆಲ್ಲ ಹೋಯ್ಲ?
4: ಹಬ್ಬಕ್ಕೆಲ್ಲ ಹೋಯ್ದೆ.
2: ಎಲ್ಲಿ ಹಬ್ಬಕ್ಕೆಲ್ಲ ಹೋಯ್ದೆ ಒಂದ್ಸಲ ಹೇಳ್ತೀಯ?
4: ನಮ್ದೇ ಹೇಳುದಾರ, ಹೆಮ್ಮಾಡಿ ಹಬ್ಬ, ಮಾಣಿಕೊಳ್ಳದ ಹಬ್ಬ, ಬ್ರಹ್ಮಾವರ ಮಾಲಿಂಗೇಶ್ವರ ದೇವಸ್ಥಾನದ ಹಬ್ಬ, ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಹಬ್ಬ, ಬೈಂದೂರು ಸೇನೇಶ್ವರದ ಹಬ್ಬ, ಹ್ಯಾರಂಜಲ್ ಗುಡ್ಡೆ ಮಾಲಿಂಗೇಶ್ವರ ದೇವಸ್ಥಾನದ ಹಬ್ಬ, ಕಿರುಮುಂಜಲ ಹಬ್ಬ, ಬೇಳೂರು ಶಂಕರನಾರಾಯಣ ದೇವಸ್ಥಾನದ ಹಬ್ಬ, ಹಿರಿಯಡ್ಗಿ ವೀರಭದ್ರ ದೇವಸ್ಥಾನದ ಹಬ್ಬ, ಕಮಲಶಿಲೆ ಬ್ರಾಹ್ಮದುರ್ಗ ಪರಮೇಶ್ವರ ದೇವಸ್ಥಾನದ ಹಬ್ಬ. ಕಾರಣ ಮಾರ್ರೆ,
2: ಭಯಂಕರ ಮಾರೈತಿ, ಇಷ್ಟು ಬರಿ ಹಬ್ಬಕ್ಕೆಲ್ಲ ಹೋಯ್ದೆ ಹಂಗ ರಥೋತ್ಸವ ಆತಲ್ಲಿಗೆಲ್ಲ. ಈಗ ನಂಗೆ ಒಂದು ಕುತೂಹಲ ಆತಿತ್ತ ಆಯ್ತಾ, ನೀನು ರಥೋತ್ಸವಕ್ಕೆ ಹೋದವಳು, ಈಗ ಗೆಂಡು ಸೇವೆ ಎಲ್ಲ ಆತಲ್ಲ, ಅದಕ್ಕೆಲ್ಲ ಹೋಯ್ಲ್ಯಾ?
4: ಅದಕ್ಕೆಲ್ಲ ಹೋಯ್ದೆ ಮಾರ್ರೆ. ಸುಮಾರು ಬದಿ ಹೋಯ್ದೆ.
2: ಹೌದಾ? ಅದನ್ನೆಲ್ಲ ಒಂದ್ಸಲ ನೆನಪು ಮಾಡ್ಕೊಂಡು ಹೋಗಂಬಂಗಾರೆ.
4: ಹಾ ಹೇಳುದ, ಬಡಕೋಡೆ ಗಂಡು ಕೊಯ್ದೆ, ಅಮಾಸ್ ಬೈಲ ಅಮ್ಮನವ್ರ ಗಂಟು ಕೊಯ್ದೆ, ಪಡುಕೋಣೆ ಜಟ್ಟಿಗೇಶ್ವರ ದೇವಸ್ಥಾನ ಗಂಟು ಕೊಯ್ದೆ, ಜಾಲಾಡಿ ಹೊಸಕಳಿ ಬೊಬ್ಬರಿ ದೇವಸ್ಥಾನ ಗಂಟು ಕೊಯ್ದೆ, ಕೋಟ ಅಮೃತೇಶ್ವರ ದೇವಸ್ಥಾನ ಗಂಟು ಕೊಯ್ದೆ, ಗುಲ್ವಾಡಿ ಚಿಕ್ಕು ದೇವಸ್ಥಾನ ಗಂಟು ಕೊಯ್ದೆ, ಬಸರೂರು ಮೂಡ್ಕೇರಿ ದೊಟ್ಟಿಕಾಲ್ ಚಿಕ್ಕು ದೇವಸ್ಥಾನ ಗಂಟು ಕೊಯ್ದೆ, ಕೆಂಚನೂರು ಅರ್ಧನಾರೇಶ್ವರ ದೇವಸ್ಥಾನ ಗಂಟು ಕೊಯ್ದೆ, ಇಡೂರು ಕುಂಜಾಡಿ ಗಂಟು ಕೊಯ್ದೆ, ನಾವು ಒಂದು ಕೇರಿಮನೆ ನಂದಿಕೇಶ್ವರ ದೇವಸ್ಥಾನ ಗಂಟು ಕೊಯ್ದೆ.
2: ಒಟ್ಟಾರೆ ಒಂದು ರಥೋತ್ಸವ, ಒಂದು ಗಂಡೆ ಸೇವೆ, ಸಿಂಚನೆ ಬಿಡೋದಿಲ್ಲ ಅಂತ ಹೇಳಿ ಗೊತ್ತಾಯ್ತು. ಯಾರ ಹಬ್ಬ ಬಿಟ್ರೆ ಸಿಂಚನೆ ಬಿಡಲ್ಲ ಆಯ್ತಾ. ಈಗ ಸಿಂಚನೆ ನಿನ್ನೆ ಚಂದ ಮಾಡಿ ಮಾತಾಡಿದೆ, ನಂಗಂತೂ ಖುಷಿ ಆಯ್ತು. ಈಗ ನಿನ್ನ ಈ ಹಬ್ಬ ಗೆಂಡ ಸೇವೆ ಒಟ್ಟಿಗೆ ಒಂದ್ ಏನಾದ್ರು ಕುಂದಾಪುರ ಕನ್ನಡದ ಒಂದ್ ನಾಲ್ಕು ಲೈನ್ ಮಾತಾಡ್ಕಂಬ. ನಿನ್ ಮಾತು ತುಂಬಾ ಖುಷಿ ಆಯ್ತು, ಹಂಗೆ ಆ ಕಾನ್ಸೆಪ್ಟೇ ನಿಂಗಾಯ್ತ. ನಿನ್ ಕುಂದಾಪುರ ಕನ್ನಡದ ಒಂದ್ ಎರಡ್ ಲೈನ್, ಯಾಕಂದ್ರೆ ನಮ್ ಭಾಷೆ ಕುಂದಾಪುರ ಕನ್ನಡ, ನಮ್ ಉಸಿರು ನಮ್ ಭಾಷೆ, ಅದ್ರ ಬಗ್ಗೆ ಒಂದ್ ಎರಡ್ ಮಾತಾಡ್ಕಂಬ.
4: ಈಗ ಈಗ ನಾವೆಲ್ಲ ಮೊಬೈಲಿಗೆ ಮುಳುಗಿ ಹೊತ್ತು ಕಾಣಿ, ಹಬ್ಬಕ್ ಹಬ್ಬ ಹಬ್ಬಕ್ ಹಂಬ ಅಂತ ಹೇಳ್ರು ಬತ್ತಿಲ್ಲ. ಮೊಬೈಲ್ ಒಂದ್ ಇದ್ದದ್ರೊಳಗೆ ನಮ್ ಮೊಬೈಲಿಗೆ ಮುಳುಗಿ ಹೋಯ್ತ. ಬೆಳಿಗ್ಗೆ ಮೊಬೈಲ್ ಹಿಡ್ಕೊಂಡ್ರೆ ಮಧ್ಯಾಹ್ನ ಊಟಕ್ಕೆ ತೆಗ್ದ್ರೆ ಮತ್ ರಾತ್ರಿ ಮತ್ತು ಊಟ ಮಾಡೋದು ತೆಗದ್ ಕಾಣಿ ಮೊಬೈಲ್. ಅಷ್ಟು ತರ ದಿನೀಡಿ ಮೊಬೈಲ್ ಕಾಣ್ತೆ ಕಾಂತ. ಆದ ಅಮ್ಮಲೇ ಹೇಳ್ತಾರ, ಆಗಿನ ಕಾಲದ ಮಕ್ಕಳೆಲ್ಲ ಮೊಬೈಲ್ ಅಂದ್ರೆ ಹ್ಯಾಂಗಿದ್ದಂದೆ ಕಾಣ್ಲ, ಬರೀ ಆಡುದು ಇದು ಆಚೆ ಮನೆ ಉಟ್ಕೊ ಬೀಚ್ ಮನೆ ಉಟ್ಕೊಲ್ಲ ಹಾದಿದ್ರ. ಆದ್ರೆ ಈಗ ನೀವ ಮೊಬೈಲ್ ಒಳಗೆ ಮುಳುಗಿ ಅಲ್ಲಿ ಹೇಳ್ತಾರೆ ಕಾಣಿ ಮಾರ್ರೆ ಅಲ್ಲ.
2: ಮೊಬೈಲ್ ಎಷ್ಟು ನಮ್ಮನ್ನ ಹಾಳು ಮಾಡತ್ತಲ್ಲ, ಯಾಕಂತ ಹೇಳಿದ್ರೆ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಒಳಿತು ಇದೆ ಕೆಡಕು ಇದೆ ಆಯ್ತಾ. ನಮ್ಗೆ ಎಷ್ಟು ಒಳಿತು ಮಾಡತ್ತೋ ಅಷ್ಟೇ ಕೆಡಕು ಕೂಡ ಮಾಡತ್ತೆ. ಯಾಕಂತ ಹೇಳಿದ್ರೆ ಸಂಸ್ಕಾರ ಸಂಸ್ಕೃತಿಗಳನ್ನ ಮೊದ್ಲು ಮನೆಯಲ್ಲಿ ಕಲಿಸ್ತಾ ಇದ್ರು, ಆದ್ರೆ ಇವತ್ತ ಮೊಬೈಲ್ ಪ್ರಪಂಚವೇ ಮುಳುಗಿ ಹೋದ್ರು ಕೂಡ ನಮ್ಗೆ ಮೊಬೈಲ್ ಅಲ್ಲೇ ನಾವು ಮುಳುಗಿ ಹೋಗಿರುತ್ತಾಯ್ತಾ, ಆ ಪರಿಜ್ಞಾನವೇ ಇರೋದಿಲ್ಲ. ಅದ್ರ ಬಗ್ಗೆ ತುಂಬಾ ಚಂದ ಮಾಡಿ ಹೇಳಿದ್ಯಾ, ನಂಗಂತೂ ತುಂಬಾ ಖುಷಿ ಆಯ್ತಾ. ನಿಮ್ಮಂತ ಪುಟಾಣಿ ಮಕ್ಕಳುಗಳು ಎಲ್ಲರೂ ಈ ಮೊಬೈಲಿಂದ ದೂರ ಬಂದ ನಮ್ ಮನೆ ನಮ್ ಉಸಿರು ನಮ್ ಸಂಸ್ಕೃತಿ ನಮ್ಮ ಆಚಾರ ವಿಚಾರಗಳು ಇದನ್ನೆಲ್ಲ ಕಲ್ತ್ಕೊಂಡ್ರೆ ನಮ್ಮ ಸಮಾಜ ತುಂಬಾ ಸುಂದರವಾಗಿ ಮುನ್ನಡೆಯಲಿಕ್ಕೆ ಸಾಧ್ಯ ಇದೆ. ಸಿಂಚನ, ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನಗೆ ಧನ್ಯವಾದಗಳು.
4: ಧನ್ಯವಾದಗಳು.
2: ಇಷ್ಟೊತ್ತು ಹೆಮ್ಮಾಡಿಯಿಂದ ಸಿಂಚನ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತಾಡಿದಾಳ. ಅವಳ ಮಾತುಗಳನ್ನು ಕೇಳಿದ್ರೆ ನಂಗೆ ತುಂಬಾ ಖುಷಿ ಆಯ್ತೈತೆ, ಯಾಕಂತ ಹೇಳಿದ್ರೆ ಸಿಂಚನವನ್ನೇ ಮೂಡಿಸಿದ ಹಾಗಾಯ್ತು. ಮಕ್ಕಳೇ, ನೀವು ಕೂಡ ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನ ಜೊತೆ ಮಾತಾಡಬಹುದು, ಹರಟೆ ಹೊಡಿಬಹುದು. ಅದ ಹೆಂಗೆ ಅಂತ ಕೇಳ್ತೀರಿಯಾ? 8073829233 ಈ ನಂಬರ್ಗೆ ಕಾಲ್ ಮಾಡಿದ್ರೆ ಸುಬ್ಬಣ್ಣನೇ ನಿಮ್ಮೊಟ್ಟಿಗೆ ಮಾತಾಡ್ತಾನೆ ಆಯ್ತಾ. ಹಂಗೆ ಒಂದು ಬಹುಮಾನ ಕೂಡ ಕೊಡ್ತಾನೆ. ಇವತ್ತಿನ ಬಹುಮಾನ ಕೊಡ್ತಾ ಇರೋರು ಯಾರು ಗೊತ್ತಾ ಮಕ್ಕಳೇ? ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ ಬೆಲ್ತೂರು ಕನ್ಯಾನ. ಇವರು ಒಂದು ನಿಮ್ಗೆ ಆಕರ್ಷಕವಾದ ಒಂದು ಬಹುಮಾನ ಕೊಡ್ತಿರ. ಹಂಗೆ ಸುಮ್ಮನೆ ಕುತ್ಕೊಂಡ್ಬಿಡಿ ಆಯ್ತಾ, ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನ ಜೊತೆ ಮಾತಾಡಿ ಅಂತ ಹೇಳ್ತಾ ಈಗ ಒಂದು ಕಾಲ್ ಬತ್ತಿತ್ತು. ಯಾರಂತ ಹೇಳಿ ಕಾಮಂಗರೆ? ಹಲೋ.
5: ಹಲೋ,
2: ಯಾರು ಮಾತಾಡ್ತಿರೋದಿದ್ದ?
5: ನಾನು ನೀರಜ್ ಕೋಣಕಿ.
2: ಕೋಣಕಿಯಿಂದ ನೀರಜ್ ಮಾತಾಡ್ತಾ ಇರೋದ. ನೀರಜ್, ಈ ಕೋಣಕಿ ಅಂತ ಹೇಳಿದ್ರೆ ಎಲ್ಲಿ ಬರತ್ತಿದ್ದ?
5: ಇದು ನಾವಿಂದ ಬಡಕೇರಿ ಬಂದ್ರೆ, ಬಡಕೇರಿಯಿಂದ ಡೈರೆಕ್ಟ್ ಬಂದ್ರೆ ಕೋಣಕಿ.
2: ಹಾ, ಒಳಗಡೆ ಅಂದ್ರೆ ಬೈಂದೂರು, ನಾವಿಂದ ಬಡಕೇರಿ ಆ ಕಡೆ ಬರತ್ತಲ್ಲ. ಈಗ ನೀರಜ್ ಯಾವ ಸ್ಕೂಲ್ ಅಲ್ಲಿ ಓದ್ತಾ ಇದ್ದೀಯಾ?
5: ನಾನು GHPS ಕಡಿಕೆ ನಾಡ.
2: ನಾಡ. ಈಗ ನೀರಜ್ನಿಗೆ ಎಷ್ಟನೇ ತರಗತಿ? ಈಗ
5: ನಮ್ಗೀಗ 8 pass 9.
2: ಹಾ, 8ನೇ ತರಗತಿ ಪಾಸ್ ಆಗಿ 9ನೇ ತರಗತಿಯಲ್ಲಿ ಹೋಗ್ಬೇಕಿನ್ನ ಅಲ್ಲ. ಈಗ ನೀರಜ್, ಈಗ ನಮ್ಮ ಫೋನಿನ ಕಾರ್ಯಕ್ರಮದ ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದ ವಿಷಯ ಏನಂತ ಹೇಳಿದ್ರೆ ಬೇಸಿಗೆಯ ರಜೆ ಮಜಾ. ಈಗ ನಿಮ್ ಸ್ಕೂಲಿಗೆಲ್ಲ ರಜೆ ಸಿಕ್ಕಿದ್ದಲ್ಲ, ಈ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಗಿದ್ಯಾ, ಏನೆಲ್ಲ ಆಟಗಳನ್ನ ಆಡಿದ್ಯಾ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀಯಾ?
5: ಹಾ
2: ಹೇಳ್ ಮಗ್ಗ.
5: ನಾನು ಈ ರಜೆಯಲ್ಲಿ ಕ್ರಿಕೆಟ್ ಅಕಾಡೆಮಿಗೆಲ್ಲ ಹೋಯ್ದೆ, ಒಳ್ಳೆ ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಕಲ್ತೆ, ಮತ್ತ ಮನೆಗೆಲ್ಲ ಬಂದೆ. 10 ಜನ ಫ್ರೆಂಡ್ಸ್ ಎಲ್ಲ ಇದ್ರ, ಅವರೆಲ್ಲ ಬೆಳಗ್ಗೆ ಬಂದ್ಕ ಆಡ್ತಿದ್ದು ಕ್ರಿಕೆಟ್, ಮತ್ತೆ ಕಳ್ಳ ಪೊಲೀಸ್, ಕಡಿಕೆ, ಕ್ಯಾರಮ್, ಲೂಡೋ ಅದೆಲ್ಲ ಆಡಿದ್ರು. ಕಡಿಕ್ ಮನೆಗೆ ಮಾಡದ್ದ ಅಮ್ಮ ಮಾಡಿಕೊಟ್ಟ ತಿಂಡಿ ಎಲ್ಲ ತಿಂದಿದೆ.
2: ಈಗ ಅಮ್ಮ ಮಾಡಿಕೊಟ್ಟ ತಿಂಡಿ ತಿಂದೆ ಅಂತ ಹೇಳಿದೆಯಲ್ಲ, ನಿಂಗೆ ಅಮ್ಮ ಮಾಡಿದ ತಿಂಡಿಯಲ್ಲಿ ಯಾವ ತಿಂಡಿ ಅಂತ ಹೇಳಿದೆ ನಿಂಗೆ ತುಂಬಾ ಇಷ್ಟ?
5: ನನಗೆ ಚಪಾತಿ ಅಂದ್ರೆ
2: ತುಂಬಾ ಇಷ್ಟ. ನಿನಗೆ ಚಪಾತಿ, ಅಮ್ಮ ಮಾಡಿರುವ ಚಪಾತಿ ನಿನ್ಗೆ ತುಂಬಾ ಇಷ್ಟ. ಈಗ ನೀನೀಗ ಅಮ್ಮನಿಗೆ ಏನಾದ್ರು ಒಂದ್ ಥ್ಯಾಂಕ್ಸ್ ಹೇಳ್ಬೇಕಂತ ಹೇಳಿದ್ರೆ ಯಾಕೆ ಹೇಳ್ತೀಯ ಅಮ್ಮನಿಗೆ?
5: ಅಮ್ಮ ದಿನ ಬೆಳಗ್ಗೆ ತಿಂಡಿ ಮಾಡಿ ಕೊಡ್ತಾಳ, ಅದಕ್ಕೆ ನಂಗೆ ಅಂತ ಹುಷಾರ್ ಇಲ್ದಿರು ಅವಳೆ ಕಾಣ್ತಾಳ.
2: ಅದಕ್ಕಾಯ್ ಅಮ್ಮನಿಗೆ ಒಂದು ಥ್ಯಾಂಕ್ಸ್ ಅಲ್ಲ. ಈಗ ನೀರಜ್ಜನಿಗೆ ಒಂದು ಆಟ ಇದೆ ಆಯ್ತಾ, ನಮ್ಮ ಫೋನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕಾಗಿ ನಿನ್ಗೊಂದು ಆಡು ಆಟ ಅಂತ ಹೇಳಿ ಒಂದು ಆಟ ಇದೆ ಆಯ್ತಾ. ನೀನ ಝಡ್ ಇಂದ ಎ ತನಕ ಹೇಳ್ಬೇಕಾಯ್ತಾ, ಹೇಳ್ ಮಗಂಗರೆ.
5: ಝಡ್ ವೈ ಎಕ್ಸ್ ಡಬ್ಲ್ಯೂ ವಿ ಯು ಟಿ ಎಸ್ ಆರ್ ಕ್ಯೂ ಪಿ ಒ ಎನ್ ಎಂ ಎಲ್ ಕೆ ಜೆ ಐ ಎಚ್ ಜಿ ಎಫ್ ಇ ಡಿ ಸಿ ಬಿ ಎ.
2: ಈಗ ಒಂದರಿಂದ ಹತ್ತರ ತನಕ ಹೇಳ್ಬೇಕ, ಅದನ್ನ ರಿಟರ್ನ್ ಹತ್ತರಿಂದ ಒಂದರ ತನಕ ಹೇಳ್ಬೇಕಾಯ್ತಾ.
5: ಹೇಳ್ 1 2 3 4 5 6 7 8 9 10 10 9 8 7 6 5 4 3 2 1.
2: ವೆರಿ ಗುಡ್, ತುಂಬಾ ಖುಷಿ ಆಯ್ತಾ ನೀರಜ. ಈಗ ಒಂದು ನಿನ್ಗೆ ಈಗ ನಮ್ ಕಾಲ್ ಮಾಡಿದ್ರಕ್ಕೋಸ್ಕರ ನೀನು ಒಂದು ಹಾಡಾಯ್ಲಿ, ಕತೆ ಇಲ್ಲಿ, ಕವನ ಇಲ್ಲಿ, ಮಿಮಿಕ್ರಿ ಇಲ್ಲಿ ಏನಾದ್ರೂ ಮಾಡ್ಬೇಕಾಯ್ತಾ. ನಿನ್ಗೆ ಏನ್ ಗೊತ್ತು ಅದನ್ನ ಹೇಳ್ಬಹುದು.
5: ಹೇಳ್ ಮಗ. ಹಾಡೇಳ್ತೆ.

0: ತುಂಬಾ ಖುಷಿ ಆಯ್ತಾ ನೀರಜ್, ಬಾರಿ ಲೈಕ್ ಮಾಡಿ ಹಾಡಿದ್ಯಾ ಆಯ್ತಾ. ಪ್ರತಿದಿನ ನಮ್ಮ ರೇಡಿಯೋ ಕುಂದಾಪುರ ಕೇಳ್ತಾ ಇರಾಯ್ತಾ ನೀರಜ. ಇವತ್ತಿನ ನಮ್ಮ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತಾಡಿದ್ಯಾ, ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು.
1: ಧನ್ಯವಾದಗಳು.
0: ನೀರಜ್ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತಾಡಿದಾಯ್ತಾ, ಹಂಗೆ ಒಂದ್ ಹಾಡನ್ನು ಕೂಡ ಹಾಡಿದ. ಮಕ್ಕಳೇ, ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿಯಲ್ಲಿ ಹಲೋ ಪುಟ್ಟ ಪುಟ್ಟಿ ಮುದ್ದು ಮಕ್ಕಳಿಗಾಗಿ ಫೋನ್ ಇನ್ ಕಾರ್ಯಕ್ರಮ ಬೇಸಿಗೆಯ ರಜಮಜ ಕೇಂದ್ರಿ ಅಲ್ದ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮುದ್ದು ಮಕ್ಕಳಿಗೆ ನಿಮ್ಮಣ್ಣ ಸುಬ್ಬಣ್ಣನ ಕಡೆಯಿಂದ ಧನ್ಯವಾದ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ ಮಾತನಾಡಿದ ಎಲ್ಲ ಮುದ್ದು ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರುವವರು ಮಂಜುಶ್ರೀ ಜೆಂಟ್ಸ್ ಬ್ಯೂಟಿ ಪಾರ್ಲರ್ನ ಮಾಲೀಕರಾದ ಮಣಿ ಭಂಡಾರಿ ಕಟ್ಬೆಲ್ತೂರು ಕನ್ಯಾನ ಇವರ ಕಡೆಯಿಂದ ಒಂದು ಒಳ್ಳೆ ಬಹುಮಾನ ಇದೆ. ಈ ಬಹುಮಾನವನ್ನು ರೇಡಿಯೋ ಕುಂದಾಪುರದಿಂದ ಕಾಲ್ ಬಂದ ಮೇಲೆ ನೀವು ಬಹುಮಾನವನ್ನು ತೆಗೆದುಕೊಂಡು ಹೋಗಬಹುದು. ಮಕ್ಕಳೇ, ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡಿ ಕಾರ್ಯಕ್ರಮ ಸುಂದರವಾಗಿ ಮೂಡಿ ಬರುವುದಕ್ಕೆ ಕಾರಣವಾದ ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಾಮ. ಮಕ್ಕಳೇ, ಹಂಗಾರೆ ನಾನ್ ಹೋಯ್ ಬತ್ತೆ, ಮತ್ತೆ ನಾನ್ ನಿಮ್ ಸಿಕ್ತೆ ಇನ್ನೊಂದು ಹಲೋ ಪುಟ್ಟ ಪುಟ್ಟಿಯಲ್ಲಿ. ಅಲ್ಲಿವರೆಗೆ ನೀವು ಕೇಳ್ತೇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದಬರಂದಾಡಿ.
2: ಜಿರಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ, ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

0: ನನ್ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನ ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in.
1: ಈ ಹಾಡು ಪುರಂದರದಾಸರ ರಚನೆಯಲ್ಲಿ, ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜ್.

ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ನಾಗಮಂಡಲ ಚಿತ್ರದ ಹಸಿರು ಸೀರೆಯಲ್ಲಿ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ರೇಡಿಯೋ ಕುಂದಾಪುರದ ಮುಳ್ಳಿ ಗಾನದಲ್ಲಿ ಮಲಾರೆ ಮೌನಮ್ಮ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ಈಗ ಭಸ್ಮಾಸುರ ಮೋಹಿನಿ ಈ ಪ್ರಸಂಗದಿಂದ ಆಯ್ದ ಹಾಡುಗಳು. ಮೊದಲಿಗೆ ಸಾರಂಗ ಅಷ್ಟತಾಳದಲ್ಲಿ ಧನುಜನ ವಧಿಸಲೆಂದು

0: ಆನಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಹೇ ಲಕ್ಷ್ಮಣ, ಎಂತ ಗಡ ಮರ್ತಿದ್ಯಾ? ಎಂತೈತ್ ಗಡ ಅಬ್ಬಿ ಎಂಬ ಕೂಳ ಹಾಕ್ಲಿಲ್ಲ, ಅಪ್ಪ ಕರ್ಚಿ ದುಡ್ಡು ಕೊಡ್ಲೆ?
1: ಅದಲ್ಲ ಮಗ, ನನ್ನ ಹೆಣ್ಣ ಬಿಟಿಗೆ ಹೋಯ್ತ ಮಗ.
0: ಅಂತ ಹೆಣ್ ಬಿಟ್ಟಿಗೆ ಹೋಯ್ತಾ? ಈಗಳೇನ್ ಹೆಣ್ಗಳೇ ಅಷ್ಟಿಯಾ, ಅವಳಿ ಬೇಕ ತೈಸಿ ಕೊಡ್ತೀರಿ ಬಿಟ್ಟಿಗೆ ಹೋದಾಳ. ಅವಳಂತೂ ಕೇಂದ್ರಳ, ನೀನ್ ಅದನ್ ತೈಸಿ ಕೊಡ್ಲ, ಅದಕ್ಕೆ ಹೆಣ್ ಬಿಟ್ಟಿಗೆ ಹೋಯ್ತು.
1: ಮಗ, ಅವಳಿಗೋಸ್ಕರ ನಾ ಎಂತೆಲ್ಲ ಮಾಡಿದೆ ಗೊತ್ತಾ? ಅವಳು ಕೆಫೆಗೆ ಹೋಗಿ ಕ್ಯಾಪಿಚಿನ ತೈಸಿ ಕೊಡಂದಾಳ, ನಾನು ಗಾಯ ಹೆಣ್ಣು ಕಿಮ್ಕಿ ಜ್ಯೂಸ್ ಮಾಡಿ ಕೊಟ್ಟೆ. ಅವಳು ಹೀಲ್ಸ್ ಮೆಟ್ ಬೇಕನ್ನೇಳಿ ಹೇಳ್ದಾಳ, ನಾನು ಕುಂದಾಪುರ ಸಂತೆಗೆ 150 ರೂಪಾಯಿ ಜೋಡಿ ಮೆಟ್ ತ್ಯಾಕ್ಸಿ ಕೊಟ್ಟೆ. ಅವಳು ಡೈರಿ ಮಿಲ್ಕ್ ಕಿಟ್ಟಿಗೆ ಹಿಂಡಾಳ, ನಾನು 8 ಅಣಿ ಕಚ್ಚೆ ಮ್ಯಾಂಗೋ ತ್ಯಾಕ್ಸಿ ಕೊಟ್ಟೆ. ಇಷ್ಟೆಲ್ಲ ಮಾಡಿಯು ಅವಳು ನನ್ನ ಬಿಟ್ಟಿಗೆ ಅಪ್ಪು ಸರಿಯ ಮಗ.
0: ಏ ಲಕ್ಷ್ಮಣ, ನಿಂಗೊಂದು ಮಾತು ಹೇಳ್ತಿ ಕೇಳ. ಮಳೆಗಾಲದ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿ ಯಾರ ತಪ್ಪು ಮಳಿದಲ್ಲ ಮಗ, ಆ ಬಿಸಿಲನ್ನ ನಂಬಿ ಚಡ್ಡಿ ಒಣಸ್ದನ.
2: ಏ ಬೊಬ್ಬರ್ಯಾ.

बैठ जाए जाते मंदिर का पास है, मिलने की रात है, तू क्यों दास है।

0: ಹೇ ಲಕ್ಷ್ಮಣ, ಎಂತ ಗಡ ಮರ್ತಿದ್ಯಾ? ಎಂತೈತ್ ಗಡ, ಅಬ್ಬಿ ಎಂಬ ಕೂಳಾಕ್ಲಿಲ್ಲ, ಅಪ್ಪ ಕರ್ಚಿ ದುಡ್ಕೊಡ್ಲಿ.
1: ಅದಲ್ಲ ಮಗ, ನನ್ನ ಹೆಣ್ಣನ್ ಬಿಟ್ಟಿಗೆ ಹೋಯ್ತು ಮಗ.
0: ಈಗಂತ ಹೆಣ್ ಬಿಟ್ಟಿಗೆ ಹೋಯ್ತಾ? ಈಗಳಿನ ಹೆಣ್ಗಳು ಎಷ್ಟಿಯಾ, ಅವಳಿಗೆ ಬೇಕ ತೈಸಿ ಕೊಡ್ತೀರಿ ಬಿಟ್ಟಿಗೆ ಹೋದಾಳ, ಅವಳಂತೂ ಕೇಂದ್ರಳ, ನೀನ್ ಅದನ್ನ ತೈಸಿ ಕೊಡ್ಲ, ಅದಕ್ಕೆ ಹೆಣ್ ಬಿಟ್ಟಿಗೆ ಹೋಯ್ತು.
1: ಮಗ, ಅವಳಿಗೋಸ್ಕರ ನಾ ಎಂತೆಲ್ಲ ಮಾಡಿದೆ ಗೊತ್ತಾ? ಅವಳು ಗೆಪ್ಪೆಗೋ ಈ ಕ್ಯಾಪಿಚಿನ ತೆಗಿಸಿ ಕೊಡಂದಾಳ, ನಾನು ಗಾಯಿ ಹೆಣ್ ಕಿಮ್ಚಿ ಜ್ಯೂಸ್ ಮಾಡಿ ಕೊಟ್ಟೆ. ಅವಳು ಹೀಲ್ಸ್ ಮೆಟ್ಟು ಬೇಕನ್ನೇಳಿ ಹೇಳ್ದಾಳ, ನಾನು ಕುಂದಾಪುರ ಸಂತೆಗೆ 150 ರೂಪಾಯಿ ಜೋಡಿ ಮೆಟ್ ತೆಗಿಸಿ ಕೊಟ್ಟೆ. ಅವಳು ಡೈರಿ ಮಿಲ್ಕ್ ಕಿಟ್ಟಿಗೆ ಹೆಂಡಾಳ, ನಾನು 8 ಅಣಿ ಕಚ್ಚೆ ಮೇಗು ತೆಗಿಸಿ ಕೊಟ್ಟೆ. ಇಷ್ಟೆಲ್ಲ ಮಾಡಿಯು ಅವಳು ನನ್ ಬಿಟ್ಟಿಗೆ ಅಪ್ಪು ಸರಿಯ ಮಗ.
0: ಏ ಲಕ್ಷ್ಮಣ, ನಿಂಗ್ ಒಂದ್ ಮಾತು ಹೇಳ್ತಿ ಕೇಣ, ಮಳೆಗಾಲದ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿಯಾರೆ, ತಪ್ಪು ಮಳಿದಲ್ಲ ಮಗ, ಆ ಬಿಸಿಲನ್ನ ನಂಬಿ ಚಡ್ಡಿ ಒಣಸ್ದನ.
2: ಏ ಬೊಬ್ಬರ್ಯಾ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಮೇರಾ ದಿಲ್ ಮೇರಿ ಜಾನ್ ಮೇರಾ ದಿಲ್.

ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು, ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು, ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ಮ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಳಿ.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ, ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

ರವಿ ಬಸ್ರೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಅವರೇ ಜಾಬ್ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಜಿರಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ, ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

0: ಹೆಂಗ್ಸೆ, ನಿನ್ ಕಣ್ಣಂತೆ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎತ್ಕ ಬಂದ್ಕ ಗೆದ್ದಿ ಕಡು ಕಟ್ಟಿಕೋರೆ, ನೀ ಬಂದ್ ಬಿಡ್ಸುದ? ಅಲ್ಲ, ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಯಾ?
1: ಅಲ್ಲ ಹೆಂಗ್ಸೆ, ಬೀಜ ಕೊಳಿತಂದೇಳಿ ನಾನೆಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ, ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
0: ಕನ್ಸಿಲ್ಲ, ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣ್ಣಾಗಿದ್ ಗಣಸಿನ ಬಗ್ಗೆ ಮಾತಾಡಿ ಒಳ್ಳೇದಿಲ್ಲ ನಿಂಗೆ.
1: ಅದ್ಕೆ ನಿನ್ನ ದೇವ್ರ ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕ ಹೋಗ್ದೇನೋ? ಅಲ್ಲ,
0: ಬಾರಿಗಾರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ, ನಿಂಗೆಂತ ಕದಲ್ಲ
1: ನಂಗೆಂತ ಕೇಳ್ರಿ?
2: ಅಯ್ಯಬ್ಬೆ, ಅಲ್ಲ ಹೆಂಗ್ಸ್ರೆ, ನಾಚಿಕೆ ಆತಿಲ್ಲ ನಿಮ್ಗೆ? ಬೆಳ್ ಬೆಳಗ್ಗೆ ಗೆದ್ದೆ ನಿತ್ಕ ಇಡ್ಕಂತ್ರಿ ಅಲ್ಲ, ಕಂಡರಿ ಅಂತ ಅನ್ಕಂತಿಲ್ಲ.
0: ಅಲ್ಲ, ನಂಗ್ ಬ್ಯಾಡ್ದಿದ್ದ ಆರು ನರ್ಮನೇರಲ್ಲ ಅಂತ ಹೇಳುದಷ್ಟೇ.
3: ಅಲ್ಲ ಗಿರ್ಜಾ, ಇಲ್ಲಿ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ, ಇವಳ್ ಬಂದ್ ಬಿಡ್ಸ್ಲಕ್ಕ?
0: ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ, ಇವಳ್ ಕಂಡ್ರೆ ಹಿಂಗ್ ಮಾಡ್ತಾರೆ.
1: ಹೌದ್ ಗಿರ್ಜಕ್ಕ, ಆಗ್ಲಿನ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ, ನಟ್ಟಿ ಮಾಡ್ತಿದ್ದಿತ್ತ. ಈಗ ನಟ್ಟಿಗ್ ಜನೂ ಇಲ್ಲ, ನಟ್ಟಿಯೂ ಇಲ್ಲ, ಈಗ ಎಲ್ಲದಕ್ಕೂ ಹಾಳಾದ ಮಿಷಿನ್. ನೀನೇ ಹೇಳ, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ? ಎಲ್ಲ ಜನರೇ ಮಾಡ್ತಿದ್ದೀರ, ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನು ಬಡ್ ಮಾಡಿ ಹಾಕಿತ್.
2: ಅದೆಂತೋ ಹೇಳ್ತಾರಲ್ಲ, ಕಲ್ತದ್ ಹೆಚ್ಚಾರೆ ಕಾಲ್ ಮೇಲತ್ತಂಬ. ಹೌದು, ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲಕ್ನಿಯೂ ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡುಕತ್ತ ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದ?
1: ಹೇ ಅಲ್ಕಣ, ಅದೇ ಮನಿದನು ನಮ್ಮನೆ ಅಗಡೆ ಇತ್ತಲೇ.
2: ಜಲ್ಜಾ, ಅದ್ ನಿಮ್ಮನಿದನು ಅಲ್ದ?
0: ಅಯ್ಯಯ್ಯೋ ದೇವ್ರೆ, ಆ ಗಂಡ್ಸಿನ ಹತ್ರ ದನಿನ್ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಂಡ್ಸ್ ಬಿಟ್ಕೋಕು ಕಣಿತಲ್ಲ.

ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ಮಲಾರೆ ಮೌನಮ್ಮ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

पहली नजर मेरी जिंदगी के फैसले आजमाना दो अगर

पहली नजर मेरी जिंदगी के फैसले आजमाना दो अगर

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನಮಸ್ತೆ ಕೇಳುಗರೆ, ನೀವು ಕೇಳ್ತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ನಾನು ನಿಮ್ಮ ಡಾಕ್ಟರ್ ಶ್ರೀನಿಧಿ ಅಡಿಗ, ವೃತ್ತಿ ಅಜಿಮ್ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಕನ್ಸಲ್ಟೆಂಟ್. ಕೇಳುವರೆ, ನಾನು ನಿಮ್ಗೆ ಇವತ್ತೊಂದು ಪ್ರವಾಸ ಕಥನವನ್ನ ಹೇಳ್ತಾ ಇದ್ದೆ. ಈ ಪ್ರವಾಸ ಕಥನದ ಹೆಸರು ಮಧ್ಯಪ್ರದೇಶದ ಹಾದಿಯಲ್ಲಿ. ಇದು ಭಾರತದ ಹೃದಯ ಭಾಗ, ಭೌಗೋಳಿಕವಾಗಿ ಭಾರತದ ಎರಡನೇ ದೊಡ್ಡ ರಾಜ್ಯ ಮಧ್ಯಪ್ರದೇಶದ ಒಂದು ಪ್ರವಾಸ ಕಥನ. ಅಲ್ಲಿ ಜನ, ಅವರ ಭಾಷೆ, ಅಲ್ಲಿನ ವಿಭಿನ್ನ ಸಂಸ್ಕೃತಿ, ಅಲ್ಲಿ ಕಾಂಬುವಂತಹ ಸ್ಥಳಗಳು, ಅದರ ಚರಿತ್ರೆ, ಅಲ್ಲಿ ಹೊಸ ಬಗೆ ಹೊಸ ಹೊಸ ನಮೂನೆ ಆಹಾರದ ರುಚಿ, ಇದ್ರ ಬಗ್ಗೆ ಹೇಳ್ತಾ ಇದ್ದೆ. ಕೇಳುಗ್ರೆ, ಈ ಪ್ರವಾಸದಲ್ಲಿ ನಾವು ಮೊದಲು ಕಾಲಿಟ್ಟದ್ದು ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ಗೆ. ಸಿಟಿ ಆಫ್ ಲೇಕ್ಸ್ ಅಂತ ಕರೆಯುವಂತಹ ಭೋಪಾಲ್ ರಾಜ್ಯದ ರಾಜಧಾನಿ, ಆದ್ರೂ ಮಧ್ಯಪ್ರದೇಶದ ದೊಡ್ಡ ನಗರ ಇಂದೋರ್, ಭೋಪಾಲ್ ಅಲ್ಲ. ಭೋಪಾಲ್ ನಮ್ ಬೆಂಗಳೂರಿಗೆ ಹೋಲಿಸಿದ್ರೆ ಅಷ್ಟು ದೊಡ್ಡ ನಗರ ಅಲ್ಲ, ಅದರ ಬೆಂಗಳೂರಿನ ಅರ್ಧದಷ್ಟು ಇಲ್ಲ ಅಂತಲೇ ಹೇಳಕ್. ಜೊತೆಗೆ ಅಷ್ಟೊಂದು ಶ್ರೀಮಂತ ನಗರವೂ ಅಲ್ಲ. ಭೋಪಾಲ್ನಲ್ಲಿ 1983 ಒಂದು ಅನಿಲ ದುರಂತ ನಡೆಯಿತ್ತು, ಅದನ್ನ ಅದ್ರ ಬಗ್ಗೆ ನೀವೆಲ್ಲ ಕೇಳಿಪ್ಪುಕು ಸಾಕು. ಈಗ ಆ ದುರ್ಘಟನೆ ನಡೆದ 4 ದಶಕಗಳೇ ಕಳೆದು ಹೋಯ್ತು, ಆದ್ರೂ ಆ ಭೋಪಾಲ್ ನಗರ ಇನ್ನೂ ಆ ಒಂದು ಘೋರ ಅನಿಲ ದುರಂತದಿಂದ ಈಗಷ್ಟೇ ಚೇತರಿಸ್ಕಂತೆ ಇತ್ತು ಅಂತ ಅನ್ಸುವಷ್ಟು ಈ ನಗರ ತುಂಬಾ ಸಿಂಪಲ್. ಈ ನಗರದಲ್ಲಿ ದೊಡ್ಡ ದೊಡ್ಡ ಮಾಲ್ಗಳಾಗಲಿ, ಬ್ರಾಂಡೆಡ್ ಶಾಪ್ಗಳಾಗಲಿ, ರೆಸ್ಟೋರೆಂಟ್ಗಳಾಗಲಿ ನಮ್ಮ ಕಣ್ಣಿಗೆ ಕಾಣಿಸುದಿಲ್ಲ. ಈ ನಗರ ತುಂಬಾ ಒಂಥರ ಒಂದು ಸರಳ ಆಯ್ಪು ಅಂತಹ ಒಂದು ನಗರ. 11ನೇ ಶತಮಾನದಲ್ಲಿ ರಾಜ ಭೋಜ ಅಂತ ಹೇಳೋನು ಇಲ್ಲಿ 2 ದೊಡ್ಡ ಕೆರೆಗಳನ್ನು ಕಟ್ಟಿಸ್ತ, ಭೋಜ್ ತಾಲ್ ಮತ್ತೆ ಛೋಟಾ ತಾಲ್ ಅಂತ. ಇದು ಈ ನಗರದ ಪ್ರಮುಖ ಆಕರ್ಷಣೆ. ಜೊತೆಗೆ ಇಲ್ಲಿ ಬುಡಕಟ್ಟು ಜನಾಂಗದ ಮ್ಯೂಸಿಯಂ ಇತ್ತು, 2 ಬುಡಕಟ್ಟು ಜನಾಂಗದ ಮ್ಯೂಸಿಯಂ ಇಲ್ಲಿತ್ತು. ವಿವಿಧ ಬುಡಕಟ್ಟು ಜನಾಂಗದವರ ವಸತಿ, ಸಂಸ್ಕೃತಿ, ಜೀವನ ಪದ್ಧತಿ, ಆಹಾರ ಶೈಲಿ ಹ್ಯಾಂಗಿರುತ್ತಂಬುದನ್ನ ಇಲ್ಲಿ ಒಂದು ಪ್ರತಿಕೃತಿಗಳ ಮೂಲಕ ಹೇಳತ್ರು. ಅಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಹೇಳುದಾದ್ರೆ ಜೇನು ಕುರುಬರ್ ಅಂತ ತಕೊಂಡ್ರೆ, ಜೇನು ಕುರುಬರು ಅವರ ಒಂದು ಸಂಸ್ಕೃತಿ ಹ್ಯಾಂಗಿರುತ್ತೋ, ಅವರು ಅಂದ್ರೆ ಬೇಟೆ ಆಡೋಕೆ ಉಪಯೋಗಿಸುವಂತಹ ಒಂದು ವೆಪನ್ಸ್ ಯಾವ ರೀತಿಯಾಗಿರುತ್ತೋ, ಅವರು ಧರಿಸುವಂತಹ ಉಡುಗೆ ತೊಡುಗೆಗಳು ಅಥವಾ ಅವ್ರು ಬಳಸುವಂತಹ ಆಹಾರ ಅಥವಾ ಪಾತ್ರೆಗಳು ಯಾವ ರೀತಿಯಾಗಿರುತ್ತಂತ ಹೇಳೋದನ್ನ ಇಲ್ಲಿ ಒಂದು ಅದರ ಪ್ರತಿಕೃತಿಗಳನ್ನ ತಯಾರ ಮಾಡಿ ಅಲ್ಲಿ ಇಟ್ಟಿದ್ರು. ಒಂದು ವಿಶಾಲ ಪ್ರದೇಶದಲ್ಲಿ ಬೇರೆ ಬೇರೆ ಬುಡಕಟ್ಟು ಜನಾಂಗದವರ ಒಂದು ಪ್ರತಿಯೊಂದು ಅವರ ವಸತಿ ಬಗ್ಗೆ ಎಲ್ಲ ಪ್ರತಿಕೃತಿಗಳನ್ನ ನಾವಿಲ್ಲಿ ಕಾಣಲಕ್ಕು. ಕೇಳಿದ್ರೆ ಇಲ್ಲಿನ ಕೆರೆ ಮತ್ತೆ ಮ್ಯೂಸಿಯಂ ಕಂಡ್ಕೊಂಡು ನಾವು ಇಲ್ಲಿಂದ ಹೊರಟದ್ದು ಭೋಪಾಲ್ನಿಂದ ಸುಮಾರು 45 ಕಿಲೋಮೀಟರ್ ದೂರ ಇಪ್ಪುವಂತಹ ಭೀಮ್ಬೆಟ್ಕಾಕ್ಕೆ. ಭೀಮ್ಬೆಟ್ಕಾ ಕಲ್ಲಿನ ಗುಹೆಗಳು ಭಾರತದ ಅತ್ಯಂತ ಪ್ರಾಚೀನ ಮತ್ತು ಮಹತ್ವದ ಪುರಾತತ್ವ ತಾಣಗಳಲ್ಲಿ ಒಂದು. ಯುನೆಸ್ಕೋ ಇದನ್ನ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳಿ ಇದನ್ನ ಐಡೆಂಟಿಫೈ ಮಾಡಿತ್ತು. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನ ಬೇರ್ಪಡಿಸುವಂತಹ ಮಧ್ಯಮ ಎತ್ತರದ ವಿಂಧ್ಯ ಪರ್ವತ ಶ್ರೇಣಿಯ ಬೆಟ್ಟಗುಡ್ಡಗಳಲ್ಲಿ ಈ ಒಂದು ಭೀಮ್ಬೆಟ್ಕಾ ಸ್ಥಳ ಕಂಡುಬತ್ತು. ಇಲ್ಲಿ ಮೊದಲು ಸುಮಾರು 750 ಕಲ್ಲಿನ ಗುಹೆ ಇತ್ತು ಅಂತ ಹೇಳ್ತಾ ಇದ್ದಿದ್ರು, ಆದ್ರೆ ಈಗ ಅಲ್ಲಿ ಅಷ್ಟು ಇಲ್ಲ. ಸುಮಾರು 1 ಲಕ್ಷ ವರ್ಷಗಳಿಂದ ಹಳೆಯದು ಅಂತ ಹೇಳುವಂತಹ ಈ ಕಲ್ಲಿನ ಗುಹೆಗಳಲ್ಲಿ ಪ್ರಾಚೀನ ಆದಿವಾಸಿ ಜನರು ಕಲ್ಲಿನ ಬಂಡೆಗಳ ಮೇಲೆ ಬಿಡಿಸಿಪ್ಪುವಂತಹ ಚಿತ್ರಗಳಿತ್ತು. ಈ ಶಿಲಾಯುಗದ ಕಾಲದಲ್ಲಿ ಬಿಡಿಸಲಾದಂತಹ ಈ ಚಿತ್ರಗಳು, ಇದರಲ್ಲಿ ಬೇಟೆಗಾರರು, ನೃತ್ಯ ಮಾಡುವವರು, ಜಿಂಕೆ, ಆನೆ, ಕುದುರೆ ಮುಂತಾದ ಪ್ರಾಣಿಗಳು, ಯುದ್ಧದ ಒಂದು ದೃಶ್ಯಗಳು, ಕಲ್ಲಿನ ಉಪಕರಣಗಳು, ದೈನಂದಿನ ಜೀವನ, ಮನುಷ್ಯರ ಚಿತ್ರಗಳು ಇತ್ಯಾದಿಯನ್ನೆಲ್ಲ ಈ ಕಲ್ಲಿನ ಬಂಡೆಗಳ ಮೇಲೆ ಬಿಡಿಸಿದ್ರು. ಕೆಂಬಣ್ಣ ಅಥವಾ ಕಾವಿ ಬಣ್ಣ ಅಂತ ನಾವೆಂತ ಹೇಳತ್ತು, ಆ ಬಣ್ಣದಲ್ಲಿ ಮತ್ತೆ ಬಿಳಿ ಬಣ್ಣದಲ್ಲಿ ಈ ಚಿತ್ರಗಳನ್ನ ಬಿಡಿಸಿದ್ರು. ಆಶ್ಚರ್ಯ ಅಂದ್ರೆ 1 ಲಕ್ಷ ವರ್ಷ ಆಯ್ತಂತ ಹೇಳುವಂತ ಈ ಚಿತ್ರಗಳು ಮಳೆ ಬಿಸಿಲು ಯಾವುದಕ್ಕೂ ಎಂಥದೂ ಆಯ್ದೆ ಹಾಂಗೆ ಇತ್ತು. ಮನೆಗೆ ಹಾಕಿದ ಪೇಂಟೆ ಉಳಿದ ಕಷ್ಟ ಅಂತದ್ರಲ್ಲಿ ಇದು ಹ್ಯಾಂಗ ಉಳಿದಿತ್ತು, ಅದು ಯಾವ ರೀತಿಯ ಒಂದು ಕಾಂಬಿನೇಷನ್ ಆಫ್ ಪೇಂಟ್ಸ್ ಅಂತ, ಯಾವ ರೀತಿಯ ಒಂದು ಕಾಂಬಿನೇಷನ್ ಆಫ್ ಕಲರ್ಸ್ ಅನ್ನು ಯೂಸ್ ಮಾಡಿ ಇದನ್ನ ಬಿಡಿಸಿದ್ರು ಅಂತ ಹೇಳುವಂಥದ್ದು ತುಂಬಾ ಆಶ್ಚರ್ಯ ಆಗ್ತು. ಬೇರೆ ಬೇರೆ ರೀತಿಯ ಒಂದು ಚಿತ್ರಗಳನ್ನಲ್ಲಿ ಬಿಡಿಸಿದ್ರು. ಭಾರತದಲ್ಲಿ ಮಾನವ ನಾಗರಿಕತೆ ಅತ್ಯಂತ ಒಂದು ಹಳೆಯ ಸಾಕ್ಷಿ ಅಂತಿದ್ರೆ, ಮಾನವನ ನಾಗರಿಕತೆಗೆ ಒಂದು ಅತ್ಯಂತ ಹಳೆಯ ಸಾಕ್ಷಿ ಅಂತಿದ್ರೆ ಅದು ಭೀಮ್ಬೆಟ್ಕ ಬೆಟ್ಟಗಳು. ಶಿಲಾಯುಗದ ಮನುಷ್ಯರು ಹ್ಯಾಂಗ್ ಬದುಕಿದ್ರು, ಅವರ ಯಾವ ರೀತಿಯ ಇದ್ರು ಅಂಬುದನ್ನ ಈ ಎಂತ ಹೇಳಿದ್ರೆ ಈ ಬೆಟ್ಟದಲ್ಲಿ ನಾವು ಕಾಣ್ಲಕ್ಕೆ, ಯಾಕಂದ್ರೆ ಅವ್ರ ಪ್ರತಿಯೊಂದನ್ನು ಅಲ್ಲಿ ಅವ್ರು ಬಿಡಿಸಿದ್ರು. ಅವ್ರು ಬೇಟೆ ಆಡ್ತಿತ್ತಂತ ರೀತಿ, ಯುದ್ಧ ದೃಶ್ಯಗಳು, ಅಲ್ಲಿ ಇದ್ದಂತ ಪ್ರಾಣಿಗಳು, ಅಂದ್ರೆ ಪ್ರಾಣಿಗಳು ಯಾವ ರೀತಿ ಆಯ್ದಿತ್ತು ಅಥವಾ ಯಾವೆಲ್ಲ ರೀತಿಯ ಪ್ರಾಣಿಗಳಲ್ಲಿತ್ತು ಅಥವಾ ಆ ಶಿಲಾಯುಗದ ಕಾಲದಲ್ಲಿ ಆ ಪ್ರದೇಶದಲ್ಲಿ ಇತ್ತು ಅಂಬುದನ್ನ ಈ ಚಿತ್ರಗಳ ಮೂಲಕ ನಾವು ತಿಳ್ಕೊಳ್ಳಕ್ಕೆ. ಕೇಳಿದ್ರೆ ಇಲ್ಲಿಂದ ನಾವು ಮುಂದೆ ಹೋದ್ದು ಭೋಜಪುರ ದೇವಸ್ಥಾನಕ್ಕೆ. ಭೋಜಪುರ ದೇವಸ್ಥಾನ ಭಾರತದ ಮಧ್ಯಪ್ರದೇಶದಲ್ಲಿ ಇರುವಂತಹ ಅತ್ಯಂತ ಪ್ರಸಿದ್ಧ ಮತ್ತೆ ಅದ್ಭುತ ಶಿವ ದೇವಸ್ಥಾನ. ಭೋಪಾಲ್ನಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿ ಬೇತ್ವಾ ನದಿ ಹರಿತಾ ಇತ್ತು. ಆ ನದಿಯ ದಡದ ಮೇಲೆ ಇರುವಂತಹ ಬೆಟ್ಟದ ಮೇಲೆ ಈ ದೇಗುಲ ಇತ್ತು. ಈ ಮಧ್ಯಪ್ರದೇಶವನ್ನ ಮಾಲವ ಪ್ರದೇಶ ಅಂತ ಕರೀತಾರೆ. ಈ ಮಾಲವ ಪ್ರದೇಶದ ಪ್ರಸಿದ್ಧ ರಾಜ ಪರಮಾರ ವಂಶದ ರಾಜ ಭೋಜ ಇದನ್ನ ಕಟ್ಟಿಸಿದ. ಇವ ಕಲೆ ಸಾಹಿತ್ಯ ಮತ್ತು ವಿಜ್ಞಾನದ ಪೋಷಕ. ಇವನ ಕಾಲ ಸುಮಾರು 11ನೇ ಶತಮಾನ, ಅಂದ್ರೆ ಸುಮಾರು 1000 ವರ್ಷ ಹಳೆಯ ದೇವಸ್ಥಾನ ಇದು. ಈ ದೇವಾಲಯ ಅರ್ಧ ಪೂರ್ಣಗೊಂಡಿತ್ತು. ಇದರ ಶಿಖರ ಅಂದ್ರೆ ಗೋಪುರದ ಭಾಗ ಏನಿತ್ತು ಮತ್ತೆ ಇತರ ಭಾಗಗಳೆಲ್ಲ ಪೂರ್ಣ ಆಯಿಲ್ಲ, ಅಂದ್ರೆ ಅರ್ಧ ಮಾತ್ರ ಇತ್ತು. ಆದ್ರೂ ಇದರ ಗಾತ್ರ ತುಂಬಾ ಎತ್ತರ ಇಪ್ಪುವಂತ ಗಾತ್ರ ಮತ್ತೆ ಇಲ್ಲಿಪ್ಪುವಂತ ವಾಸ್ತುಶಿಲ್ಪ ತುಂಬಾ ಚಂದ ಇತ್ತು. ಇದರ ಗರ್ಭಗುಡಿಯಲ್ಲಿ ಒಂದೇ ಬಂಡೆಯಿಂದ ಕೊರೆದಂತ ಅತೀ ದೊಡ್ಡ ಶಿವಲಿಂಗ ಇತ್ತು. ಸುಮಾರು 7.5 ಅಡಿ ಎತ್ತರ ಇಪ್ಪುವಂತ ಶಿವಲಿಂಗ. ಇದರ ಸುತ್ತಳತೆ 17.8 ಅಡಿ. ಇಷ್ಟು ದೊಡ್ಡ ಒಂದೇ ಬಂಡೆಯಿಂದ ಕೊರೆದಿಪ್ಪುವಂತಹ ಇದು ಶಿವಲಿಂಗ. ಇದು ಭಾರತದ ಅತಿ ದೊಡ್ಡ ಮೊನೋಲಿಥಿಕ್ ಶಿವಲಿಂಗಗಳಲ್ಲಿ ಒಂದು ಅಂತ ಹೇಳಿ ಹೇಳತ್ರು. ಇದು ಸುಮಾರು ಅಂದ್ರೆ ಪೀಠ ಸಮೇತವಾಗಿ, ಅಂದ್ರೆ ನಾನೀಗ ನಿಮ್ಗೆ ಹೇಳಿದ್ದು ಶಿವಲಿಂಗದ ಎತ್ತರ, ಪೀಠ ಸಮೇತ ಇದು ಸುಮಾರು 12-26 ಅಡಿ ಎತ್ತರ ಇತ್ತಂತ ಹೇಳಿ ಹೇಳತ್ರು. ಈ ದೇಗುಲ ಚೌಕಾಕಾರದಲ್ಲಿ ಇತ್ತು. 4 ದೊಡ್ಡ ಕಂಬಗಳು, 10 ಮೀಟರ್ ಎತ್ತರದ ದ್ವಾರ ಈ ದೇವಸ್ಥಾನದ್ದು. ಇಡೀ ದೇಗುಲವೇ ನಿಮ್ಗೆ ತಾಮ್ರದಲ್ಲಿ ಮಾಡಿದ್ದೇನೋ ಅಂತ ಅನ್ಸು ಹಂಗೆ ಅದು ತಾಮ್ರದ ಬಣ್ಣದಲ್ಲಿ ಇತ್ತು. ದೂರಕ್ಕೆ ಕಾಣುತ್ತದೆ ನಿಮ್ ದೇವಸ್ಥಾನ ತಾಮ್ರದ ಬಣ್ಣದಲ್ಲಿ ಇಪ್ಪದಂತದ್ದು. ಇದು ಯಾಕೆ ಅರ್ಧ ಉಳಿತ ಅಂದ್ರೆ ಕಾರಣ ಗೊತ್ತಿಲ್ಲ. ಬಹುಶಃ ರಾಜಭೋಜನ ಮರಣ, ಯುದ್ಧಗಳು ಅಥವಾ ಇತರ ಆರ್ಥಿಕ ಕಾರಣಗಳು ಇಪ್ಪು ಸಾಕಂತ ಹೇಳಿ ಹೇಳತ್ರು. ಎಲ್ಲಾ ಶಿವನ ದೇವಸ್ಥಾನದಲ್ಲಿ ಇಪ್ಪು ಹಂಗೆ ಇಲ್ಲಿ ಸಹ ಶಿವನ ಎದುರು ನಂದಿ ವಿಗ್ರಹ ಇತ್ತು. ಜೊತೆಗೆ ಬಿಳಿ ಬಣ್ಣದ ಶಿಲೆಯಲ್ಲಿ ಗೌರಿ ಗಣೇಶ ಎರಡೂ ಇತ್ತು. ಅಮ್ಮ ಮಗ ಇಬ್ಬರನ್ನು ಇಲ್ಲಿ ಪೂಜೆ ಮಾಡಿದ್ರು. ಬಹುಶಃ ನಮ್ಮಲ್ಲಿ ಎಲ್ಲೂ ಈ ರೀತಿ ಗೌರಿ ಗಣೇಶನ ಪೂಜೆ ಚೌತಿ ಹೊರತಾಯ ಬೇರೆ ಸಮಯದಲ್ಲಿ ನಾವು ಮಾಡೋದಿಲ್ಲ, ಆದ್ರೆ ಇಲ್ಲಿ ಅಮ್ಮ ಮಗ ಇಬ್ಬರನ್ನು ಒಂದೇ ಸ್ಥಳದಲ್ಲಿ ಪೂಜೆ ಮಾಡಿದ್ರು. ಮತ್ತೆ ಈ ಮಧ್ಯಪ್ರದೇಶದ ದೇವಸ್ಥಾನದಲ್ಲಿ ನಾನು ಕಂಡಂತ ಒಂದು ಅಂಶ ಎಂತ ಅಂದ್ರೆ, ಶಿವನ ಲಿಂಗದ ತಲೆ ಹತ್ರ ಎಲ್ಲ ಒಂದು ತಾಮ್ರದ ಸರ್ಪ ಇರುತ್ತೆ. ಮತ್ತೆ ಎಲ್ಲಾ ಕಡೆನೆ ಇಲ್ಲಿ ಶಿವನ ದೇವಸ್ಥಾನವೇ ಜಾಸ್ತಿ. ಮಧ್ಯಪ್ರದೇಶದಲ್ಲಿ ಎಲ್ಲಾ ಕಡೆಯೂ ಶಿವನ ದೇವಾಲಯವೇ ಜಾಸ್ತಿ, ಜೊತೆಗೆ ಶಿವನ ಲಿಂಗದ ಹತ್ರ ಒಂದು ತಾಮ್ರದ ಸರ್ಪ. ಮತ್ತೆ ಹನುಮಂತನ ವಿಗ್ರಹ ಇದ್ದಲ್ಲೆಲ್ಲ ಹನುಮಂತನ ಕೈಯಲ್ಲಿ ಸಂಜೀವಿನಿ ಪರ್ವತ ಇರುತ್ತೆ. ಸಾಮಾನ್ಯವಾಗಿ ನಮ್ಮಲ್ಲಿ ಗದೆ ಹಿಡಿದ ಆಂಜನೇಯನ ವಿಗ್ರಹ ಹೆಚ್ಚು, ಆದ್ರೆ ಇಲ್ಲಿ ಎಲ್ಲಾ ಕಡೆಯಲ್ಲೂ ಆತನ ಕೈಯಲ್ಲಿ ಸಂಜೀವಿನಿ ಪರ್ವತ ಇರುತ್ತೆ. ಮತ್ತೆ ಇಲ್ಲಿನ ದೇವಸ್ಥಾನದಲ್ಲಿ ಸಾಮಾನ್ಯವಾಗಿ ಭಕ್ತ ಬಂದವರು ಅವರೇ ಪೂಜೆ ಮಾಡ್ಕೊಂಡು ಹೋದ್ರು. ಎಲ್ಲರೂ ಇಲ್ಲಿ ದೇವರನ್ನ ಮುಟ್ಟಿ ಪೂಜೆ ಮಾಡ್ಲಕ್ಕ. ಕೇಳಿದ್ರೆ ಇಲ್ಲಿಂದ ನಾವು ಮುಂದೆ ಹೋದ್ದು ಉಜ್ಜಯಿನಿಗೆ. ಮಧ್ಯಪ್ರದೇಶ ಒಂದು ಪ್ರಮುಖ ಧಾರ್ಮಿಕ ಕ್ಷೇತ್ರ ಮತ್ತು ಪ್ರಾಚೀನ ನಗರ ಉಜ್ಜಯಿನಿ. ಶಂಕರಾಚಾರ್ಯರು ಸ್ಥಾಪಿಸಿದ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದು ಉಜ್ಜಯಿನಿಯಲ್ಲಿತ್ತು. ಕ್ಷಿಪ್ರಾ ನದಿಯ ದಡದ ಮೇಲೆ ಈ ಉಜ್ಜಯಿನಿ ಇಪ್ಪುವಂಥದ್ದು. ಇದನ್ನ ಅವಂತಿಕ, ಉಜ್ಜಯಿನಿ ಅಥವಾ ಮಹಾಕಾಲ ನಗರ ಅಂತ ಕರೀತರು. ಕುಂಭಮೇಳ ನಡೆಯುವಂತ 4 ಸ್ಥಳಗಳಲ್ಲಿ, ಅಂದ್ರೆ ಭಾರತದಲ್ಲಿ ಕುಂಭಮೇಳ 4 ಸ್ಥಳಗಳಲ್ಲಿ ನಡೆಯಿತು. ಅದು ಒಂದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್, ಇನ್ನೊಂದು ಉತ್ತರಾಖಂಡದ ಹರಿದ್ವಾರ್, ಮತ್ತೊಂದು ಮಹಾರಾಷ್ಟ್ರದ ನಾಸಿಕ, ಮತ್ತೆ ಕೊನೆಯದು ಮಧ್ಯಪ್ರದೇಶದ ಉಜ್ಜಯಿನಿ. 1000 ವರ್ಷಗಳ ಇತಿಹಾಸ ಹೊಂದಿಪ್ಪುವಂತ ಈ ನಗರದ ಉಲ್ಲೇಖ ನಾವು ಸಮಾಜ ಪಾಠ ಪುಸ್ತಕದಲ್ಲಿ ಓದಿಪ್ಪದು ನಿಮ್ಗೆ ನೆನಪಿಗೂ ಸಾಕು. ಮೌರ್ಯ, ಗುಪ್ತ ಸಾಮ್ರಾಜ್ಯಗಳ ಕಾಲದಲ್ಲಿ ಈ ಉಜ್ಜಯಿನಿ ಅವರ ರಾಜಧಾನಿ ಆಗಿದ್ದಿತ್ತು. ಅಶೋಕ, ವಿಕ್ರಮಾದಿತ್ಯ, ಕಾಳಿದಾಸನ ಅವರ ಕಾಲದಲ್ಲಿ ಈ ನಗರದ ಉಲ್ಲೇಖ ಬರುತ್ತೆ. ಇತಿಹಾಸದಲ್ಲಿ ಇದು ಜ್ಯೋತಿಷ್ಯ ಮತ್ತು ಖಗೋಳ ಶಾಸ್ತ್ರದ ಕೇಂದ್ರವಾಯಿತಂತಲೂ ಹೇಳತ್ರು. ಈ ಉಜ್ಜಯಿನಿಯಲ್ಲಿ ಅಂದ್ರೆ ಮಹಾಕಾಲ, ಇಲ್ಲಿನ ಪ್ರಮುಖ ದೇವರು ಮಹಾಕಾಲ. ಈ ದೇವಸ್ಥಾನದಲ್ಲಿ ಭಸ್ಮಾರತಿ ತುಂಬಾ ಪ್ರಸಿದ್ಧ. ಮುಂಜಾನೆ ಒಂದು ಮೂರು, ಬೆಳಗ್ಗಿನ ಜಾವ 3:30 ಆರಂಭ ಒಪ್ಪುವಂತಹ ಈ ಪೂಜೆ ಸುಮಾರು 2.5 ಗಂಟೆಗಳ ಕಾಲ ನಡೆಯುತ್ತೆ. ಈ ವೇಳೆಯಲ್ಲಿ ದನದ ಸಗಣಿಯಿಂದ ತಯಾರಿಸುವಂತಹ ಭಸ್ಮವನ್ನ ಬಟ್ಟೆಯಲ್ಲಿ ಕಟ್ಟಿ ಲಿಂಗದ ಸುತ್ತ ಪ್ರದಕ್ಷಿಣೆ ಮಾಡ್ತಾ ಅದನ್ನ ಲಿಂಗಕ್ಕೆ ಅಭಿಷೇಕ ಮಾಡ್ತಾ ಹೊತ್ತರು. ಈ ಮೊದಲು ಅಂದ್ರೆ ಈ ಭಸ್ಮಾರತಿ ಮಾಡೋ ಮೊದಲು ಅದರ ಮೊದಲನೇ ಸ್ಟೆಪ್ ಅಲ್ಲಿ ಲಿಂಗಕ್ಕೆ ಹಾಲು, ಮೊಸರು, ಹೀಗೆ ಬೇರೆ ಬೇರೆ ದ್ರವ್ಯಗಳಿಂದ ಅಭಿಷೇಕವೂ ಮಾಡ್ತರು. ಇದು ಸಾಧಾರಣವಾಗಿ ನಮ್ಮ ದಕ್ಷಿಣ ಭಾರತದ ಶಿವನ ದೇವಾಲಯಗಳಲ್ಲಿ ಇಲ್ಲ. ಹಿಂಗಾಗಿ ಇದು ತುಂಬಾ ಅಪರೂಪ. ಈ ಭಸ್ಮಾರತಿ ಅಂತ ಹೇಳೋದು ತುಂಬಾ ಅಪರೂಪ. ಇದಕ್ಕೆ ಟಿಕೆಟ್ ಸಿಕ್ಕುವಂತ ತುಂಬಾ ಕಷ್ಟ. ನಾವು ಹೋಪ್ಗಿಂತ 2 ತಿಂಗಳು ಮೊದಲೇ ಇದಕ್ಕೆ ಟಿಕೆಟ್ ತಕೊಂಡು ಟ್ರೈ ಮಾಡಿದ್ರು ನಮ್ಗೆ ಸಿಕ್ಲಿಲ್ಲ. ಜೊತೆಗೆ ನಾವು ಉಜ್ಜಯಿನಿ ಹೋದ್ದು ಸೋಮವಾರ ಆದ ಕಾರಣ ಕೂಡ ಟಿಕೆಟ್ ಸ್ವಲ್ಪ ಕಷ್ಟ ಆಯ್ತು ಸಿಕ್ಕುದು. ಕೇವಲ ದರ್ಶನ ಮಾತ್ರ ಸಾಧ್ಯ ಆಯ್ತು. ಹಿಂಗಪ್ಪ ಈ ಭಸ್ಮಾರತಿಯನ್ನ ಕಾಣಕಂತ ಹೇಳುವಂತ ಒಂದು ಆಸೆ ಹಾಗೆ ಉಳಿದು ಬಿಡುತ್ತೆ. ಕೇವಲ ಒಂದು ಮಹಾಕಾಲನ ದರ್ಶನ ನಾವು ಮಾಡ್ಕೊಂಡು ಬಂತು. ಇಲ್ಲಿ ಇತರ ಪ್ರಮುಖ ಸ್ಥಳಗಳಂತ ಹೇಳಿದ್ರೆ ಒಂದು ರಾಮಘಾಟ್, ಇದು ಶಿಪ್ರಾ ನದಿಯ ಘಾಟ್. ಕುಂಭಮೇಳ ನಡೆಯುವಂತಹ ಒಂದು ಸ್ಥಳ ಈ ರಾಮಘಾಟ್. ಇಲ್ಲಿ ಸಂಜೆ ಶಿಪ್ರ ಆರತಿ ಮಾಡಿದ್ರು. ಇನ್ನೊಂದು ಪ್ರಮುಖ ಸ್ಥಳ ಅಂತ ಹೇಳಿದ್ರೆ ಇಲ್ಲಿದು ಸಾಂದೀಪನಿ ಆಶ್ರಮ, ಕೃಷ್ಣ ಶಿಕ್ಷಣ ಪಡೆದಂತ ಸ್ಥಳ. ಇಲ್ಲಿ ಒಂದು ಅತ್ಯಂತ ಪವಿತ್ರ ಸ್ಥಳ ಇದು. ಶ್ರೀ ಕೃಷ್ಣ, ಅವನ ಸಹೋದರ ಬಲರಾಮ ಮತ್ತೆ ಸ್ನೇಹಿತ ಸುಧಾಮ, ಈ ಗುರು ಸಾಂದೀಪನಿ ಮುನಿಯವಳೆ ವಿದ್ಯಾಭ್ಯಾಸ ಮಾಡಿದಂತಹ ಗುರುಕುಲ ಇಲ್ಲಿತ್ತು. ಆದ್ರೆ ನಮ್ಗೆ ನಾವು ಹೋದ ತಡಾಪು ಕಾರಣ ಅದನ್ನ ಕಾಮ್ ಕಾಯಲಿಲ್ಲ, ಹೊರಗಿಂದಲೇ ಕಂಡು ಬರಕಾಯ್ತು. ಅದೇ ರೀತಿ ಮಧ್ಯಪ್ರದೇಶದಲ್ಲಿ ಇರುವಂತಹ ಇನ್ನೊಂದು ದ್ವಾದಶ ಜ್ಯೋತಿರ್ಲಿಂಗದ ಕ್ಷೇತ್ರ ಓಂಕಾರೇಶ್ವರ. ಈ ನರ್ಮದಾ ನದಿಯ ಒಂದು ಮಧ್ಯದಲ್ಲಿ, ಅಂದ್ರೆ ಸುತ್ತ ನರ್ಮದಾ ನದಿ ಹರಿತಾ ಇದ್ರೆ ಮಧ್ಯದಲ್ಲಿ ದ್ವೀಪದ ತರ ಇತ್ತು. ಆ ದ್ವೀಪದಲ್ಲಿ ಈ ಓಂಕಾರೇಶ್ವರ ದೇಗುಲ ಇತ್ತು. ಈ ಇಡೀ ದ್ವೀಪ ನಾವಂದ್ರೆ ಓಂ ಅಂತ ಬರ್ರೆ ಯಾವ ರೀತಿ ತೋರುತ್ತೋ ಅದೇ ರೀತಿ ಈ ಇಡೀ ದ್ವೀಪ ಓಂಕಾರ ತರ ತೋರುವ ಕಾರಣ ಇದನ್ನ ಓಂಕಾರೇಶ್ವರ ಅಂತ ಕರೀತ್ರಂತ ಹೇಳತ್ರು. ಕೆಳಗ್ರೆ ಇಲ್ಲಿಯೂ ಸಾಮಾನ್ಯವೇ ಹೆಚ್ಚಿನ ರಶ್ ಇರುತ್ತೆ. ನಾವು ಆನ್ಲೈನ್ ಟಿಕೆಟ್ ಬುಕ್ ಮಾಡದೆ ಹೋದ ಕಾರಣ ಸುಮಾರು 2 ಗಂಟೆ ಕಾಲ ಕ್ಯೂಲ್ ನಿಲ್ಕಾಯಿತು. ಇಲ್ಲಿನ ಲಿಂಗ ಉದ್ಭವ ಲಿಂಗ ಅಂತ ಹೇಳತ್ರು. ಹಂಗಪ್ಕೋ ಇದು ಉಳಿದ ಪ್ರದೇಶಗಳಲ್ಲಿ, ಅಂದ್ರೆ ನಾವು ಸಾಧಾರಣವಾಗಿ ಶಿವನ ದೇವಸ್ಥಾನಕ್ಕೆ ಹೋದಾಗ ಲಿಂಗ ಯಾವ ರೂಪದಲ್ಲಿರುತ್ತೋ ಆ ರೂಪದಲ್ಲಿ ಇದು ಇಲ್ಲ. ಇಲ್ಲಿ ಲಿಂಗದ ಪಕ್ಕದಲ್ಲಿ ಇನ್ನೊಂದು ಲಿಂಗ ಸಹ ಇತ್ತು, ಅದನ್ನ ಶಿವನೊಟ್ಟಿಗೆ ಇಪ್ಪುವಂತ ಪಾರ್ವತಿ ಅಂತ ಹೇಳತ್ರು. ಮತ್ತೆ ಈ ದೇವಸ್ಥಾನ ಸ್ವಲ್ಪ ಉಳಿದ ದೇವಸ್ಥಾನಗಳಿಂದ ಸ್ವಲ್ಪ ಭಿನ್ನ, ಅಂದ್ರೆ ಸ್ವಲ್ಪ ಎಂತ ಹೇಳಿದ್ರೆ ವಿಶಾಲವಾದ ಪ್ರಾಂಗಣ ಎಲ್ಲ ಇಲ್ಲ. ಇಲ್ಲಿ ನಮ್ಮ ಆಗಮ ಶಾಸ್ತ್ರದ ಪ್ರಕಾರ ಯಾವ ದೇವಸ್ಥಾನಗಳು ನಾರ್ತ್ ಇಂಡಿಯಾದಲ್ಲಿ ಇಲ್ಲ, ನಮ್ಮ ಕರಾವಳಿ ಪ್ರದೇಶದಲ್ಲಿ ಇಪ್ಪುತ್ತಾರ. ಅದರಲ್ಲೂ ಈ ದೇವಸ್ಥಾನ ಅಂದ್ರೆ ಜನ ಜಾಸ್ತಿ ಆದ್ರೆ ಅಲ್ಲಿ ಹೋಗುದು ಸ್ವಲ್ಪ ಕಷ್ಟವೇ. ಆ ರೀತಿ ಸ್ವಲ್ಪ ಒಂದು ಸಣ್ಣ ಒಂದು ದೇವಸ್ಥಾನ. ಜೊತೆಗೆ ಇಲ್ಲಿ ಏನಂತ ಹೇಳಿದ್ರೆ ನರ್ಮದಾ ಪರಿಕ್ರಮ. ಇಲ್ಲಿ ನೀವು ಬೇಕಂತ ಹೇಳಿದ್ರೆ ನರ್ಮದಾ ನದಿಗೊಂದು ಸುತ್ತು ಬರ್ಲಕ್ಕೆ, ಇಲ್ಲಿ ಬೇಕಾದ್ರೆ ಬೋಟ್ ಅಲ್ಲಿ ನದಿಗೆ ಒಂದು ಸುತ್ತು ಹಾಕಿ ಬರ್ಲಕ್ಕೆ. ಈ ರೀತಿ ಸುತ್ತುವ ಪುಷ್ಟಿಗೆ ಬೆಟ್ಟದ ಮೇಲೆ ನಮಗೊಂದು ಶಂಕರಾಚಾರ್ಯರ ವಿಗ್ರಹ ಇತ್ತು. ದ್ವಾದಶ ಜ್ಯೋತಿರ್ಲಿಂಗಗಳನ್ನ ಸ್ಥಾಪನೆ ಮಾಡಿದಂತಹ ಶಂಕರಾಚಾರ್ಯರ ವಿಗ್ರಹವನ್ನ ಇಲ್ಲಿ ಬೆಟ್ಟದ ಮೇಲೆ ಸ್ಥಾಪನೆ ಮಾಡಿದ್ರು. ನೀವು ನರ್ಮದಾ ಪರಿಕ್ರಮಕ್ಕೆ ಹೋದ್ರೆ ಈ ವಿಗ್ರಹವನ್ನ ನೀವು ಕಾಣ್ಲಕ್ಕೆ. ಈಚೆ ನಾನು ಹೇಳಿದೆ ಇದು ದ್ವೀಪದಲ್ಲಿ ಇಪ್ಪುವಂತ ಪ್ರದೇಶದಲ್ಲಿ ಓಂಕಾರೇಶ್ವರ ಇತ್ತಂತ. ಅದೇ ರೀತಿ ನದಿಯ ಒಂದು ಭಾಗದಲ್ಲಿ ಮಾಮಲೇಶ್ವರ ದೇವಸ್ಥಾನ ಇತ್ತು. ಕೆಲವರು ಇದನ್ನು ಜ್ಯೋತಿರ್ಲಿಂಗ ಅಂತ ಹೇಳಿ ಕರೀತ್ರು, ಆದ್ರೆ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಈ ಲಿಂಗದ ಉಲ್ಲೇಖ ಇಲ್ಲ. ಇದು ತುಂಬಾ ಪ್ರಾಚೀನವಾದ ದೇಗುಲ. ಈ ದೇಗುಲದ ಹೊರಗೆ ಅಂದ್ರೆ ಬರೀ ಗರ್ಭಗುಡಿ ಇಪ್ಪುವಂತಹ ಅನೇಕ ಸಣ್ಣ ಸಣ್ಣ ದೇವಸ್ಥಾನಗಳು ಕೂಡ ಇತ್ತು. ಅಂದ್ರೆ ಇಲ್ಲಿ ವಾಸ್ತುಶಿಲ್ಪದ ದೃಷ್ಟಿಯಿಂದ ಅಷ್ಟು ಶ್ರೀಮಂತವಾಗಿಪ್ಪುವಂತಹ ವಾಸ್ತುಶಿಲ್ಪ ಅಲ್ಲ, ಆದ್ರೆ ತುಂಬಾ ಪ್ರಾಚೀನ ದೇವಾಲಯಗಳು. ಒಂದು ಮಾಮಲೇಶ್ವರ ದೇವಸ್ಥಾನ ಒಂದು ಮುಖ್ಯ ದೇವಸ್ಥಾನ ಅಂದ್ರೆ ಅದರ ಸುತ್ತ ಸಣ್ಣ ಸಣ್ಣ ಒಂದು ಕೇವಲ ಗರ್ಭಗುಡಿ ಇಪ್ಪುವಂತಹ ಅನೇಕ ಕಿರು ದೇವಾಲಯಗಳು ಇಲ್ಲಿತ್ತು. ಇಲ್ಲಿ ಇದೊಂದು ದೊಡ್ಡ ಆಕರ್ಷಣೆ ಅಂತ ಹೇಳಿದ್ರೆ ನೀವು ದೇಗುಲಕ್ಕೆ ಹೋಗುವಷ್ಟೇ ಎರಡು ಕಡೆಯಲ್ಲಿ,

ದೇವಸ್ಥಾನದಲ್ಲಿ ಸ್ಥಾಪಿಸಬಹುದಾದಂಥ ಪೀಠದ ಸಮೇತ ಇಪ್ಪುವಂತಹ ಲಿಂಗಗಳವರೆಗೆ ಇಲ್ಲಿ ಲಿಂಗಗಳದ್ದೇ ಜಾತ್ರೆ. ಸಾಲು ಸಾಲು ಅಂಗಡಿಗಳಲ್ಲಿ ಎಲ್ಲಿ ಕಂಡ್ರು ಬರೇ ಲಿಂಗಗಳೇ. ಅಂದ್ರೆ ನರ್ಮದಾ ನದಿ ದಂಡೆಯಿಂದ ಒಂದು ಕಲ್ಲು ತಂದು ಪೂಜಿಸಿದ್ರು ಅದು ಸಾಲಿಗ್ರಾಮ ಲಿಂಗದ ಪೂಜೆಗೆ ಸಮ ಅಂತ ಹೇಳುವಂತ ನಂಬಿಕೆ ಇತ್ತು. ಹಿಂಗ ಇಲ್ಲಿ ಭಕ್ತರು ಬಂದವರು ಈ ಶಿವಲಿಂಗವನ್ನ ಖರೀದಿ ಮಾಡಿದ್ರು. ಇಲ್ಲಿ ಅಂತ ಹೇಳಿದ್ರೆ ಈ ಲಿಂಗಗಳು ಬೇರೆ ಬೇರೆ, ಅಂದ್ರೆ ಎಂತ ಹೇಳ್ತೀವಿ ನಾವು ಕ್ರಿಸ್ಟಲ್ ಸ್ಟೋನ್ ಅಂತ ಹೇಳುತ್ತೆ, ಸ್ಫಟಿಕ ಅಂತ, ಆ ಬಿಳಿ ಕಲ್ಲಲ್ಲಿ ಕೆತ್ತಿಪ್ಪುವಂತಹ ಲಿಂಗಗಳು, ಕಪ್ಪು ಕಲ್ಲಲ್ಲಿ ಕೆತ್ತಿಪ್ಪುವಂತಹ ಲಿಂಗಗಳು, ಈ ರೀತಿ ಬೇರೆ ಬೇರೆ ಕಲ್ಲಿನಲ್ಲಿ ಕೆತ್ತಿಪ್ಪುವಂತಹ ಮತ್ತೆ ಬೇರೆ ಬೇರೆ ಗಾತ್ರದ ಲಿಂಗಗಳು ಇಲ್ಲಿ. ನಾವು ಇಲ್ಲಿಂದ ಮುಂದೆ ಹೋದದ್ದು ಮಹೇಶ್ವರ ಅಂತ ಹೇಳುವಂತಹ ಒಂದು ನಗರಕ್ಕೆ. ಈ ಮಹೇಶ್ವರ ನರ್ಮದಾ ನದಿಯ ದಂಡೆ ಮೇಲೆ ಇಪ್ಪುವಂತಹ ಒಂದು ಪ್ರದೇಶ. ಅಹಲ್ಯಾಬಾಯಿ ಹೋಳ್ಕರ್, ಅಹಲ್ಯಾಬಾಯಿ ಹೋಳ್ಕರ್ನ ರಾಜಧಾನಿ ಈ ಮಹೇಶ್ವರ. ನಾವು ಹೋಪಷ್ಟಿ ರಾತ್ರಿ ಆಯ್ದಿತ್ತು ಅಂತ ಹೇಳಿದೆ, ರಾತ್ರಿ ಆಯ್ತು ಕಡೆ ರೂಮಿಗೆ ಹೋಪ ನಾಳೆ ಬಂದ್ರೆ ಸಾಕಂತ ಎಣಿಸಿದ್ರು. ನಾವು ಇಲ್ಲ ಬೇಡ ನದಿ ಹತ್ರವೇ ಹೋಪ ಅಂತ ಹೇಳಿ ಹೋಯ್ತು. ಆದ್ರೆ ಅವತ್ತು ಹೋಗ್ಲಿಲ್ಲ ಅಂದ್ರೆ ತುಂಬಾ ಏನೋ ಮಿಸ್ ಮಾಡ್ಕಂತಿತ್ತು ಅಂತ ಹೇಳುವಷ್ಟು ಎಂತ ಹೇಳಿದ್ರೆ ಈ ನದಿ ದಂಡೆಯಲ್ಲಿ ಅಷ್ಟು ಒಂದು ಕ್ಷಣಗಳು ಕಳೆದಂತಹ ಕ್ಷಣಗಳು ಮನಸ್ಸಿಗೆ ತುಂಬಾ ಒಂದು ಪ್ರಶಾಂತತೆ ತಂದ್ಕೊಡ್ತು. ನಾವು ಅಂದ್ರೆ ಆ ನದಿ ದಂಡೆಗೆ ಹೋದಾಗ ನರ್ಮದಾ ಆರತಿ ನಡೀತಾ ಇದ್ದಿತ್ತು. ನೀವು ಕೇಂದ್ರಿಪುಕ್ಕು ಸಾಕು ಗಂಗಾ ಆರತಿ ಅಂತ. ನಾರ್ತ್ ಇಂಡಿಯಾದಲ್ಲಿ ಹೆಚ್ಚಿನ ಕಡೆ ಗಂಗಾ ನದಿ ಹರಿಯುವಲ್ಲಿ ಋಷಿಕೇಶ, ಹರಿದ್ವಾರ ಇಲ್ಲೆಲ್ಲ ಗಂಗಾ ಆರತಿ ಮಾಡ್ತಾರೆ. ಅದೇ ರೀತಿ ಇಲ್ಲಿ ನರ್ಮದಾ ಆರತಿ ಮಾಡ್ತಿದ್ರು. ಊರಿನವರೆಲ್ಲ ನರ್ಮದೆಯ ಭಜನೆ ಮಾಡ್ತಾ ಇದ್ದಿದ್ರು. ಆಮೇಲೆ ಗಂಗೆಗಿಂತಲೂ ನರ್ಮದೆ ಮನಸ್ಸಿಗೆ ಹತ್ರ ಅಂತ ಅನ್ಸುತ್ತೆ. ಅಂದ್ರೆ ತುಂಬಾ ಸರಳವಾಯಿ, ಪ್ರಶಾಂತವಾಯಿ, ಒಂದು ನಿರಾಳತೆಯಿಂದ ಹರಿತಾ ಇದ್ಲ ಅಂತ ಹೇಳುವಷ್ಟು ನರ್ಮದೆ ನಮ್ಗೆ ಖುಷಿ ಆಗ್ತದೆ. ಎಷ್ಟು ಹೊತ್ತು ಕೂತ್ರು ಆ ಜಾಗವನ್ನು ಬಿಟ್ಟು ಹೋಗ್ತೇ ಬೇಡ, ಅಲ್ಲೇ ಕೂತ್ಕೊಂಬ ಅಂತ ಅನಿಸುವಷ್ಟು ಒಂದು ಮನಸ್ಸಿಗೆ ಹತ್ರ ಹಾಕುವಂತಹ ಜಾಗ ಈ ಮಹೇಶ್ವರಲ್ಲಿ ಇಪ್ಪುವಂತಹ ನರ್ಮದಾ ನದಿಯ ದಂಡೆ. ಕೇಳಿದ್ರೆ ನಾವು ಇಲ್ಲಿನ ಮುಂದೆ ಹೋದ್ದು ಮಹೇಶ್ವರಗೆ. ಮಹೇಶ್ವರ ನಗರ ಇದು ಅಹಲ್ಯಾಬಾಯಿ ಹೋಳ್ಕರ್ನ ರಾಜಧಾನಿ, ಜೊತೆಗೆ ನರ್ಮದೆಯ ದಂಡೆಯ ಮೇಲೆ ಇಪ್ಪುವಂತಹ ಒಂದು ಕ್ಷೇತ್ರ. ನಾವು ಹೋಪತ್ತಿಗೆ ರಾತ್ರಿ ಆಯ್ತಿತ್ತು ಅಂತ ಹೇಳಿದೆ, ಸೋ ರಾತ್ರಿ ಆಯ್ತು ನಾಳೆ ಬೆಳಗ್ಗೆ ಬಪ್ಪ ಅಂತ ಅನ್ಕೊಂಡ್ರು, ಬೇಡ ನದಿ ಹತ್ರ ಹೋಪ ಅಂತ ನಾವು ಹೋಯ್ತು. ನಿಜವಾಗಿ ಹೋದ್ರ ಮೇಲೆ ಅನ್ಸ್ ನಾವು ಬರ್ಲಿಲ್ಲ ಅಂದ್ರೆ ತುಂಬಾ ತುಂಬಾ ಮಿಸ್ ಮಾಡ್ಕಂತಿದ್ದಂತ ಅಷ್ಟು ಒಂದು ಪ್ರಶಾಂತತೆ, ಮನಸ್ಸಿಗೆ ಒಂದು ಪ್ರಶಾಂತತೆ ತಂದುಕೊಡುವಂತಹ ಒಂದು ಪ್ಲೇಸ್ ಅಂತ ಹೇಳಕ್ಕ. ನಾವಂತ ಹೇಳಿದ್ರೆ ಅಲ್ಲಿ ನಾವು ಹೋದಾಗ ನರ್ಮದಾ ಆರತಿ ನಡೀತಾ ಇದ್ದಿತ್ತು. ಗಂಗಾ ಆರತಿ ನೀವೆಲ್ಲ ಕೇಳಿರ್ತೀರಿ, ಸಾಮಾನ್ಯವಾಗಿ ಗಂಗೆ ಹರಿಯುವಲ್ಲಿ ಹರಿದ್ವಾರ, ಋಷಿಕೇಶ ಇಲ್ಲೆಲ್ಲ ಗಂಗಾರತಿ ಮಾಡ್ತಾರೆ. ಅದೇ ರೀತಿ ಇಲ್ಲಿ ನರ್ಮದಾ ಆರತಿ ಮಾಡ್ತಾ ಇದ್ರು. ಊರಿನವರೆಲ್ಲರೂ ನರ್ಮದೆಯ ಭಜನೆ ಮಾಡ್ತಾ ನರ್ಮದಾ ಆರತಿ ಮಾಡ್ತಾ ಇದ್ರು. ಇಲ್ಲಿ ಏನಂತ ಹೇಳಿದ್ರೆ ನರ್ಮದೆ ಗಂಗೆಗಿಂತಲೂ ಒಂದು ಪ್ರಶಾಂತವಾಗಿ ಹರಿತಾ ಇತ್ತು, ನಿರಾಳವಾಗಿ ಹರಿತಾ ಇತ್ತು, ಮನಸ್ಸಿಗೊಂದು ತುಂಬಾ ನೆಮ್ಮದಿ ಕೊಡುವಂತ ಪ್ಲೇಸ್ ಅಂತ ಇದು ತುಂಬಾ ಅನ್ಸುತ್ತೆ. ನಾವಲ್ಲಿ ಹೋದ್ರೆ ಎಷ್ಟು ಹೊತ್ತು ಕೂತ್ರು ಅಲ್ಲಿಂದ ಹೋಗ್ತೇ ಬೇಡ, ನರ್ಮದಾ ನದಿಯ ದಂಡೆ ಮೇಲೆ ಹಾಗೆ ಕೂತ್ಕೊಂಡ್ ಬಿಡುವ, ರಾತ್ರಿಯ ಒಂದು ನೀರವ ವಾತಾವರಣದಲ್ಲಿ ಅಲ್ಲೇ ಕೂತ್ಕೊಂಡ್ ಬಿಡುವ ಅಂತ ಅನಿಸುವಷ್ಟು ನರ್ಮದೆ ನಮ್ಗೆ ಆಪ್ತ ಆತಾ ಹೋಯ್ತು. ಹಾಗೆ ನಾವು ಅಲ್ಲೇ ನರ್ಮದೆ ಆರ್ತಿನ ಕಾಂತ, ಅದಾದ್ಮೇಲೆ ಅಲ್ಲೇ ಘಾಟ್ ಮೇಲೆ ಅಂದ್ರೆ ನದಿ ಮೇಲೆ ಘಾಟ್, ಅಂದ್ರೆ ಘಾಟ್ ಆದ್ಮೇಲೆ ಮೇಲ್ಗಡೆ ಶಿವನ ಒಂದು ದೇವಾಲಯ ಇತ್ತು. ಆ ಶಿವನ ದೇವಾಲಯಕ್ಕೆ ಹೋಯ್ತು. ಅಲ್ಲಿ ವಿಶೇಷ ಅಂದ್ರೆ ಊರಿನವರೆಲ್ಲ ಸೇರಿ ಶಿವನ ಭಜನೆ ಮಾಡ್ತಾ ಇದ್ದಿದ್ರು. ಅಂದ್ರೆ ನಾ ಹುಡುಗರ ಮಕ್ಳು ಅಂತ ಹೇಳುತ್ತೆ, ಹುಡುಗರ ಮಕ್ಳು ಪ್ರಾಯ ಆದವರು ಎಲ್ಲರೂ ಸೇರಿ ಅಂದ್ರೆ ತಬಲಾ ಗಿಬ್ಲ ಎಲ್ಲ ಬಾರಿಸ್ಕೊಂಡು ಶಿವನ ಭಜನೆ ಮಾಡ್ತಾ ಇದ್ದಿದ್ರು. ಪೂಜೆಯ ವೇಳೆಯಲ್ಲಿ ಆ ಒಳಗಿಂದ ಪೂಜೆಯವರು, ಪೂಜೆ ಮಾಡುವ ಭಟ್ರು ಏನಿದ್ರು ಅವರು ಮಂತ್ರ ಹೇಳುವಷ್ಟೊತ್ತಿಗೆ ಈ ಇಲ್ಲಿ ಭಜನೆಯಲ್ಲಿ ಪಾಲ್ಗೊಂಡವರೆಲ್ಲರೂ ತಾವು ಸಹ ಮಂತ್ರ ಹೇಳ್ತಾ ಇದ್ದಿದ್ರು. ಅನ್ಕಂಡು ತುಂಬಾ ಖುಷಿ ಅಂತ ಅನ್ಸ್ತು. ಆಮೇಲೆ ಅಲ್ಲಿ ಹತ್ರ ಕೇಂಬಷ್ಟೊತ್ತಿ ಹೇಳಿದಿಲ್ಲ, ಇದೇ ತರ ದಿನ ಬಂದು ಇವರೆಲ್ಲರೂ ಭಜನೆ ಮಾಡ್ತರು, ಜೊತೆಗೆ ಮಂತ್ರನು ಹೇಳತ್ರು ಅಂತ. ಹಾಗೆ ಆ ವಾತಾವರಣ ತುಂಬಾ ಒಂಥರ ಖುಷಿ ಅಂತ ಅನ್ನಿಸ್ತು. ಸರಿ, ಅಲ್ಲಿಂದ ಮತ್ತೆ ಅಲ್ಲೇ ಕೂತ್ಕೊಂಬ ಅಂತ ಎನ್ಸಿದ್ರು, ಮತ್ತೆ ರಾತ್ರಿ ಆಯ್ತು ನಾಳೆ ಬೆಳಗ್ಗೆ ಬಪ್ಪ ಅಂತ ಹೇಳಿ ನಾವು ಮತ್ತೆ ರೂಮಿಗೆ ಹೋಯ್ ಮತ್ತೆ ಬೆಳಗತ್ತ ಮತ್ತೆ ಪುನಃ ಬಂತು. ಕೇಳಿದ್ರೆ ನಾವು ಬೆಳಿಗ್ಗೆ ಇದ್ದು ಮತ್ತೆ ಅಹಲ್ಯಾಬಾಯಿ ಹೋಳ್ಕರ್ ಕೋಟೆಗೆ ಹೋಯ್ತು. ಭಾರತದ ಇತಿಹಾಸದಲ್ಲಿ ಮಹಾನ್ ಮಹಿಳಾ ಆಡಳಿತಗಾರ್ತಿಯರಲ್ಲಿ ಪ್ರಮುಖ ಸ್ಥಾನ ಪಡೆದವರು ಈ ಅಹಲ್ಯಾಬಾಯಿ ಹೋಳ್ಕರ್. ಅವರ ಧೈರ್ಯ, ನ್ಯಾಯಪ್ರಿಯತೆ ಮತ್ತೆ ಜನಪರ ಆಡಳಿತಕ್ಕೋಸ್ಕರ ಈ ಕ್ಷೇತ್ರದಲ್ಲಿ ಪ್ರಸಿದ್ಧರಾದವರು. ಅವರ ಆಡಳಿತದ ಕಾಲವನ್ನ ಈ ಪ್ರದೇಶದಲ್ಲಿ ಅಂದ್ರೆ ಮಾಲ್ವಾ ಪ್ರದೇಶದಲ್ಲಿ ಸ್ವರ್ಣಯುಗ ಅಥವಾ ಗೋಲ್ಡನ್ ಪಿರಿಯಡ್ ಅಂತ ಹೇಳಿ ಕರೀತಾರೆ. ಮರಾಠ ಸಾಮ್ರಾಜ್ಯದ ಪ್ರಸಿದ್ಧ ಸೇನಾನಿ ಮಾಲ್ವರ್ ರಾವ್ ಹೋಳ್ಕರ್, ಅವರು ಈ ಅಹಲ್ಯಾಬಾಯಿಯಲ್ಲಿ ಇಪ್ಪುವಂತಹ ಒಂದು ಗುಣಗಳನ್ನ ಗಮನಿಸಿ ತಮ್ಮ ಮಗ ಕಾಂದೇರಾವ್ ಹೋಳ್ಕರ್ ಅವರೊಟ್ಟಿಗೆ ಮದುವೆ ಮಾಡಿಸಿದ್ರು. ಕಾಂಡೇರಾವ್ ಹೋಳ್ಕರ್ ಯುದ್ಧದಲ್ಲಿ ಮೃತಪಟ್ಟ ನಂತರ ಮಾಲವ್ ರಾವ್ ಹೋಳ್ಕರ್ ಏನಿದ್ರು ಅವರು ಅಹಲ್ಯಾಬಾಯಿಗೆ ಪಟ್ಟ ಕಟ್ಟಿದ್ರು.
1767ರಲ್ಲಿ ಅಹಲ್ಯಾಬಾಯಿ ಮಾಲ್ವಾ ರಾಜ್ಯದ ಆಡಳಿತವನ್ನು ಸ್ವೀಕಾರ ಮಾಡ್ತಾರೆ. ಕೇಳಿದ್ರೆ ಆಗ ಸತಿ ಪದ್ಧತಿ ಪ್ರಚಲಿತದಲ್ಲಿದ್ದ ಕಾಲ. ಅಂತ ಟೈಮಲ್ಲಿ ಸ್ವತಃ ಮಾವನೇ ತನ್ನ ಸೊಸೆಯಲ್ಲಿದ್ದಂತಹ ಒಂದು ಅಂದ್ರೆ ರಾಜ್ಯವನ್ನು ಆಡಳಿತ ಮಾಡುವಂತ

0: ಗುಣಗಳನ್ನು ಗಮನಿಸಿ ಅವಳಿಗೆ ಪಟ್ಟ ಕಟ್ಟಿದಂತಹ ಉದಾಹರಣೆ ಚರಿತ್ರೆಯಲ್ಲಿ ತುಂಬಾ ಕಡಿಮೆ. ಆದರೆ ಈ ರೀತಿಯ ಅವಕಾಶ ಒಂದು ಅಹಲ್ಯಬಾಯಿ ಹೋಳ್ಕರಿಗೆ ಸಿಕ್ಕದು. ಮಹೇಶ್ವರ ಅಹಲ್ಯಬಾಯಿ ಹೋಳ್ಕರ್ ಅವರ ರಾಜಧಾನಿ, ಇವತ್ತು ಅವರು ಇಲ್ಲಿ ನಿರ್ಮಿಸಿದಂತಹ ಕೋಟೆ, ದೇವಸ್ಥಾನ, ಶಾಲೆ ಎಲ್ಲವೂ ಇಲ್ಲಿತ್ತು. ಇದೆಲ್ಲವೂ ಅವರೊಂದು ಆಡಳಿತದ ಒಂದು ವೈಭವ ಏನಿತ್ತು ಅದನ್ನ ತೋರಿಸ್ತರು. ಅವರ ಕೋಟೆಯನ್ನ ಇವತ್ತು ಒಂದು ಮ್ಯೂಸಿಯಂ ಮಾಡಿದ್ರು. ಅಲ್ಲಿ ಹೋಗಿ ಅಂದ್ರೆ ಅವರು ಬಳಸ್ತಿದ್ದಂತ ವಸ್ತುಗಳು, ಅವರ ಇತಿಹಾಸ ಎಲ್ಲವನ್ನು ಅಲ್ಲಿ ಕಾಣ್ಲಕ್ಕ. ಜೊತೆಗೆ ಇಲ್ಲಿ ಪ್ರತಿದಿನ ಸಾವಿರಾರು ಮಣ್ಣಿನ ಸಣ್ಣ ಸಣ್ಣ ಲಿಂಗಗಳನ್ನ ಮಾಡಿ ಲೋಕದ ಒಳಿತಿಗಾಗಿ ಪ್ರಾರ್ಥನೆ ಮಾಡತ್ರು. ಒಂದು ಐದಾರು ಜನ ಪುರೋಹಿತರ ಗುಂಪು ಒಂದು ಮರದ ಮನೆಯ ಮೇಲೆ ಸಾವಿರಾರು ಮಣ್ಣಿನ ಲಿಂಗಗಳನ್ನ ಇಟ್ಟು ನಿತ್ಯ ಪೂಜೆ ಮಾಡುತ್ತೆ. ಇದು ಅಹಲ್ಯಾಬಾಯಿ ಹೋಳ್ಕರ್ ಕಾಲದಿಂದಲೂ ನಡೆದು ಬಂದಂತ ಒಂದು ಪದ್ಧತಿ. ಈ ಅರಮನೆಯ ಮೆಟ್ಲು ಇಳಿದು ನರ್ಮದೆಯ ದಡಕ್ಕೆ ಹೋಪಷ್ಟೊತ್ತಿಗೆ ಬಲದಲ್ಲಿ ಎರಡು ದೇವಸ್ಥಾನ ಇತ್ತು. ಅಹಲ್ಯಾಬಾಯಿ ಹೋಳ್ಕರ್ ಕಟ್ಟಿಸಿದಂತ ದೇವಸ್ಥಾನ ಅದು ಇಷ್ಟು ಚಂದ ಅಂತ ಹೇಳಿದ್ರೆ, ದೇವಸ್ಥಾನದಲ್ಲಿ ನಿಂತ್ಕೊಂಡು ನಿಮ್ ನರ್ಮದಾ ನದಿ ಹರಿಯುತ್ತಾ ಇರುವಂತದ್ದು ಕಾಣುತ್ತೆ. ಅಂದ್ರೆ ಈ ಒಂದು ನರ್ಮದಾ ನದಿ, ಅದರ ಮೇಲೆ ಈ ದೇವಸ್ಥಾನ, ದೇವಸ್ಥಾನದ ಮೇಲೆ ಕೋಟೆ, ಅದು ಎಷ್ಟು ಚಂದ ಅಂದ್ರೆ ನಾವು ಕ್ಯಾಮರಾವನ್ನ ಆವ್ ಆಂಗಲ್ ಅಲ್ಲಿ ಸೆಟ್ ಮಾಡೋದು ಫೋಟೋ ತೆಗಿಯೋಕೆ ಅಂತ ಹೇಳುದ್ರೆ ನಮ್ಗೆ ಗೊತ್ತಾಗ್ತಿಲ್ಲ, ಕನ್ಫ್ಯೂಷನ್ ಆಗ್ತಿ. ಯಾಕಂದ್ರೆ ಅಷ್ಟು ಪ್ರತಿ ಫ್ರೇಮ್ ಅಲ್ಲೂ ನಿಮ್ಗೆ ಒಂದು ಅಲ್ಲಿನ ಒಂದು ನಿಸರ್ಗ ಸೌಂದರ್ಯ ಅಷ್ಟು ಚಂದ ಸೆಟ್ ಆಗ್ತಾ. ಹಂಗಪ್ಪ ಯಾವ ಫ್ರೇಮ್ ಅಲ್ಲಿ ಇಟ್ಟು ನೀವು ಯಾವ ಆಂಗಲ್ ಅಲ್ಲಿ ಇಟ್ಟು ಕ್ಯಾಮರಾದಲ್ಲಿ ಫೋಟೋ ತೆಗೆದ್ರು ಅದು ಅಷ್ಟು ಚಂದ. ನರ್ಮದಾ ನದಿ ಅದರ ಹರಿಯೋದು, ಮತ್ತೆ ದೇವಸ್ಥಾನ, ಕೋಟೆ, ಅದ್ರ ಸೌಂದರ್ಯ ನಿಮ್ಗೆ ಎಷ್ಟು ಕಂಡ್ರು ಕಾಣ್ತಾ ಇರ್ಕ ಅಂತ ಅನ್ಸ್ತಾನೆ ಇರುತ್ತೆ. ಈ ರೀತಿ ಒಂದು ನದಿಯ ಘಾಟಲ್ಲಿ ಹೋತಾ ಇಪ್ಪಷ್ಟೊತ್ತಿಗೆ ಒಂದು ತಂಬೂರಿ ನುಡಿಸಿದ ನದಿ ತೀರದಲ್ಲಿ ಒಬ್ಬ ಕಬೀರನ ದೋಹಗಳನ್ನ ಯಾರು ಹಾಡ್ತಾ ಇದ್ರೆ ಹೆಂಗ ಅನ್ಸುತ್ತೆ ನಿಮ್ಗೆ? ಅದೇ ರೀತಿ ಅಲ್ಲಿ ಒಬ್ರು ಫಕೀರರು ಕಬೀರ್ನ ದೋಹಗಳನ್ನ ಹಾಡ್ತಾ ಇದ್ರು ತಂಬೂರಿ ನುಡಿಸ್ತ. ಅದನ್ನ ಕೇಂತ ನಾವು ಮತ್ತೆ ಅಲ್ಲಿಂದ ಹೊರಡ. ಒಂದ್ ವಿಷಯ ಹೇಳಕ್ ಮರ್ತಿದ್ದೆ ಕೇಳಿದ್ರೆ, ಮಹೇಶ್ವರದ ಇನ್ನೊಂದು ಆಕರ್ಷಣೆ ಅಂದ್ರೆ ಇಲ್ಲಿ ಪೋಂತ ಮಹೇಶ್ವರಿ ಸೀರೆಗಳು. ಅಹಲ್ಯಾಬಾಯಿ ಹೋಳ್ಕರ್ ಇಲ್ಲಿನ ನೇಕಾರರನ್ನ ಸಬಲೀಕರಣ ಮಾಡಲು, ಮಹಿಳೆಯರನ್ನ ಸಬಲೀಕರಣ ಮಾಡಲು ಈ ಮಹೇಶ್ವರಿ ಸೀರೆಗಳ ನೇಯ್ಗೆಯನ್ನ ಆರಂಭಿಸಿದ್ರು. ಆ ಕೋಟೆಯ ಬಳಿ ರೇವಾ ನೇಕಾರರ ಸೊಸೈಟಿಯಲ್ಲಿ ಸೀರೆಗಳು ಸಿಕ್ಕತ್ತು. ಜೊತೆಗೆ ಇಲ್ಲಿ ನೇಕಾರರ ಸೀರೆಗಳನ್ನ ನೇಯುವುದನ್ನು ಕಾಣ್ಲಕ್ಕ ಬೆಲೆ ಸ್ವಲ್ಪ ಜಾಸ್ತಿ ಅನ್ಸಿದ್ರು. ಈ ಸೀರೆ ಅಷ್ಟು ಚಂದ. ಮತ್ತೆ ಮಹೇಶ್ವರ ನಗರದಲ್ಲೂ ಮಹೇಶ್ವರಿ ಸೀರೆಯ ಅಂಗಡಿಗಳಿತ್ತು. ಅದ್ ಜೊತೆಗೆ ಮಹೇಶ್ವರಿ ಸಿಲ್ಕ್ ಸಾರೀಸ್, ಹ್ಯಾಂಡ್ ಬ್ಲಾಕ್ ಪ್ರಿಂಟ್, ಚೂಡಿದಾರ, ಹಿಂಗೆ ಅಲ್ಲಿಯ ವಿಶೇಷ ಇತ್ತು. ನಾವು ಅದನ್ನ ತೆಕ್ಕೊಂಡು ಮತ್ತೆ ದೇವಾಸಿ ಹೊರಡು. ಕೇಳಿದ್ರೆ ನೀವೆಲ್ಲ ಹಿಂದೂಸ್ತಾನಿ ಸಂಗೀತದ ಮೇರು ಶಿಖರ ಕುಮಾರ ಗಂಧರ್ವರ ಹೆಸರು ಕೇಳಿಪ್ಪಗು ಸಾಕು. ಕುಮಾರ ಗಂಧರ್ವರು ತಮ್ಮ ಸಂಗೀತ ಅಭ್ಯಾಸ ಮಾಡಿದ್ದು, ಸಂಗೀತದಲ್ಲಿ ಸಾಧನೆ ಮಾಡಿದ್ದು ಮಧ್ಯಪ್ರದೇಶದ ದೇವಾಸ್ ನಗರದಲ್ಲಿ. ಈ ದೇವಾಸ್ ನಗರ ಕುಮಾರ ಗಂಧರ್ವರ ಕರ್ಮಭೂಮಿ. ಅವರ ಮನೆ, ಅವರು ಸಂಗೀತ ಅಭ್ಯಾಸ ಮಾಡಿದ ಸ್ಥಳ ಎಲ್ಲವನ್ನು ಕಾಣುವಂತ ಅವಕಾಶ ಇಲ್ಲಿ ಸಿಕ್ತು. ಕುಮಾರ ಗಂಧರ್ವರ ಮನೆ ಹತ್ರ ಒಂದು ಬೆಟ್ಟ ಇತ್ತು. ಆ ಬೆಟ್ಟದಲ್ಲಿ ಚಾಮುಂಡ ಮಾತಾ ಮತ್ತೆ ತುಳಜಾ ಭವಾನಿ ದೇವಸ್ಥಾನ ಇತ್ತು. ಅಂದ್ರೆ ನಮ್ಮ ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಇಪ್ಪುತ್ತಾರ, ಈ ಬೆಟ್ಟವನ್ನ ಒಂದು ಹತ್ಕೊಂಡು ಹೋಗ್ಲಕ್ಕೂ, ಇಲ್ಲಾದ್ರೆ ಕೇಬಲ್ ಕಾರ್ ಅಲ್ಲಿ ಕೂಡ ಇಲ್ಲಿ ಹೋಗ್ಕಾತು. ಇದು ನಮ್ಮ ನಾರ್ತ್ ಕರ್ನಾಟಕ ತರ ಒಂದು ಜನಪದ ದೇವಿ ಒಂದು. ಈ ದೇವಿಯ ಮುಖದಲ್ಲಿ ಕೂಡ ಅದೇ ರೀತಿ ಒಂದು ಜನಪದೀಯ ಕಳೆ ಎದ್ದು ತೋರುತ್ತೆ. ಈ ಇಲ್ಲಿನ ದೇಗುಲ ಕುಮಾರ ಗಂಧರ್ವರಿಗೆ ಹೊಸ ಹೊಸ ರಾಗಗಳನ್ನ ಸಂಯೋಜನೆ ಮಾಡೋಕೆ ಪ್ರೇರೇಪಣೆಯೂ ಆಯ್ದಿತ್ತಂತ ಹೇಳತ್ರು. ನಾವು ಇಲ್ಲಿಂದ ಮತ್ತೆ ಮಧ್ಯಪ್ರದೇಶದ ಸ್ವಚ್ಛ ನಗರಿ ಅಂತ ಹೆಸರು ಪಡೆದಿಪ್ಪುವಂತಹ ಇಂದೋರಿಗೆ ಹೋಯ್ತು. ನಾನಾಗ್ಲೇ ಆ ಮಹೇಶ್ವರ್ ಬಗ್ಗೆ ಹೇಳ್ತಾ ಇಪ್ಪತ್ತಿಗೆ ಅಹಲ್ಯಾಬಾಯಿ ಹೋಳ್ಕರ್ ಬಗ್ಗೆ ಹೇಳ್ತಾ ಇದ್ದಿದ್ದೆ. ಅಹಲ್ಯಾಬಾಯಿ ಹೋಳ್ಕರ್ ಅವರ ರಾಜವಾಡೆ ಈ ಇಂದೋರ್ ನಗರದಲ್ಲಿ ಇತ್ತು. ಇಂದೋರ್ ಆಕ್ಚುಲಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಪ್ರಥಮ ರಾಜಧಾನಿ. ಆಮೇಲೆ ಅವರು ಅದನ್ನ ಮಹೇಶ್ವರಿಗೆ ಶಿಫ್ಟ್ ಮಾಡಿದ್ರು. ಇಲ್ಲಿ ಮರಾಠ, ಫ್ರೆಂಚ್ ಮತ್ತೆ ಮೊಘಲ್ ವಾಸ್ತುಶಿಲ್ಪ ಸಂಯೋಜನೆಯಲ್ಲಿ ನಿರ್ಮಾಣ ಮಾಡಿದಂತಹ ರಾಜವಾಡೆ ಇತ್ತು. ಬಹುಶಃ ಮಧ್ಯಪ್ರದೇಶದಲ್ಲಿ ತುಸು ಶ್ರೀಮಂತ ಅಂತ ಕರೆಯುವಂತಹ ನಗರ ಈ ಇಂದೋರ್. ಇಲ್ಲಿ ನಮ್ಗೆ ಅಂದ್ರೆ ಹೆಚ್ಚು ಟೈಮ್ ಇಪ್ಪು ಕಾಯ್ಲಿಲ್ಲ, ಸೊ ಇಲ್ಲಿಂದ ನಾವು ಮತ್ತೆ ಮಧ್ಯಪ್ರದೇಶದ ಇನ್ನೊಂದು ತುದಿ ಖಜುರಾಹೋಗೆ ಹೋಯ್ತು. ಈ ಮಧ್ಯಪ್ರದೇಶದ ಒಂದು ಈಚೆ ಬದಿಯಲ್ಲಿ ಈ ಇಂದೋರ್, ಭೋಪಾಲ್ ನಗರಗಳೆಲ್ಲ ಇದ್ರೆ, ಇನ್ನೊಂದು ತುದಿಯಲ್ಲಿ ಖಜುರಾಹೋ, ಗ್ವಾಲಿಯರ್ ಎಲ್ಲ ಇಪ್ಪುವಂತದ್ದು. ನಮ್ಮ ಉಡುಪಿ ಮಂಗಳೂರು ಬದಿಯಿಂದ ಬೀದರಿ ಹೋಪ್ ಹ್ಯಾಂಗ್ ಆಯ್ತು, ಆ ರೀತಿ ನಾವು ಇಲ್ಲಿಂದ ಸುಮಾರು ಒಂದು 12 ಗಂಟೆಗಳ ಕಾಲ ರೈಲಲ್ಲಿ ಪ್ರಯಾಣ ಮಾಡಿ ಖಜುರಾಹೋಗಿ ಹೋಯ್ತು. ನಾವಂದ್ರೆ ಇಷ್ಟು ದಿನ ಒಂದು ಕಳೆದಾಗ ಈ ಎಲ್ಲ ಬೇರೆ ಬೇರೆ ನಗರಗಳು ಕಂಡಾಗ ಮಧ್ಯಪ್ರದೇಶ ಟೂರಿಸಮಿಗೆ ಅಷ್ಟಾಗಿ ಗಮನ ಕೊಡ್ಲಿಲ್ಲ ಅಂತ ಅನಿಸ್ತಿತ್ತು. ಜೊತೆಗೆ ಇಲ್ಲಿ ಒಪ್ಪುವಂತ ಪ್ರವಾಸಿಗರ ಸಂಖ್ಯೆಯೂ ಕಮ್ಮಿ ಇದ್ದಿತ್ತು. ಯಾಕಂದ್ರೆ ಬೇರೆ ರಾಜ್ಯಗಳ ನೋಂದಣಿ ಇಪ್ಪುವಂತಹ ಒಂದು ವಾಹನಗಳನ್ನು ನಾವು ಕಂಡದ್ದು ತುಂಬಾ ಕಡಿಮೆ. ಆದ್ರೆ ಈ ಖಜುರಾಹೋದಲ್ಲಿ ಫಾರಿನರ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ಇಲ್ಲಿನ ದೇಗುಲಗಳಲ್ಲಿ ಇರುವಂತಹ ವಾಸ್ತುಶಿಲ್ಪ ಅಂಕೋಸ್ಕರ ಈ ಫಾರಿನರ್ಸ್ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದರು. ಖಜುರಾಹೋದಲ್ಲಿ ಚಂದೇಲ ವಂಶದ ರಾಜರು ಕ್ರಿಸ್ತಶಕ 9ನೇ ಶತಮಾನದಿಂದ 12ನೇ ಶತಮಾನದವರೆಗೆ ನಡುವೆ ನಿರ್ಮಿಸಿದಂತಹ ಅನೇಕ ದೇಗುಲಗಳಿತ್ತು. ಅನೇಕ ದೇಗುಲಗಳಂತ ಹೇಳಿದ್ರೆ ಸುಮಾರು ಅಂದಿನ ಕಾಲದಲ್ಲಿ 85 ದೇವಾಲಯಗಳಿತ್ತು ಅಂತ ಹೇಳಿದ್ರು. ಇವತ್ತಿಗೆ ಅಲ್ಲಿ ಒಂದು 20-25 ಮಾತ್ರ ಉಳಿದಿತ್ತು. ಜೊತೆಗೆ ಇಡೀ ಒಂದು ಆ ನಗರವೇ ದೇಗುಲಗಳಿಂದ ತುಂಬಿ ಹೋಯಪ್ಪು ಅಂತ. ಸೊ ಅದನ್ನೊಂದು ಗ್ರೂಪ್ ಮಾಡ್ತಾರೆ ಅವರು, ಈಸ್ಟರ್ನ್ ಗ್ರೂಪ್ ಆಫ್ ಟೆಂಪಲ್ಸ್, ವೆಸ್ಟರ್ನ್ ಗ್ರೂಪ್ ಆಫ್ ಟೆಂಪಲ್ಸ್, ಸದರ್ನ್ ಗ್ರೂಪ್ ಆಫ್ ಟೆಂಪಲ್ಸ್ ಅಂತ. ಅಂದ್ರೆ ಅದನ್ನ ಅದರ ಒಂದು ಗ್ರೂಪ್ ಅಲ್ಲಿ ಒಂದಷ್ಟು ದೇವಾಲಯಗಳು ನಮ್ಗೆ ಕಾಮ್ಕಿತ್ತು. ಅಂದ್ರೆ ಫಾರ್ ಎಕ್ಸಾಂಪಲ್ ವೆಸ್ಟರ್ನ್ ಗ್ರೂಪ್ ಆಫ್ ಟೆಂಪಲ್ ಅಂತ ಅಂದ್ರೆ ಅದನ್ನ ಕಾಮ್ಕೆ ನಮ್ಗೊಂದು ಅರ್ಧ ದಿನ ಬೇಕು. ಅಷ್ಟು ಆ ವೆಸ್ಟರ್ನ್ ಗ್ರೂಪ್ ಆಫ್ ಟೆಂಪಲ್ಸ್ ಅಲ್ಲಿ ಅಷ್ಟು ದೇಗುಲಗಳಿತ್ತು, ಜೊತೆಗೆ ಅಷ್ಟು ವಾಸ್ತುಶಿಲ್ಪ ಶ್ರೀಮಂತ ಆಯ್ಪುವಂತಹ ದೇವಾಲಯಗಳು, ಅದನ್ನ ಅಷ್ಟು ನೀವು ಅಂದ್ರೆ ಕಾಣ್ತಾ ಹೋಯ್ಲಕ್ಕ. ಜೊತೆಗೆ ಈ ವೆಸ್ಟರ್ನ್ ಗ್ರೂಪ್ ಆಫ್ ಟೆಂಪಲ್ಸ್ ಅಲ್ಲಿ ಒಂದು ಅಂದ್ರೆ ಹೊಂದಿಕೊಂಡಂತ ಇಪ್ಪಂತ ಒಂದು ಕೆರೆ ಇತ್ತು. ಒಂದು ವಿಹಂಗಮ ನೋಟ ಅಂತ ನಾವೆಂತ ವರ್ಡ್ ಯೂಸ್ ಮಾಡುತ್ತ, ಅದು ನಿಜಕ್ಕೂ ಅಕ್ಷರಶಃ ಅಂತ ಅನ್ಸುದು. ಆ ಕೆರೆ ಹತ್ರ ಸಂಜೆ ಹೋದಾಗ ಅಲ್ಲಿ ಒಪ್ಪುವಂತಹ ಪಕ್ಷಿಗಳು, ನೀರಲ್ಲಿ ತೇಲುವಂತಹ ಒಂದು ರಾಜಹಂಸಗಳು, ಅಂದ್ರೆ ಇಲ್ಲಿನ ಸಂಜೆ ತುಂಬಾ ಒಂದು ಎಂತ ಹೇಳಿ ಮೆಮೊರೇಬಲ್ ಅಂತ ನಾವೇನ್ ಹೇಳುತ್ತೋ ಆ ರೀತಿ ಆಗಿರುತ್ತೆ. ಈ ಖಜುರಾಹೋ ದೇವಾಲಯಗಳು ನಾಗರ ಶೈಲಿಯಲ್ಲಿ ನಿರ್ಮಾಣ ಆಗಿರುವಂತದ್ದು. ಇಲ್ಲಿಪ್ಪುವಂತಹ ಕಂದಾರಿಯ ಮಹಾದೇವ ದೇವಸ್ಥಾನ ಅತಿ ದೊಡ್ಡ ಮತ್ತೆ ಕಲಾತ್ಮಕ ನಿರ್ಮಿತಿಯಿಂದ ಅಂದ್ರೆ ವಾಸ್ತುಶಿಲ್ಪದ ದೃಷ್ಟಿಯಿಂದಲೂ ಅತ್ಯಂತ ಶ್ರೀಮಂತವಾಗಿರುವಂತಹ ಒಂದು ದೇವಾಲಯ. ಇಲ್ಲಿ ಎಲ್ಲಾ ದೇವಾಲಯಗಳು ಒಂದಕ್ಕಿಂತ ಒಂದು ವಾಸ್ತುಶಿಲ್ಪ ಕಲೆಯಲ್ಲಿ ವಿಭಿನ್ನ ಆಯಿತು. ಇಲ್ಲಿ ಹೆಂಗಂದ್ರೆ ದೇಗುಲದ ಹೊರಗೆ ಧರ್ಮ ಅರ್ಥ ಕಾಮಕ್ಕೆ ಸಂಬಂಧಿಸಿದಂತಹ ಶಿಲ್ಪಗಳಿತ್ತು. ಅಂದ್ರೆ ಅದರ ಮೆಸೇಜ್ ಎಂತ ಅಂತ ಅಂದ್ರೆ ಇದೆಲ್ಲ ಲೌಕಿಕ ಜಗತ್ತಿಗೆ ಸಂಬಂಧಪಟ್ಟದ್ದು ಅಂತ. ಅದನ್ನ ತ್ಯಜಿಸಿದ ನಂತರ ಮೋಕ್ಷಕ್ಕಾಗಿ ನಾವು ಗರ್ಭಗುಡಿಯಲ್ಲಿ ಇಪ್ಪುವಂತಹ ದೇವರನ್ನ ಕಾಣಕ ಅಂತ. ಅಂದ್ರೆ ಹೊರಗಿನ ಭೌತಿಕ ಜೀವನದಿಂದ ಒಂದು ಆಧ್ಯಾತ್ಮಿಕ ಒಳಗಿನ ಆಧ್ಯಾತ್ಮಿಕ ಶಾಂತಿಗೆ ಸಾಗುವಂತಹ ಯಾತ್ರೆ ಈ ಜೀವನ. ಇದನ್ನ ದೇವಾಲಯದ ಒಂದು ರಚನೆಯಲ್ಲಿ ಎಂತ ರಿಫ್ಲೆಕ್ಟ್ ಆಪ್ ತರ ನಿರ್ಮಾಣ ಮಾಡಿದ್ರು. ಇಲ್ಲಿಪ್ಪುವಂತಹ ಕೆಲವು ವಿಗ್ರಹಗಳು ವಿದೇಶಿಯರ ಆಕ್ರಮಣದಿಂದ ಭಗ್ನಗೊಂಡಿತ್ತು. ಆದ್ರೂ ಕೆಲವೆಲ್ಲ ಇಲ್ಲಂದ್ರೆ ಇಲ್ಲಿನ ಕಲ್ಲಿನ ಮಂಟಪದಲ್ಲಿ ಇಪ್ಪುವಂತಹ ಒಂದು ವರಹ ಮೂರ್ತಿ, ಅದರಲ್ಲಿ ಅಂದ್ರೆ ಮೈತುಂಬ ಸಮುದ್ರ ಮಥನದ ಕಥೆಗಳ ಕೆತ್ತನೆಗಳಿತ್ತದ್ರಲ್ಲಿ. ಅದೇ ರೀತಿ ಬಲಿಚಕ್ರವರ್ತಿಯ ಮೂರ್ತಿ, ಈ ರೀತಿ ಅಂದ್ರೆ ತುಂಬಾ ವಿಶೇಷವಾಗಿಪ್ಪುವಂತಹ ಕೆಲವು ಇದನ್ನ ನೀವು ಅಂದ್ರೆ ಕೆತ್ತನೆಗಳನ್ನ ಇಲ್ಲಿ ಕಾಣ್ಲಕ್ಕೆ. ಜೊತೆಗೆ ಒಂದು ಬ್ರಹ್ಮನ ದೇಗುಲ, ಸಾಧಾರಣವಾಗಿ ಭೂಲೋಕದಲ್ಲಿ ಬ್ರಹ್ಮನಿಗೆ ಪೂಜೆ ಇಲ್ಲ, ಆದ್ರೆ ಇಲ್ಲಿ ಒಂದು ಬ್ರಹ್ಮನ ದೇಗುಲ ಕೂಡ ಇತ್ತು. ಜೊತೆಗೆ ಬೃಹದಾಕಾರದ ಶಿವಲಿಂಗ, ನಾನಾಗ್ಲೇ ಹೇಳ್ತಿದ್ದೆ ಭೋಜ್ಪುರಲ್ಲಿ ಅದೇ ರೀತಿ ಇಲ್ಲೊಂದು ಬೃಹದಾಕಾರದ ಶಿವಲಿಂಗ ಇತ್ತು. ಅದರ ಪೀಠವನ್ನ ಹತ್ತಿ ಭಕ್ತರು ತಾವೇ ಸ್ವತಃ ಪೂಜೆ ಮಾಡ್ತಾರೆ ಇಲ್ಲಿ. ಇಲ್ಲಿನ ಜನರಿಗೆ ಪ್ರವಾಸೋದ್ಯಮವೇ ಒಂಥರ ಜೀವನಾಧಾರ, ಬೇರೆ ಎಂತದ್ದು ಇಲ್ಲ. ಇದೊಂಥರ ಹಳ್ಳಿ ಸ್ವಲ್ಪ ಆತರ, ಒಂದು ಸಿಟಿ ಅಂಬುವಂತದ್ದಲ್ಲ ಇದು. ಇಲ್ಲಿ ಎಂತ ಅಂದ್ರೆ ಪ್ರವಾಸೋದ್ಯಮವೇ ಒಂಥರ ಜೀವನಾಧಾರ, ಬೇರೆ ಎಂತದ್ದು ಇಲ್ಲ ಇಲ್ಲಿನ ಒಂದು ಜನರಿಗೆ ಜೀವನಾಧಾರಕ್ಕೆ. ವಾಹನಗಳು ಅಂತ ಹೇಳಿದ್ರೆ ಒಂದ ಜನರು ಅಂದ್ರೆ ಬಾಡಿಗೆ ವೆಹಿಕಲ್ ಮೂಲಕ ಅರ್ನಿಂಗ್ ಮಾಡಿದ್ರು, ಜೊತೆಗೆ ಸಣ್ಣ ಸಣ್ಣ ಹೋಟೆಲ್ಗಳು, ಆಹಾರ ಸ್ವಲ್ಪ ದುಬಾರಿಯೇ ಹಂಗೆ ಆ ರೀತಿ. ಮತ್ತೆ ಇಲ್ಲಿ ಖಜುರಾಹೋದಲ್ಲಿ ಒಂದು ಅಂತ ಹೇಳಿದ್ರೆ ಸಂಜೆ ಹೊತ್ತಿಗೆ ಇಲ್ಲೊಂದು ಧ್ವನಿ ಮತ್ತೆ ಬೆಳಕಿನ ಪ್ರದರ್ಶನ ಇತ್ತು. ಖಜುರಾಹೋದ ಇತಿಹಾಸವನ್ನು ಸಾರುವಂತಹ ಒಂದು ಪ್ರದರ್ಶನ ಇದು, ತುಂಬಾ ಚಂದ ಇತ್ತು. ಇಲ್ಲಿಂದ ನಾವು ನೆಕ್ಸ್ಟ್ ಗ್ವಾಲಿಯರಿಗೆ ಹೋಯ್ತು. ಈ ಗ್ವಾಲಿಯರ್ನ ಪ್ರಮುಖ ಆಕರ್ಷಣೆ ಅಂದ್ರೆ ಕೋಟೆ. 15ನೇ ಶತಮಾನದಲ್ಲಿ ತೋಮರ ರಾಜ ಮಾನ್ಸಿಂಗ್ ತೋಮರ್ ಅವ ನಿರ್ಮಿಸಿದಂತ ಮಾನ ಮಂದಿರ ಅರಮನೆ ಈ ಕೋಟೆಯೊಳಗಿತ್ತು. ಆಮೇಲೆ ಮೊಘಲ್ ಚಕ್ರವರ್ತಿ ಅಕ್ಬರ್ ಈ ಕೋಟೆಯನ್ನ ಆಕ್ರಮಣ ಮಾಡ್ಕಂತ, ಜೊತೆಗೆ ತನ್ನ ಸೈನಿಕ ಕೇಂದ್ರ ಅಂತ ಅದನ್ನ ಏನ್ ಮಾಡ್ಕಂತ ಯೂಸ್ ಮಾಡ್ಕಂತ. ಈ ಗ್ವಾಲಿಯರ್ ಕೋಟೆ 3 ಕಿಲೋಮೀಟರ್ ಉದ್ದದ ಪರ್ವತ ಶ್ರೇಣಿಯ ಮೇಲೆ ನಿರ್ಮಾಣ ಮಾಡಿಪ್ಪುವಂತದ್ದು. ನೆಲದ ಮಟ್ಟದಿಂದ ಈ ಪರ್ವತ ಶ್ರೇಣಿ ಇಪ್ಪುದು 300 ಅಡಿ ಎತ್ತರದಲ್ಲಿ, ಅದರ ಮೇಲೆ ಈ ಕೋಟೆ ಇತ್ತು. ಈ ಕೋಟೆಯೊಳಗೆ ಅನೇಕ ಒಂದು ದೇವಾಲಯಗಳು, ಅರಮನೆಗಳು, ಜೈನ ತೀರ್ಥಂಕರ ಶಿಲ್ಪಗಳು ಮತ್ತೆ ಜಲ ಸಂಗ್ರಹಣಾ ವ್ಯವಸ್ಥೆ, ಅದಕ್ಕೆ ಕುಂಡ ಅಂತ ಕರೀತಾರೆ, ಅದೆಲ್ಲವೂ ಇಲ್ಲಿತ್ತು. ನಾವು ಚಿತ್ರದುರ್ಗದ ಕೋಟೆ ಯಾವ ರೀತಿ ಇತ್ತು ಅದೇ ತರ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಕ್ಕೆ. ಅಂದ್ರೆ ಈ ಕೋಟೆಯಲ್ಲಿ ಅನೇಕ ನೆಲಮಾಳಿಗೆಗಳಿತ್ತು. ಅಂದ್ರೆ ಕೆಳಗೆ ಇಳಿತಾ ಹೋಯ್ಲಕ್ಕ ಮೆಟ್ಲಲ್ಲಿ, ಒಂದ್ ಕಡೆ ಹೋರ್ ಯಾವ ಕಡೆ ಬಪ್ಪದಂತ ಕನ್ಫ್ಯೂಷನ್ ಆಗ್ತ ಆತರ ನಿಮ್ಮನ್ನ ನೀವು ಮೆಟ್ಲು ಇಳಿತಾ ಹೋದ್ರೆ ಕೆಳಗೆ ಹೋದ್ರಿ. ಅಂದ್ರೆ ಶತ್ರು ರಾಜರ ಆಕ್ರಮಣ ಪೋಷ್ಟತೆಗೆ ಅವರ ಕೈಯಿಂದ ತಪ್ಪಿಸ್ಕಂಕೆ ಇದು ಬಹುಶಃ ಒಂದು ದಾರಿ ಆಯ್ಕು ಸಾಕಂತ ಇಲ್ಲಿ ಹೇಳುತ್ತ. ಬಾವಿ ಮಾದರಿಯಲ್ಲಿ ಒಂದು ದೊಡ್ಡ ನೀರಿನ ಕುಂಡ ಇತ್ತು, ಅಂದ್ರೆ ನೀರು ಸಂಗ್ರಹ ಮಾಡೋಕೆ ಮೆಟ್ಲು ಹತ್ತಿ ಅದರ ನೀರನ್ನ ನಾವು ಏನಂತ ಹೇಳಿದ್ರೆ ತಕೊಂಡ್ ಬರ್ಲ. ಜೊತೆಗೆ ಗ್ವಾಲಿಯರ್ನಲ್ಲಿ ಇನ್ನೊಂದು ಅರಮನೆ ಇತ್ತು, ಇದು ಜಯ ವಿಲಾಸ್ ಪ್ಯಾಲೇಸ್ ಅಂತ. ಇದು ಸಿಂಧಿಯಾ ವಂಶದ ರಾಜರು ಕಟ್ಟಿಸಿದಂತಹ ಅರಮನೆ. ಈ ನಮ್ಮ ಮೈಸೂರು ಅರಮನೆ ರೀತಿಯಲ್ಲಿ ಸ್ವಲ್ಪ ಆಧುನಿಕ ಶೈಲಿಯ ವೈಭವೋಪೇತ ಅರಮನೆ. ಸಿಂಧಿಯಾ ರಾಜರು ನಮ್ಮಲ್ಲಿ ಒಡೆಯರು ಯಾವ ತರ ಇದ್ರು, ಈಗಲೂ ಅವರು ಸಿಂಧಿಯಾ ವಂಶದವರು. ಅವರು ಸ್ವಲ್ಪ ಅಂತ ಹೇಳಿದ್ರೆ ಪೊಲಿಟಿಕ್ಸ್ ಅಲ್ಲಿ ಆಕ್ಟಿವ್ ಆಯ್ಪು ಅಂತವರು. ಅವರು ಅಂತ ಹೇಳಿದ್ರೆ ಅಲ್ಲಿದ್ದಂತ ಡೈನಿಂಗ್ ಟೇಬಲ್, ಅಂದ್ರೆ ಅವರು ಅತಿಥಿಗಳಿಗೆ ಯೂಸ್ ಮಾಡ್ತಿದ್ದಂತಹ ಡೈನಿಂಗ್ ಟೇಬಲ್ ಯಾವ ರೀತಿ ಇತ್ತು, ರಾಜರ ಒಂದು ಬೆಡ್ರೂಮ್, ಲಿವಿಂಗ್ ಏರಿಯಾ, ಅವರು ಬಳಸ್ತಿದ್ದಂತಹ ಸಂಗೀತದ ಉಪಕರಣಗಳು, ಅಡುಗೆ ಕೋಣೆ, ಆಮೇಲೆ ಬಳಸ್ತಿದ್ದಂತಹ ಒಂದು ವಸ್ತ್ರಗಳು, ಆಭರಣಗಳು, ಅದೆಲ್ಲ ಯಾವ ರೀತಿ ಇದ್ದಿತ್ತು ಅಂತ ಹೇಳಿ ಇಲ್ಲಿ ಕಾಣಕ್ಕೆ. ಬಹುಶಃ ಈ ಅರಮನೆ ಕಾಮಕ್ಕೆ ನಮ್ಗೆ ಸುಮಾರು 3 ಗಂಟೆಗಳ ಕಾಲ ಬೇಕಾಗ್ತ ಅಷ್ಟು ವಿಶಾಲವಾಯಿತು ಅಂತಹ ಒಂದು ಅರಮನೆ. ಗ್ವಾಲಿಯರ್ ಭಾರತೀಯ ಶಾಸ್ತ್ರೀಯ ಸಂಗೀತದ ಒಂದು ಪ್ರಮುಖ ಒಂದು ಇಲ್ಲಿ ಹುಟ್ಟಿದಂತಹ ಒಂದು ದೃಪದ್ ಪರಂಪರೆ, ಮತ್ತೆ ಬೆಳೆದಂತಹ ಕಯಾಲ್ ಶೈಲಿ ಭಾರತದ ಒಂದು ಸಂಗೀತ ಪರಂಪರೆಯಲ್ಲಿ ಒಂದು ಪ್ರಮುಖ ಸ್ಥಾನ ಪಡೆದಿತ್ತು. ಪ್ರಸಿದ್ಧ ಗಾಯಕ ತಾನ್ಸೇನ್ ಗ್ವಾಲಿಯರಲ್ಲಿ ಜನಿಸಿದ್ದು ಅಂತ ಹೇಳಿದ್ರು. ಮೊಘಲ್ ಅರಸ ಅಕ್ಬರ್ ಅವರ ದರ್ಬಾರಲ್ಲಿ ಒಂದು ನವರತ್ನಗಳು ಯಾರಿದ್ರು ಅದರಲ್ಲಿ ತಾನ್ಸೇನ್ ಕೂಡ ಒಬ್ರು. ಗ್ವಾಲಿಯರಲ್ಲಿ ಪ್ರತಿ ವರ್ಷ ತಾನ್ಸೇನ್ ಸಂಗೀತೋತ್ಸವ ನಡೆಯಿತು. ದೇಶದ ವಿವಿಧ ಭಾಗಗಳಿಂದ ಕಲಾವಿದರು ಇಲ್ಲಿ ಬತ್ರು. ಈ ಗ್ವಾಲಿಯರ್ ನಗರದಲ್ಲಿ ತಾನ್ಸೇನ್ ಸ್ಮಾರಕ ಕೂಡ ಇತ್ತು. ಇದರೊಂದಿಗೆ ಗುಜ್ರಿ ಮಹಲ್, ಮ್ಯೂಸಿಯಂ, ಸಾಸ್ ಬಹು ದೇವಸ್ಥಾನ ಮತ್ತೆ ಸೂರ್ಯ ದೇವಸ್ಥಾನ ಒಂದು ಏನಂತ ಹೇಳಿದ್ರೆ ತುಂಬಾ ಪ್ರಮುಖ ದೇವಸ್ಥಾನ ಇಲ್ಲಿದು. ಈ ಸ್ಮಾರಕಗಳು ಇಲ್ಲಿ ವಿವಿಧ ಕಾಲಘಟ್ಟಗಳಲ್ಲಿ ಯಾವ ರೀತಿ ಧಾರ್ಮಿಕತೆ ಯಾವ ರೀತಿ ಇದ್ದಿತ್ತು, ಸಾಂಸ್ಕೃತಿಕತೆ ಒಂದು ಯಾವ ರೀತಿ ಇದ್ದಿತ್ತು, ಕಲಾತ್ಮಕತೆ ಯಾವ ರೀತಿ ಇದ್ದಿತ್ತು ಅಂತ ತೋರಿಸುತ್ತೆ. ಒಟ್ಟಾರೆ ಹೇಳುವುದಾದ್ರೆ ಮಧ್ಯಪ್ರದೇಶ ಪ್ರವಾಸೋದ್ಯಮಕ್ಕೆ ಅಷ್ಟು ಮಹತ್ವ ಕೊಟ್ಟಿಲ್ಲ ಅಂತ ಅನಿಸಿದ್ರು ಇಲ್ಲಿ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳಿತ್ತು. ಭಕ್ತಿ, ಆಧ್ಯಾತ್ಮಿಕ, ಮನರಂಜನೆ, ಇತಿಹಾಸ, ವಾಸ್ತುಶಿಲ್ಪ ಜೊತೆಗೆ ಎಲ್ಲವನ್ನು ಇಲ್ಲಿ ಆ ಸ್ಥಳಗಳು ಕಟ್ಟಿಕೊಳ್ತು. ಒಮ್ಮೆ ಖಂಡಿತವಾಗಿ ಒಂದು ಭೇಟಿ ನೀಡಿಕಾದಂತಹ ಒಂದು ಸ್ಥಳ. ಹೇಳಿದ್ರೆ ನೀವು ಕೇಂತ ಇದ್ರಿ ರೇಡಿಯೋ ಕುಂದಾಪುರ 89.6 FM.
1: ಇವತ್ತು ನಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರದಲ್ಲಿ ನಂದಿಕೇಶ್ವರ ವಾದ್ಯ ವೃಂದ ಸೈಬರ್ ಕಟ್ಟೆ ಇವರು ನಮ್ಮ ಜೊತೆಗಿದ್ರು. ಇದೀಗ ಮಂಗಳ ವಾದ್ಯವನ್ನ ಕೇಂಬ ನಮ್ಮೊಂದಿಗೆ ಸ್ಯಾಕ್ಸೋಫೋನ್ ನಲ್ಲಿ ಭಾಸ್ಕರ್ ದೇವಾಡಿಗ ಸೈಬರ್ ಕಟ್ಟೆ, ಹಾಗೂ ಕೌಶಿಕ್ ದೇವಾಡಿಗ ಕುಂಬಶಿ, ಹಾಗೂ ತವಿಲ್ನಲ್ಲಿ ಶ್ರವಣ್ ದೇವಾಡಿಗ ಕುಂಬಶಿ, ಹಾಗೂ ತಾಳದಲ್ಲಿ ರಕ್ಷಿತ್ ದೇವಾಡಿಗ ಸೈಬರ್ ಕಟ್ಟೆ ನಮ್ಮೊಂದಿಗಿದ್ರು. ಹಂಗಾರೆ ಮಂಗಳ ವಾದ್ಯದ ವಾದನವನ್ನು ಕೇಂಬಲ್ಲ.

ಭಾವಗೀತೆ ಲೋಕದ ಕಣ್ಣಿಗೆ ರಾಧೆಯು ಕೂಡ. ರಚನೆ ಮೈಸೂರು ಅನಂತಸ್ವಾಮಿ, ಹಾಡುವವರು ಮೀನಾ ಕಾರಂತ, ತಬಲ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂ ಮನೋಜ್ ಕಾರಂತ್.

ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕಾರ ಕಾಣಿ, ಅಲ್ಲಲ್ಲ ಕೇಳಿ.

ಇವತ್ತು ನಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರದಲ್ಲಿ ನಂದಿಕೇಶ್ವರ ವಾದ್ಯ ವೃಂದ ಸೈಬರ್ ಕಟ್ಟೆ ಇವರು ನಮ್ಮ ಜೊತೆಗಿದ್ರ. ಇದೀಗ ಮಂಗಳ ವಾದ್ಯವನ್ನ ಕೇಂಬ ನಮ್ಮೊಂದಿಗೆ ಸ್ಯಾಕ್ಸೋಫೋನ್ ನಲ್ಲಿ ಭಾಸ್ಕರ್ ದೇವಾಡಿಗ ಸೈಬರ್ ಕಟ್ಟೆ, ಹಾಗೂ ಕೌಶಿಕ್ ದೇವಾಡಿಗ ಕುಂಬಶಿ, ಹಾಗೂ ತವಿಲ್ನಲ್ಲಿ ಶ್ರವಣ್ ದೇವಾಡಿಗ ಕುಂಬಶಿ, ಹಾಗೂ ತಾಳದಲ್ಲಿ ರಕ್ಷಿತ್ ದೇವಾಡಿಗ ಸೈಬರ್ ಕಟ್ಟೆ ನಮ್ಮೊಂದಿಗಿದ್ರ. ಹಂಗಾರೆ ಮಂಗಳ ವಾದ್ಯದ ವಾದನವನ್ನು ಕೇಂಬಲ್ಲ.

ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ, ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ಸುವರ್ಣ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಅಕಾಲಿಕ ಮಳೆಗೆ

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले।
1: मुंगारु हंगामिना बेले वीमे गागी ईगा नोंदणी माडिकोळ्ळिरी।
2: बैंक सामान्य सेवा केंद्र ग्राम वन केंद्र हेच्चिन माहितिगागी www.samrakshane.karnataka.gov.in वेबसाइट के भेटी नीडी।
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ।
4: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ, ಇದು ಭಂಡಾರ್ಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ। ನಾನು ಆರ್ ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ನಮ್ಮೊಟ್ಟಿಗೆ ಅತಿಥಿ ವಿದ್ ಜ್ಯೋತಿಯಲ್ಲಿ ಇವತ್ತು ನಂಗೆ ಗೊತ್ತಿಲ್ಲ ಕೇಳುಗ್ರೆ, ನೀವೆಲ್ಲರೂ ರೇಡಿ ಕೇಂತ ಕೇಂತ ಮಾಯ ಆಯ್ ಹೊರೆ, ನಾನು ಅದಕ್ಕೆ ಜವಾಬ್ದಾರಳಲ್ಲ, ಈಗಲೇ ಹೇಳ್ತಾ ಇದ್ದೀನಿ। ಎಂತಕ್ಕಂದ ಕೇಂದ್ರೆ, ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಫೇಮಸ್ ಆಗಿರುವ ನಮ್ಮದೇ ಊರಿನ ಹೆಮ್ಮಾಡಿಯ ಪ್ರಕಾಶ್ ಅವರಿದ್ದಾರೆ। ಪ್ರಕಾಶ್ ಹೆಮ್ಮಾಡಿ ಅಂದ್ರೆ ಇಡೀ ಊರಿಗೂರೇ ಕಾಂತ, ಊರಲ್ಲ ಮರೆಯವ್ರೆ ಅಲ್ಲ, ಜಾದು ಮಾಡೋರು, ಮ್ಯಾಜಿಷಿಯನ್ ಅಲ್ಲ ಅಂತೆಲ್ಲ ಹೇಳ್ಕೊಂಡ ಹೇಳುವ ಅತ್ಯಂತ ಪ್ರಸಿದ್ಧ ಜಾದುಗಾರರಾಗಿರುವ ಪ್ರಕಾಶ್ ಹೆಮ್ಮಾಡಿ ಅವರು ನಮ್ಮ ಅತಿಥಿ ವಿಜ್ಯೋತಿಯಲ್ಲಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ। ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ।
5: ನಮಸ್ಕಾರ,
4: ಹೇಗಿದ್ರಿ ಸರ್? ಹುಷಾರಿದ್ರಿಯಾ?
5: ಹುಷಾರಿತ್ತ,
4: ನಿಮ್ಮ ಧ್ವನಿಯಲ್ಲಿ
5: ರೇಡಿಯೋ ಕುಂದಾಪುರ ಕೇಳುಗರೆ ಎಲ್ಲರಿಗೂ ಪ್ರಕಾಶ್ ಹೆಮ್ಮಾಡಿ ಹಾಗೂ ನೇತ್ರಾವತಿ ಹೆಮ್ಮಾಡಿ ಕಡೆಯಿಂದ ನಮಸ್ಕಾರ।
4: ಇಬ್ರು ಒಟ್ಟಿಗೆ ಇದ್ರಂದ್ರೆ ಈಶ್ವರ ಮತ್ತೆ ಪಾರ್ವತಿ ಕೂಕಣ್ಣಂಗೆ ಅವರೊಟ್ಟಿಗೆ, ನೇತ್ರಾವತಿಯವರು ಅವರ ಜಾದುವಲ್ಲಿ ತುಂಬಾ ಸಹಕರಿಸುವವರೇ ಅವರಂತೆ, ಅದ್ರ ಬಗ್ಗೆ ಎಲ್ಲ ತುಂಬಾ ಮಾತಾಡೋಕಿತ್ತೀಗ। ಪ್ರಕಾಶ್ ಸರ್, ಈಗ ಫಸ್ಟ್ ಕ್ವೆಶ್ಚನ್ ನಿಮ್ಗೆ ಅಂತಂದ್ರೆ, ಈಗ ನಮ್ ಕಾಲದಲ್ಲಿ ಅಥವಾ ನಿಮ್ ಕಾಲದಲ್ಲಿ ಯಾವ್ದೇ ಕಾಲ ತಕೊಂಡಿ, ನೀವು ಫಸ್ಟ್ ಅಂತ ಕೇಳಿದ್ರೆ ಯಾರು ಓದ್ರೆ ಶಾಲೆಗಿನ ಹೋರೆ ನೆಕ್ಸ್ಟ್ ಕೆಲ್ಸಕ್ಕೆ ಹೋಗ್ಬೋದಿ ಅಂತ ಹೇಳ್ಕೊಂಡ, ಆದ್ರೆ ನಿಮ್ಮ ಕತಿ ಹೆಂಗಿದಿತ್ತ? ನೀವು ಓದಿ ಕೆಲ್ಸಕ್ಕೆ ಹೋದ, ಅದ್ರ ನಡುವೆ ಈ ಜಾದುಗಾರಿಕೆಯನ್ನ ಎಲ್ಲಿಂದ ನೀವು ಹೋಗಿಸ್ಕೊಂಡ್ರಿ? ಮೊದಲು ನಿಮ್ಮ ಓದು ವಿದ್ಯಾಭ್ಯಾಸದ ಬಗ್ಗೆ ಎಲ್ಲ ಒಂಚೂರು ಹೇಳಿಬಿಡಿ ಸರ್।
5: ಇದ್ರ ಬಗ್ಗೆ ಮಾತಾಡ್ಕಂದ್ರೆ 1970 ಮಾಡೆಲ್ ಅಂದ್ರೆ ನಾನೇ ಅಂತಲ್ಲ, 1970-80 ಒಳಗಡೆ ಹುಡ್ದವರು, ಅವ್ರ ಜೀವನ ಪರಿಸ್ಥಿತಿ ಹೇಗಿತ್ತಂತೇಳಿ ನಿಮ್ಗೆ ಒಂದು ಕಲ್ಪನೆ ಬರುತ್ತೆ, ಹೌದಾ?
4: ಕಷ್ಟವೇ,
5: ತುಂಬಾ ಕಷ್ಟ. ಮಧ್ಯಾಹ್ನ ರಾತ್ರಿ ಊಟ ಮಾಡ್ಕೊಂಡ್ರು, ಬೆಳಿಗ್ಗೆ ದುಡ್ಕೊಂಡು ಬಂದ್ರೆ ಊಟ ಇರ್ತಿತ್ತು. ಅದರಲ್ಲೂ ನಮ್ದು ಮೀನುಗಾರಿಕಾ ಕುಟುಂಬ, ಮಗುವಿರು ಅಂತಾರೆ ಇಲ್ಲಿ, ಹೊಳೆ ಬದಿಯಲ್ಲಿ ಮನೆ ಇರುತ್ತೆ ಅಂತದ್ರಲ್ಲಿ. ಆಮೇಲೆ ನಮ್ಮ ಇದರಲ್ಲಿ ಓದೋದು ಬಹಳ ಕಡಿಮೆ ಇದ್ದಿತ್ತಾಯ್ತು ಅಂತದ್ರಲ್ಲಿ. ಆದ್ರೆ ನಾನು ಹುಟ್ಟದ್ದು ಯಲ್ಲಾಪುರದಲ್ಲಿ, ಅಲ್ಲೊಂದು ಕೋಟ್ ಮುಕ್ರಿ ಅಂತ ಒಂದು ಕುಗ್ರಾಮ, ಒಂದು ಕಾಡಿನ ಮಧ್ಯ ನಮ್ಮ ಮನೆ ಇತ್ತು. ನಮ್ಮ ಮನೆಯಿಂದ 1 ಕಿಲೋಮೀಟರ್ 2 ಕಿಲೋಮೀಟರ್ ದೂರದಲ್ಲಿ ಮತ್ತೆ ಯಾವುದೇ ಮನೆ ಇರಲಿಲ್ಲ. ಇನ್ನೊಂದು ಮನೆ ಬೇಕಂದ್ರೆ ಕನಿಷ್ಠ 1 ಕಿಲೋಮೀಟರ್ ದೂರಕ್ಕೆ ಹೋಗಿದ್ದಿತ್ತು. ಹೌದು, ಹಂಗೆ ಅಲ್ಲಿ ಹಾಕಿದ್ದಿತ್ತಂದ್ರೆ ನಮ್ಮ ಅಪ್ಪ ಅಮ್ಮ ಒಂದು ಗದ್ದೆನ ಉಳುಮೆ ಮಾಡ್ತಾ ಇದ್ರು. ಒಂದು ಪಂಡಿತ್ ಡಾಕ್ಟರ್ ಯಲ್ಲಾಪುರದಲ್ಲಿ ಇರೋದವ್ರು ಪೇಟೆಯಲ್ಲಿ, ಅವರು ಗದ್ದೆ ಉಳುಮೆ ಮಾಡಿಕೊಂಡು ನಮ್ಮ ಅಪ್ಪ ಅಮ್ಮ ಇದ್ರು. ನಾನು ಅಲ್ಲೇ ಹುಟ್ಟಿದ್ದಂತೆ, ಇದು 1970 ಮೂರನೇ ಕ್ಲಾಸ್ ವರೆಗೆ ಅಲ್ಲೇ ಮನೆ ಹತ್ರನೇ ಸ್ವಲ್ಪ ದೂರದಲ್ಲಿ ಒಂದು ಅಲ್ಲೇ ಊರವರೆಲ್ಲ ಸೇರಿ ಒಂದು ಹುಲ್ಲಿಂದ ಒಂದು ಮಣ್ಣಿನ ಗೋಡೆ ಕಟ್ಟಿ ನಾನು ಹುಲ್ಲಿಂದ ಒಂದು ಮಾಡಿ ಹಾಕಿ ಮೂರನೇ ಕ್ಲಾಸ್ ವರೆಗೆ ಅಲ್ಲಿ ಕ್ಲಾಸ್ ಇತ್ತು. ನಾನು ಮೂರನೇ ಕ್ಲಾಸ್ ವರೆಗೆ ಅಲ್ಲಿ ಓದ್ದೆ. ಅದಾದ ನಂತರ ಊರಿಗೆ ಬಂತ. ನಾವು ಊರಿಗೆ ಬರ್ಲಿಕ್ಕೂ ಕಾರಣ ಬೇರೆ ಇದೆ. ಆವಾಗಲೇ ಒಂದು ಈ ಕಾನೂನು ಉಳುವನೆ ಒಡೆಯ ಅಂತೇಳಿ ಕಾನೂನು ಬಂದಾಗ ನಮ್ಮ ಅಪ್ಪ ಅಮ್ಮನಿಗೆಲ್ಲ ಹೊಡೆದು, ಕತ್ತಿಯಲ್ಲಿ ಹೊಡೆದು, ಅವರು ಆಸ್ಪತ್ರೆ ಸೇರಿ, ಆಮೇಲೆ ಯಾರು ಹೊಡೆದಿದ್ದಾರೆ ಅವರೇ ನಮ್ಮ ಅಪ್ಪ ಅಮ್ಮನ ಕೈನಲ್ಲಿ 5,000 ರೂಪಾಯಿ ಕೊಟ್ಟು ನೀವು ಊರಿಗೆ ಹೋಗಿ ಅಂತ ಕಳಿಸ್ಕೊಟ್ಟಿದ್ದು. ಆವಾಗ ಆ 5,000 ರೂಪಾಯಿ ದುಡ್ಡು ಅನ್ನೋದೇ ಇವರಿಗೆ ದೊಡ್ಡ ಸ್ವರ್ಗ ಸಿಗ್ದಂಗೆ ಆಗಿತ್ತು. ಆ ದುಡ್ಡು ತಗೊಂಡು ಮತ್ತೆ ಹೆಮ್ಮಾಡಿಗೆ ನಮ್ಮ ಅಪ್ಪ ಅಮ್ಮ ಎಲ್ಲ ಬಂದರು. ಹೆಮ್ಮಾಡಿ ಬಂದ್ಮೇಲೆ ಇಲ್ಲಿ ಮತ್ತೆ ಮೂರನೇ ಕ್ಲಾಸ್ ಅರ್ಧ ಅಲ್ಲಿ ಆಗಿತ್ತಲ್ಲ, ಇಲ್ಲೇ ಹೆಮ್ಮಾಡಿ ಶಾಲೆಗೆ ನನ್ನ ಸೇರಿಸಿದ್ರು. ಸಣ್ಣ ವಯಸ್ಸಿನಿಂದ ಓದೋದ್ರಲ್ಲಂದ್ರೆ ಹಿಂದೆನೆ, ಅದ್ ಬಿಟ್ಟು ಆಟ ಇರ್ಲಿ ಚಿತ್ರ ಬಿಡಿಸೋದ್ರಲ್ಲಿ ನಾನು ಫಸ್ಟ್ ಇದ್ದಿದ್ದೆ. ನಾನು 10th ವರೆಗೂ ಕ್ಲಾಸ್ ಅಲ್ಲಿ ಯಾವುದೇ ಚಿತ್ರ ಸ್ಪರ್ಧೆ ಇದ್ರೆ ಫಸ್ಟ್ ಪ್ರೈಸ್ ನನಗೆ ಬರ್ತಿತ್ತು.
4: ಅಂದ್ರೆ ನೀವು ತುಂಬಾ ಕ್ರಿಯೇಟಿವ್ ಇದ್ದಿದ್ರಿ ಆಗ್ಲೇ.
5: ಆಗ್ಲೇ ಅಂದ್ರೆ ನನಗೆ ಆವಾಗ ಈ ಸೈಕಲ್ ಆಟ ಎಲ್ಲ ಬರ್ತಾ ಇದ್ದಿತ್ತಾಯ್ತು, ಅದು ನೋಡುದು. ಆಮೇಲೆ ಡೊಂಬ್ರಾಟ, ಆ ರೀತಿ ಆಸಕ್ತಿ. ಅದಾದ್ಮೇಲೆ ನಾನು ಹೈಸ್ಕೂಲ್ ಓದೋತ್ತಿಗೆ ನಮ್ಮ ಹೈಸ್ಕೂಲಿಗೆ ಉದಯ ಜಾದುಗಾರ್ ಬಂದಿರಾಯ್ತು ಆ ಟೈಮ್ನಲ್ಲಿ. ಹೌದೌದು, ಹೆಮ್ಮಾಡಿ ಹೈಸ್ಕೂಲಿಗೆ ಉದಯ ಜಾದುಗಾರ್. ಅವರು ಮ್ಯಾಜಿಕ್ ನಲ್ಲಿ ಮೊಲ ತೆಗೆಯುವುದು, ರ್ಯಾಬಿಟ್ ತೆಗೆಯುವುದು, ಪಾರಿವಾಳ ತೆಗೆಯುವುದು, ಇದೆಲ್ಲ ನೋಡಿ ನನಗೆ ಒಂದು ಮ್ಯಾಜಿಕ್ ಕಲೀಕು ಅಂತೇಳಿ ಫಸ್ಟ್ ಇದು. ಅದಾದ ನಂತರ ನಾನು ನಮ್ಮ ರಿಲೇಷನ್ ಅಲ್ಲೇ ನಮ್ ಇದ್ರಲ್ಲೇ ಕುಟುಂಬದಲ್ಲೇ ಫಸ್ಟ್ ಕಾಲೇಜಿಗೆ ಕಳ್ಸಿದ್ದು ನನ್ನನ್ನೇ. ಕಾಲೇಜ್ ಮೆಟ್ಲ ಹತ್ತಿದೀನಿ ಅಂತ ನನ್ನೇ.
4: ಅದು ನೀವು ಭಂಡಾರ್ಕಾಸ್ ಕಾಲೇಜ್?
5: ಭಂಡಾರ್ಕಾಸ್ ಕಾಲೇಜೆ. ಹಾಗೆ ಯಾಕಂದ್ರೆ ಅವಾಗ ಸಣ್ಣ ವಯಸ್ಸಿಗೆ ಸ್ವಲ್ಪ ಯಾರೋ ಬೇರೆ ಊರಿಂದ ಯಾರು ಹೋಟ್ಲ್ ಓನರ್ ಬರ್ತಿದ್ದೀರು, ಅವ್ರ ಸಂತೆ ನಮ್ಮ ಮಕ್ಕಳನ್ನ ಕಳ್ಸಿಕೊಟ್ಬಿಡ್ತಿದ್ದೀರು. ಅದೇನೋ ನಂಗೆ ಸ್ವಲ್ಪ ತಪ್ಪಿ ಹೆಮ್ಮಡೆಯಲ್ಲಿ ಹೈಸ್ಕೂಲ್ ಇದ್ದದಕ್ಕೆ ಅದೊಂದು ಅದೃಷ್ಟ. ಇಲ್ಲಾಂದ್ರೆ ಎಷ್ಟೋ ಜನ ಹೈಸ್ಕೂಲ್ ಓದೋದಿಲ್ಲ ಆಯ್ತಾ ಅವಾಗ. ಈಗ ಕಾಲೇಜ್ ಸಹ ಆಗಿದೆ ಅದು. ಅದಾದ ನಂತರ ಬಣಕಾರ್ಸ್ ಕಾಲೇಜು. ಇಲ್ಲಿ ಪಿ ಯು ಸಿ ಓದೋತ್ತಿಗೆ ನಮ್ಮ ಇನ್ನೊಬ್ರು ನನ್ನ ಏನನ್ಬೇಕು ಅವರಿಗೆ ನನ್ನ ಮಹಾನ್ ಗುರುಗಳು, ನನ್ನ ಹಿತೈಷಿಗಳು ಓಂ ಗಣೇಶ್ ಅವರು ಹಳೆ ವಿದ್ಯಾರ್ಥಿ ಸಂಘದಿಂದ ಒಂದು ಜಾದು ಕಾರ್ಯಕ್ರಮ ಕೊಡ್ಲಿಕ್ಕೆ ಬಂಡಕಾಸ್ ಕಾಲೇಜಿಗೆ ಬಂದಿದ್ರು. ಅವತ್ತು ಅವರು ಮ್ಯಾಜಿಕ್ ನೋಡಿ ಮತ್ತೆ ನನಗೆ ಆ ಹಳೆ ಇದು, ನಾನು ಇಲ್ಲ ನಾನು ಕಲೀಲೇಬೇಕು ನಾನು ಕಲೀಲೇಬೇಕು ಅಂತೇಳಿ ಮತ್ತೆ ಆಸಕ್ತಿ ಹುಡ್ತು. ಆದ್ರೆ ಏನಾಯ್ತು, ಪಿ ಯು ಸಿ ಮುಗಿತಂತೇನೆ ನಮ್ಮ ಮನೆ ಪರಿಸ್ಥಿತಿ, ಉಳಿದಿದ್ದ ಪರಿಸ್ಥಿತಿ, ನಮ್ಮ ಮಾವನ ಹೋಟ್ಲೆಲ್ಲ ಬಳ್ಳಾರಿಯಲ್ಲೆಲ್ಲ ಇತ್ತು, ನನ್ನ ಹೋಟ್ಲ್ ಕೆಲಸಕ್ಕೆ ಕರ್ಕೊಂಡು ಹೋದ್ರು ಬಳ್ಳಾರಿಗೆ 89ರಲ್ಲಿ. ಅಲ್ಲಿ ಏನಂತಂದ್ರೆ ನಾವು ಒಂದು ಬೇರೆ ಊರು ನೋಡಿದವರಲ್ಲ. ಕುಂದಾಪುರ ಅಂದ್ರೆ ನಮ್ಗೆ ದೊಡ್ಡದು ಹೌದಾ ಅಲ್ಲಿ ಹೇಳಿ ಅಂತದ್ರಲ್ಲ ಒಂದೇ ಸಲ ಬಳ್ಳಾರಿಗೆ ಹೋಗಿ ಆ ಹೋಟ್ಲ್ ಅಂದ್ರೆ ಅಲ್ಲಿ ಬಿಸಿಲು, ಆಮೇಲೆ ಹೋಟ್ಲ್ ಕೆಲಸ, ಒಂದು ಉಳ್ಕೊಳ್ಳಕ್ ಒಂದು ರೂಮ್ ಇದ್ದಿಲ್ಲ ಹೇಳ್ಬೇಕಂದ್ರೆ ಮತ್ತೆ ಅದ್ ನೆನ್ಪಾಗತ್ತೆ. ಅದು ಈಗ ಎಣಿಸ್ಕೊಂಡ್ರೆ ಕಷ್ಟ ಆಗ್ತು. ಆದ್ರೆ ನಾವು ಜೀವನ ನಾನು ಮಲ್ಕೊಳ್ತಾ ಇದ್ದಿದ್ದು ರೋಡ್ ಸೈಡ್ ಅಲ್ಲೇ ಫುಟ್ಬಾತ್ ಅಲ್ಲೇ ನಾನು ಮಲಗ್ತಾ ಇದ್ದಿದ್ದು. ಬೆಳಿಗ್ಗೆ ಅಂದ್ರೆ ಹೋಟ್ಲ ಎದ್ದು ಹೋಟ್ಲ್ ಕೆಲಸ ಮಾಡ್ತಾ ಇದ್ದಿದ್ದೆ. ಆ ರೀತಿ ನಡ್ಕೊಂಡು ಬರ್ತಾ 89 90 ಆಯ್ತು. 91 ಅಲ್ಲಿ ಎಕ್ಸಿಬಿಷನ್ ನಡೀತಾ ಇರತ್ತೆ ಎಲ್ಲ ಕಡೆ ಆಲ್ ಓವರ್ ಇಂಡಿಯಾ ಎಕ್ಸಿಬಿಷನ್ ಅಲ್ಲಿ. ಅವಾಗ ಎಕ್ಸಿಬಿಷನ್ ನಲ್ಲೂ ಮ್ಯಾಜಿಕ್ ಕಿಟ್ ಅನ್ನ ಸೇಲ್ ಮಾಡ್ಲಿಕ್ಕೆ ಒಂದು ಸ್ಟಾಲ್ ಇರುತ್ತೆ. ಅದು ನನಗೆ ಜಾದು ಕಲ್ಸಿಕೊಟ್ಟಂತ ಕಂಪ ಗೋಪಿನಾಥ್ ಸರ್, ಕೇರಳದವರು ಅವರು, ಕಾಸರಗೋಡ್ನವರು. ಅವರು ವಿಶೇಷ ಏನಂದ್ರೆ ಸುಮಾರೊಂದು 7-8 ಭಾಷೆ ಮಾತಾಡ್ತಾರೆ ಅವರು.
4: ಕನ್ನಡ
5: ಹೌದು, ಕನ್ನಡದಿಂದ ಹಿಡಿದು 7-8 ಭಾಷೆ ಮಾತಾಡ್ತಾರೆ. ಆಮೇಲೆ ನಂದು ಅಷ್ಟೊತ್ತಿಗೆ ನಾನು ಸ್ವಂತ ಹೋಟ್ಲ್ ಮಾಡಿಬಿಟ್ಟಿದ್ದೆ. ಫಸ್ಟ್ ಒಂದ್ 2 ವರ್ಷ ಕೆಲಸ ಮಾಡಿ ಇದು ಮಾಡಿ ಸ್ವಂತ ಹೋಟ್ಲ್ ಎಲ್ಲಿ ಎಕ್ಸಿಬಿಷನ್ ಇದೆ ಆ ಎಕ್ಸಿಬಿಷನ್ ಗ್ರೌಂಡ್ ಎದುರುಗಡೆ ನಂದು ಹೋಟ್ಲ್ ಇದ್ದಿತ್ತು. ಆ ಹೋಟ್ಲ್ ಹೆಸರು ಬೃಂದಾವನ. ಈಗ ನನ್ನ ಮನೆ ಹೆಸರನ್ನು ನಾನು ಬೃಂದಾವನ ಅಂತೇಳಿ ನಾನು ಇಟ್ಟಿದ್ದೆ. ಅದಕ್ಕೂ ಮುಂಚೆ ಸಹ ನಾನು ಎಲ್ಲೇ ಯಾವ್ದಾದ್ರು ಜಾದು ಕಾರ್ಯಕ್ರಮ ಆಯ್ತಂದ್ರೆ ಹೋಗಿ ನಾನು ಅವರನ್ನ ಕೇಳೋದು ಬಳ್ಳಾರಿಯಲ್ಲಿ ನನಗೆ ಮ್ಯಾಜಿಕ್ ಕಲ್ಸ್ಕೊಡಿ ಅಂತೇಳಿ. ಅವರು ಕಲ್ಸ್ಲಿಕ್ಕೆ ನಾ ಇಂಟ್ರೆಸ್ಟ್ ತಗಂತಿಲ್ಲ ಆಯ್ತು, ಇಲ್ಲ ಸುಳ್ಳು ಹೇಳ್ತಿದ್ರು, ಇಲ್ಲ ಇದು ಕಲಿಬೇಕಂದ್ರೆ ಸ್ಮಶಾನಕ್ಕೆ ಹೋಯ್ಕು ಅದಕ್ಕೆ ಹೋಯ್ಕು ತುಂಬಾ ಕಷ್ಟ, ಅದು ನಿನ್ಗೆಲ್ಲ ಬತ್ತಿಲ್ಲ ಹಿಂಗಲ್ಲ ಅಂತೇಳಿ ಅವ್ರಿಗೆ ಕಲ್ಸಕ್ ಮನ್ಸಿಲ್ಲ. ಈ ರೀತಿ ಆತೆ ಇದ್ದಿತ್ತು. ಅದರಲ್ಲಿ ಈ ಗುರುಗಳು ಮ್ಯಾಜಿಕ್ ಸ್ಟಾಲ್ ಹಾಕೊಂಡು ಅದು ಉದಯ ಜಾದುಗರ್ ಮ್ಯಾಜಿಕ್ ಕಿಟ್ ಗಳನ್ನ ಸೇಲ್ ಮಾಡ್ತಾ ಇದ್ದೀರ ಅವರು. ಆಮೇಲೆ ಕೆಲವೊಂದು ಮ್ಯಾಜಿಕ್ ಅಲ್ಲಿ ಮಾಡಿ ತೋರಿಸ್ತಾ ಇದ್ರು. ಅದೇನು ನನಗೆ ಒಂದೇ ಫಸ್ಟ್ ದಿವಸನೇ ಫಸ್ಟ್ ಸಾರಿ ಅವ್ರ ಹತ್ರ ಮಾತಾಡಿದಾಗಲೇ ಖುಷಿಯಿಂದ ಒಪ್ಕೊಂಡ್ರು. ಎರಡನೇ ದಿವಸಕ್ಕೆ ಕೆಲವೊಂದು ಮ್ಯಾಜಿಕ್ ಪರಿಕರ ಎಲ್ಲ ನನಗೆ ಕೊಟ್ರು, ಮತ್ತೆ ಇನ್ನೂ ಕೆಲವೊಂದು ಐಟಮ್ನ ತರಿಸಿ ನನಗೆ ಆ ಮ್ಯಾಜಿಕ್ನ ಒಂದು ನನಗೆ ಕಲಿಸ್ತಾ ಬಂದರು. ಆಮೇಲೆ ಅವರು ಹಗಲು ಹೊತ್ತಲ್ಲ ಸಾಯಂಕಾಲದಿಂದ ಎಕ್ಸಿಬಿಷನ್ ಓಪನ್ ಆಗ್ತಿದ್ದಿತ್ತು, ಬೆಳಿಗ್ಗೆ ಎಲ್ಲ ಅವರು ಶಾಲೆಯ ಕಾರ್ಯಕ್ರಮ ಕೊಡ್ತಾ ಇದ್ದೀರು, ನನ್ನ ಕರ್ಕೊಂಡು ಹೋಗ್ತಾ ಇದ್ದೀರು. ನನ್ನ ಕರ್ಕೊಂಡು ಹೋಗಿ ಅಂದ್ರೆ ನನ್ಗೆ ಎಷ್ಟು ಅನುಕೂಲ ಆಯ್ತಂದ್ರೆ ನಿನ್ನೆ ಹೇಳ್ಕೊಟ್ಟ ಮ್ಯಾಜಿಕ್ ಅನ್ನ ಮಧ್ಯದಲ್ಲಿ ಪ್ರಕಾಶ್ ನಿನ್ನೆ ಹೇಳ್ಕೊಟ್ಟಿನಲ್ಲ ಆ ಮ್ಯಾಜಿಕ್ನ ಇಲ್ಲಿ ಮಾಡಿ ತೋರ್ಸಂದ್ಬಿಟ್ರು ಅವರು.
4: ಪ್ರಾಕ್ಟಿಕಲ್
5: ಸೀದಾ ನನಗೆ ಫಸ್ಟ್ ಟೈಮು ಹೆದರಿಕೆ ಆತಿದ್ದಿತ್ತು, ಯಾಕಂದ್ರೆ ನಿನ್ನೆ ಕಲ್ತಿದ್ದೆ ಸಡನ್ ಅಷ್ಟು. ಆದ್ರೆ ಅವ್ರು ಇದ್ರಲ್ಲ ಐಟಮ್ ನಾನು ಅಷ್ಟು ಮಕ್ಕಳ ಎದುರುಗಡೆ ಮಾಡೋಕ್ ಶುರು ಮಾಡಿದೆ. ಆದ್ರೆ ಅವರು ಒಂದು ನಾನು ಕಲಿಸುವ ರೀತಿ ಏನಾಯ್ತು ನನಗೆ, ಅವರು ಆಮೇಲೆ ಮತ್ತೆ ಬೆಂಗಳೂರಿಗೆ ಹೋದ್ಮೇಲೆ ಅದೇ ವರ್ಷದಲ್ಲೇ ಸುಮಾರು ಒಂದು 20-25 ಶಾಲೆಯಲ್ಲಿ ನಾನು ಕಾರ್ಯಕ್ರಮ ಮಾಡಿಬಿಟ್ಟೆ. ಅದಕ್ಕೆ ನನ್ನ ಗುರುಗಳ ಒಂದು ಪ್ರೋತ್ಸಾಹ, ಆ ಒಂದು ಪ್ರೇರಣೆ ನನಗೆ ಕಾರಣ.
4: ಅಲ್ಲ ಪ್ರಕಾಶ್ ರೇ, ಇದ್ರ ನಡುವೆ ನೀವು ನಿಮ್ಮ ಹೋಟೆಲ್ ಕೂಡ ಮಾಡಿದ್ರ? ಅದನ್ನೆಲ್ಲ ಎಂತ
5: ಇಲ್ಲ, ಇದು ಹೆಚ್ಚಾಗಿ ಕಾರ್ಯಕ್ರಮ ನಮ್ಗೆ ಸಾಯಂಕಾಲ ಇರುತ್ತೆ. ಹೋಟ್ಲ್ ಇಟ್ಕೊಂಡು ಇದೊಂದು ನಾನು ಹೇಳಕ್ಕಲ್ಲ, ಈ ಒಂದು ಕಲೆ ಅಂದ್ರೆ ಅದು ಆ ಹುಚ್ಚು ಇರೋದಕ್ಕೆ ನಾವು ಈ ಕಲೆ ಕಲ್ತ್ಕೊಂಡದ್ದು. ಇದರಿಂದ ನನಗೇನು ದುಡ್ಡು ಬರುತ್ತೋ, ನಾಳೆ ನಾನು ದೊಡ್ಡ ಸೆಲೆಬ್ರಿಟಿ ಆತೆ, ಇದರಿಂದ ನನ್ನ ಜೀವನೋಪಾಯ ನಾನು ಮಾಡ್ಕೊಂತೆ ಅನ್ನೋ ಯಾವ ಕನಸು ನನಗಿದ್ದಿಲ್ಲ. ನನಗೆ ಜಾದು ಕಲಿಬೇಕು
4: ಅಷ್ಟಿದ್ದದ್ದು.
5: ಸಣ್ಣದ್ರಲ್ಲಿ ಡೊಂಬ್ರಾಟ, ಸೈಕಲ್ ಆಟ ಇಂಥವೆಲ್ಲ ಕೇಳಿ ಆಮೇಲೆ ಕೆಲವೊಂದು ಜಾತ್ರೆಯಲ್ಲಿ ಪುಸ್ತಕ ತಗೊಳ್ತಾ ಇದ್ದೆ, ಆ ಪುಸ್ತಕ ಓದಿ ಜಾದು ಕಲುಕಾತಂತೇಳಿ. ಆ ಸುಮ್ಮನೆ ಪುಸ್ತಕ ಮಾಡಿರ್ತಾರೆ ಅದು ಕಷ್ಟ ಅಂತೇಳಿ ಈಗ ನಾವು ಕೇಳೋರಿಗೆ ಅದೇ ಹೇಳೋದು. ಇಲ್ಲ, ನೀವು ನಿಜವಾಗ್ಲೂ ಕಲೆ ಕಲಿಬೇಕಂದ್ರೆ ನಿಮ್ಗೊಂದು ಗುರು ಬೇಕಂತ ಹೇಳ್ತೇನೆ ನಾನು. ಆಮೇಲೆ ಪುಸ್ತಕ ಯೂಸ್ ಆಗ್ಬಹುದು, ಇದು ಫಸ್ಟ್ ನಿಮ್ಗೆ ಗುರು ಬೇಕು, ಆಮೇಲೆ ಯೂಸ್ ಆಗತ್ತೆ. ಈಗ ನೋಡಿ, ಒಂದು ಕಂಪ್ಯೂಟರ್ ಕಲಿಬೇಕು, ಪುಸ್ತಕ ಇದೆ, ಆದ್ರೆ ಅದು ಯಾವಾಗ ಅಂದ್ರೆ ಈ ಜ್ಞಾನ ಬಂದ ಮೇಲೆ ಪುಸ್ತಕಗಳು ಯೂಸ್ ಆಗ್ಬಹುದು. ಪುಸ್ತಕದಿಂದನೇ ಕಂಪ್ಯೂಟರ್ನ ಕಲೀಲಿಕ್ಕೆ ಆತಿಲ್ಲ,
4: ಗುರು ಬೇಕು.
5: ಗುರು ಬೇಕು. ಹಂಗೆ ಆ ಹೋಟ್ಲ್ ನಡ್ಸ್ಕೊಂಡು ಏನಂದ್ರೆ ಬಂದ ಕಸ್ಟಮರ್ಗೆ ಏನಾರು ಒಂದು ಮ್ಯಾಜಿಕ್ ಮಾಡಿ ತೋರಿಸೋದು.
4: ಕಸ್ಟಮರ್ಗೆ ಮ್ಯಾಜಿಕ್ ಮಾಡ್ತಾ ಇದ್ರ ಪುಣ್ಯಕ್ಕೆ ನೀವು ಕಸ್ಟಮರ್ನೇ ಮ್ಯಾಜಿಕ್ ಮಾಡ್ಲಾ? ಎಲ್ಲರೂ ಅಲ್ಲ ಹಂಗೆಲ್ಲ ಮಾಡ್ತಾರೆ. ಈಗ ನಿಮ್ಗೆ ನೋಡಿ, ಇಡ್ಲಿ ಬರುತ್ತೆ ಅಂತ ಹೇಳಿ ವಡೆ ಬರ್ಸೋದು ಹಂಗೆಲ್ಲ ಆತರ
5: ಆತರಲ್ಲ. ಅವ್ರು ಕೇಳ್ತಿದ್ದಿರೋ ಎದುರುಗಡೆನೆ ಪೊಲೀಸ್ ಸ್ಟೇಷನ್ ಇತ್ತು, ಎದುರುಗಡೆನೆ. ಅಲ್ಲಿ ನಾನು ಚಾ ತಗೊಂಡು ಓದ್ತಿದ್ದೆ, ಅಲ್ಲಿ ಇನ್ಸ್ಪೆಕ್ಟರ್ ಏನ ಇವತ್ತೊಂದು ಮ್ಯಾಜಿಕ್ ಮಾಡಿ ತೋರ್ಸ ಅಂತ ಅವ್ರು ಹೇಳೋದು,
4: ಇನ್ಸ್ಪೆಕ್ಟರ್
5: ಹೇಳ್ತಾ ಇದ್ರು. ಆಮೇಲೆ ಆವಾಗ್ಲೇ ನಾನು ಕಲ್ತ್ಕೊಂಡದ್ದೇನಂದ್ರೆ, ನೀವು ಯಾವ್ದಾದ್ರು ಒಂದು ತೆಂಗಿನಕಾಯಿ ತಂದು ಕೊಡಿ, ನೀವೇ ತಂದು ಕೊಡ್ತೀರಿ ಇದು, ಅದರಲ್ಲಿ ನೀವು ಕೇಳಿದ್ದ ಜ್ಯೂಸ್, ಮೆರಿಂಡಾ ಇರ್ಬೋದು, ಆರೆಂಜ್ ಜ್ಯೂಸ್ ಇರ್ಬೋದು, ಆಪಲ್ ಜ್ಯೂಸ್ ಇರ್ಬೋದು, ಏನ್ ಬೇಕು ನೀವೇ ಸಿಲೆಕ್ಟ್ ಮಾಡ್ತೀರಿ. ಕಾಯಿ ಹೊಡೆದ್ರೆ ಅದರಲ್ಲಿ ಅದೇ ಜ್ಯೂಸ್ ಬರ್ತಾ ಇತ್ತು. ಇದು ಇದು ನಾನು ಗುರುಗಳು ಸಿಗೋ ಮುಂಚೆನೆ ಈ ಮ್ಯಾಜಿಕ್ ಒಂದು ಕಲ್ತ್ಕೊಂಡ್ ಬಿಟ್ಟಿದ್ದೆ ನಾನು.
4: ಪ್ರಕಾಶ್, ನೀವ್ ಇನ್ನೊಂದ್ ಮಾಡ್ಬೇಕಿತ್ತು. ಹೆಂಗ ಪೊಲೀಸ್ ಸ್ಟೇಷನ್ ಹೋಗಿದ್ರಲ್ಲ ನೋಡಿ, ಖೈದಿ ಒಳಗಿದ್ದಾರೆ, ಈಗ ನೋಡಿ ಇಲ್ಲ ಅಂತ.
5: ಇಲ್ಲ ಅದು ಆಮೇಲೆ ಅದ್ರ ಬಗ್ಗೆ ಖೈದಿಗೆ ನಾನು ಮತ್ತೆ ಅದ್ರ ಬಗ್ಗೆ ಮಾತಾಡ್ತೆ. ಜೈಲ್ ಒಳಗಡೆ ತುಂಬಾ ಕಾರ್ಯಕ್ರಮ ಕೊಟ್ಟೆ ನಾನು.
4: ಜೈಲ್ ಒಳಗಡೆ ಕೊಟ್ರು ನೀವು?
5: ಮಗ ಸಹ ಜೈಲ್ ಒಳಗಡೆ ಕಾರ್ಯಕ್ರಮ ಕೊಟ್ಟಿದ್ದಾನೆ. ಅದಾದ ನಂತರ ನಾನು ಹೇಳಿದೆ, ನನ್ನ ಹೋಟ್ಲ್ ನಡ್ಸ್ಕೊಂಡು ಒಂದು ಹೋಟ್ಲ್ ನ ಎರಡು ಹೋಟ್ಲ್ ಮಾಡ್ಕೊಂಡೆ,
4: ಅದ್ರ ಜೊತೆ ಜಾದು ಜೊತೆನೆ,
5: ಜಾದು ಜೊತೆಯಲ್ಲೇ. ಏನಾಗ್ತಿತ್ತಂದ್ರೆ, ಒಂದ್ಸಲ ಜಾದು ಕಾರ್ಯಕ್ರಮ ಕೊಟ್ಟು ಬೆಳಿಗ್ಗೆ 4 ಗಂಟೆಗೆ ಬಂದ್ರೆ ಮತ್ತೆ ಅಲ್ಲಿ ಯಾವಾಗ ನಾನು ಬೆಳಿಗ್ಗೆ 3:30 ಹೇಳ್ತಾ ಇದ್ದದ್ದು. ಯಾಕಂದ್ರೆ ಹೋಟ್ಲ್ ಅಂದ್ರೆ ಗೊತ್ತಿತ್ತು, ಹೋಟ್ಲ್ ಮಾಡಿದವರು ಅದ್ರ ಕಷ್ಟ ಎಷ್ಟಿದೆ ಅಂತೇಳಿ. ಆ 3:30 ಆದ್ರೆ ಆ ಒಂದು ಆ ವಯಸ್ಸಿಗೆ ನಾನು ಈಗ ಎಣಿಸ್ಕೊಂಡ್ರೆ ಅದೆಲ್ಲ ನಾನು ಹೆಂಗ್ ಮಾಡಿದೆ ಅಂತೇಳಿ ನನಗೆ ಅನ್ಸತ್ತು. ಆದ್ರೆ ಆ ಟೈಮ್ನಲ್ಲಿ ಅದೇನ್ ಶಕ್ತಿ ಇದ್ದಿತ್ತು ಏನೋ ನನ್ಗೆ ಗೊತ್ತಾಗ್ತಿಲ್ಲ. ರಾತ್ರಿ ಶೋ ಕಾರ್ಯಕ್ರಮ ಕೊಟ್ಟು 3:30 ಬಂದ್ರು, ಮತ್ತೆ ಬೆಳಿಗ್ಗೆ ಹೋಟ್ಲಲ್ಲೇ ಹೋಟ್ಲ್ ಓಪನ್ ಮಾಡೋದು. ಆಮೇಲೆ ನಮ್ಗೂ ಯಾರೇ ಇರ್ಲಿ, ಒಂದು ತಿಂಡಿ ಭಟ್ರ ಇರ್ಲಿ, ಒಬ್ಬ ಇವತ್ತೊಂದು ಪ್ಲೇಟ್ ತೊಳಿಲಿಕ್ಕೆ ಒಂದು ಹುಡುಗ ಬಂದ್ರು, ಅವನಿಗೆ ನಾವೇನಂದ್ರೆ ಹೋಟ್ಲಿಂದ ಎಲ್ಲಾ ವಿದ್ಯೆನು ಅವನಿಗೆ ಕಲ್ಸಿ ಕ್ಯಾಶಿಗೆ ಸಹ ಅವನಿಗೆ ಕುಳಿಸ್ಬಿಡ್ತಿದ್ದೆ ನಾನು. ಆ ನಂಬಿಕೆ ನನಗೆ ಇದು. ಈಗ ನಾನು ಅವನೇನು ದುಡ್ಡು ತೆಗಿತಾನೋ ಅದು ತೆಗಿತಾನೋ ಆಲೋಚನೆನು ನನಗೆ ಬರ್ತಾ ಇದ್ದಿಲ್ಲ. ಆ ರೀತಿ ಏನ್ ಮಾಡ್ತೀನಿ, ನನ್ನ ಕಾರ್ಯಕ್ರಮ ನಾನು ಹೋಗ್ಬೇಕು, ಹೋಟ್ಲಲ್ಲಿ ಇರೋರ್ನ ಯಾರನ್ನು ನಾನು ಹೋಟ್ಲಲ್ಲಿ ಬಿಡ್ತಿದ್ದೆ, ಮತ್ತೆ ನಾನು ಕಾರ್ಯಕ್ರಮ ಕೊಟ್ಟು ನಾನು ಬರ್ತಾ ಇದ್ದಿದ್ದೆ. ಆಯ್ತು, ಇದೇ ರೀತಿ ತುಂಬಾ. ಅದಾದ ನಂತರ 91-92 ಇಂದನೇ ಕಾರ್ಯಕ್ರಮ ಕೊಡು ಶುರು ಮಾಡಿದೆ. 93 ನಾನು ಹಂಪಿಯಲ್ಲಿ ಒಂದು ಹೇಗೆ ನಮ್ ಗುರುಗಳು ಮ್ಯಾಜಿಕ್ ಕಿಟ್ ಸೇಲ್ ಮಾಡುವಂತದ್ದು ಒಂದು ಸ್ಟಾಲ್ ಎಕ್ಸಿಬಿಷನ್ ಲೆವೆಲ್ ಆಲ್ ಓವರ್ ಇಂಡಿಯಾ ತಿರುತ್ತಿದ್ರಲ್ಲ, ಆ ಕಾರಣದಿಂದನೇ ಅವರಿಗೆ ಒಂದು 7-8 ಭಾಷೆ ಅವರು ಮಾತಾಡ್ತಾ ಇದ್ದಿದ್ದು. ಅದೇ ರೀತಿ ನಾನೇನಂದ್ರೆ ಒಂದು ಪರ್ಮನೆಂಟ್ ಶಾಪ್ ಹಂಪಿಯಲ್ಲಿ ವಿರೂಪಾಕ್ಷ ದೇವಸ್ಥಾನ ಎದುರುಗಡೆಗೆ ಮ್ಯಾಜಿಕ್ ಒಂದು ಸ್ಟಾಲ್ ಅನ್ನ ಓಪನ್ ಮಾಡ್ಕೊಂಡಿದೆ. ಬೆಳಿಗ್ಗೆ ಎಲ್ಲ ಹೋಟ್ಲಲ್ಲಿ ಇರೋದು. ಆಮೇಲೆ ಅಲ್ಲ ನನ್ನ ಫ್ರೆಂಡ್ ಶ್ರೀಧರ್ ಅಂತಿದ್ದ, ಈಗ ಅವನು ಕಾಲೇಜ್ ಬೆಂಗಳೂರಲ್ಲಿ ಲೆಕ್ಚರರ್ ಅವರಲ್ಲ, ನನ್ನ ಜೊತೆ ಆವಾಗಿದ್ದ ಸ್ನೇಹಿತರೆಲ್ಲ ಒಂದು ಒಳ್ಳೆ ಪೋಸ್ಟ್ ಹೋಗಿದ್ದಾರೆ, ಅವನಲ್ಲಿ ಆ ಅಂಗಡಿನ ನೋಡ್ಕೊಳ್ತಿದ್ದ. ಸಾಯಂಕಾಲ ಮತ್ತೆ ನಾನು ಹೋಗಿ ಸಾಯಂಕಾಲ ಒಂದು ಸ್ವಲ್ಪ ವ್ಯಾಪಾರ ಒಳ್ಳೆ ಇರ್ತಿತ್ತು, ಅವಾಗ ಉದಯ್ ಜಾದುಗರ್ ಕಿಟ್ ಅನ್ನ ತರಿಸ್ತಾ ಇದ್ದೆ ನಾನು. ಅವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆಲ್ಲ ಮ್ಯಾಜಿಕ್ ಕಿಟ್ ಅನ್ನ ಸೇಲ್ ಮಾಡ್ತಾ ಇದ್ದಿದ್ರು. ಅದೇ ಕಿಟ್ ಅನ್ನ ಹಂಪಿ, ಅದು ಟೂರಿಸಂ ಪ್ಲೇಸ್ ಇತ್ತು, ನಾವೊಂದು ಕೌಂಟರ್ ಹಾಕೊಂಡು ಫಸ್ಟ್ ಮಾಡಿ ತೋರಿಸೋದು, ಇದನ್ನ ನಿಮ್ ಮಕ್ಳಿಗೆ

0: ಇನ್ನೂ ಜಾಸ್ತಿ ಇದ್ರ ಬಗ್ಗೆ ಜ್ಞಾನ ಬೇಕು ಅಂತೇಳಿ ಅವಾಗ ನ್ಯಾಷನಲ್ ರಾಷ್ಟ್ರೀಯ ಸಮ್ಮೇಳನ ಮತ್ತೆ ಅಂತಾರಾಷ್ಟ್ರೀಯ ಸಮ್ಮೇಳನ ಮ್ಯಾಜಿಕ್ ದೆಲ್ಲ ನಡೀತಾ ಇರ್ತಿತ್ತು. ಅದರಲ್ಲೂ ಇನ್ನೊಬ್ರು ಮಹಾನ್ ವ್ಯಕ್ತಿಗಳು ನಮ್ಮ ಪ್ರೊಫೆಸರ್ ಶಂಕರ್ ಗಿಲಿಗಿಲಿ ಅವರು ಮ್ಯಾಜಿಕ್ ಕನ್ವೆನ್ಷನ್ ಮೂರ್ ಸಾರಿ ಅಂತಾರಾಷ್ಟ್ರೀಯ ಮಟ್ಟದ್ದೇ ಮಾಡಿದ್ರು ಅವರು ಮೂರ್ ಸಾರಿ. ಅದಕ್ಕೆ ನನ್ನನ್ನು ಕಳ್ಸಿಕೊಟ್ರು ನಮ್ಮ ಗುರುಗಳು. ಈಗ ಕನ್ವೆನ್ಷನ್ ಅಂತಾರಾಷ್ಟ್ರೀಯ ಸಮ್ಮೇಳನ ಅಂದ್ರೆ ವಿದೇಶಿ ಜಾದೂಗಾರರು ಅಲ್ಲಿರ್ತಾರೆ, ಕೆಲವೊಂದು ಟ್ರಿಕ್ಸ್ ಅನ್ನ ಕಲಿಸ್ತಾರೆ, ಸಲಕರಣೆಗಳು ನಮ್ಮ ಮ್ಯಾಜಿಕ್ ಕಿಟ್ಗಳು ದೊರಕ್ತಾ ಅಲ್ಲಿ ಸಿಕ್ಕತ್ತು. ಇಂಥ ಅವಕಾಶ ನನಗೆ ನನ್ನ ಗುರುಗಳಿಂದ ಪ್ರಾರಂಭದಲ್ಲಿ ಸಿಕ್ಬಿಡ್ತು ನನಗೆ. ಅದಾದ ನಂತರ ಒಂದೊಂದು ಐಟಮಿಗೆ ನನಗೆ ಪ್ರಕಾಶ್ ಈ ಐಟಮ್ ಈಗ ಇಂಡಿಯಾಕ್ ಫಸ್ಟ್ ಬಂದಿದೆ, ನೀನು ಹೋಗಿ ಕಲ್ತ್ಕೊಂಡು ಬಾ. ನನಗೆ ಹೈದರಾಬಾದಿಗೆ ಕಲ್ಸ್ಕೊಟ್ರು, ಗುಜರಾತಿಗೆ ಕಲ್ಸ್ಕೊಟ್ರು. ಒಂದೊಂದು ಐಟಮ್ ಕಲೀಲಿಕ್ಕೆ ಒಂದೊಂದು ಕಡೆ ನಾನು ಹೋಗಿದ್ದೇನೆ ನಾನು ಒಂದೊಂದು ಐಟಮಿಗೆ. ಈಗ ನಮ್ಮ ಸ್ಟೂಡೆಂಟಿಗೆ ಏನಂದ್ರೆ ನಾವು ರೆಡಿ ಮೀಲ್ಸ್ ತರ ನಾವು ಕೊಟ್ಬಿಡ್ತೀವಿ. ಇಷ್ಟು ಅವರು ಕಷ್ಟ ಪಡ್ಕೊಂಡೇಳಿ ಇಲ್ಲ, ನಮ್ಮ ಇಷ್ಟು ವರ್ಷದ ಜ್ಞಾನನ ಈಸಿಯಾಗಿ ನಾವು ಕೊಡ್ತೀವಿ. ಆವಾಗ ಒಂದು ಐಟಮ್ ಒಂದೇ ಒಂದು ಐಟಮ್ ಕಲೀಲಿಕ್ಕೆ ಒಂದೊಂದು ಊರಿಗೆ ಹೋಗ್ತಾ ಇದ್ವಿ ನಾವು. ಹಾಗೆ ಈ ಗುರುಗಳಿಂದ ಒಂದು ಕಲಿತೆ, ಅವ್ರು ಇನ್ನೊಬ್ಬರ ಹತ್ರ ಕಲ್ಸ್ಕೊಡ್ತಾ ಇದ್ರು, ಅವ್ರ ಹತ್ರ ಒಂದು ಕಲಿತೆ ಹಾಗೆ. ಅದರಲ್ಲೂ ಇಡೀ ಇಂಡಿಯಾದಲ್ಲೇ ನಮ್ಮ ಪ್ರೊಫೆಸರ್ ಶಂಕರ್ ಮಾಡಿದಂಥ ಗಿಲಿಗಿಲಿ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಲಾಸ್ಟ್ ಮಾಡಿರೋದು 2002 ಅಲ್ಲಿ ಅವರು ಲಾಸ್ಟ್ ಮಾಡಿರೋದು. ಆ ಮಹಾನ್ ವ್ಯಕ್ತಿ ಅದ್ರಲ್ಲಿ ತಮ್ಮ ಕನ್ವೆನ್ಷನ್ ಅಲ್ಲಿ ಸಹ ಗಾಲಾ ಪರ್ಫಾರ್ಮರ್ ಆಗಿ ನನ್ನ ಶೋನ ಫಿಕ್ಸ್ ಮಾಡಿದ್ರು. ಅದು ಯಾಕಂದ್ರೆ ಓ ನಾನೊಂದು ಭಾರತ ದೇಶದ ಮೇಲೆ ಒಂದು ಮ್ಯಾಜಿಕ್ ಅನ್ನ ಕ್ರಿಯೇಟ್ ಮಾಡಿದ್ದೆ ನಾನು ಅವಾಗ
1: ಭಾರತದ ಮೇಲೆ.
0: ಹೌದು, ಭಾರತದ ಮೇಲೆ. ಅದು ಅವ್ರಿಗೆ ಇಷ್ಟ ಆಗಿ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ 10 ನಿಮಿಷ ನನಗೆ ಗಾಲಾ ಪರ್ಫಾರ್ಮರ್ ಆಗಿ ನನಗೆ ಅವಕಾಶ ಕೊಟ್ರು.
1: ಇಲ್ಲೊಂದು ನಂಗೆ ಕುತೂಹಲ ಎಂತ ಗೊತ್ತಾ, ಈಗ ಯೂಶುವಲಿ ಯಾರೇ ಆಗ್ಲಿ ಗುರು ಅಷ್ಟು ಸುಲಭದಲ್ಲಿ ಈ ತರ ಟೆಕ್ನಿಕ್ ಗಳನ್ನೆಲ್ಲ ಹೇಳ್ಕೊಡಲ್ಲ. ಫಾರ್ ಎಕ್ಸಾಂಪಲ್, ಯಾರಿಗಾದ್ರೂ ಒಳ್ಳೆ ಐಸ್ ಕ್ರೀಮ್ ಮಾಡಕ್ ಬರುತ್ತೆ, ವೆರಿ ಬ್ರಾಂಡೆಡ್ ಐಸ್ ಕ್ರೀಮ್, ನೀವು ಕೇಳಿ ಅವ್ರ ಹತ್ರ ಹೆಂಗ್ ಮಾಡೋದಂತ, ಅವ್ರು ಖಂಡಿತ ಹೇಳ್ಕೊಡಲ್ಲ, ಅದು ಅವರ ಬ್ರ್ಯಾಂಡ್ ಅದು. ಹಾಗಿರುವಾಗ ನಿಮ್ಗೆ ಅಷ್ಟು ಸುಲಭದಲ್ಲಿ ಹೇಳ್ಕೊಟ್ರ ಅಂತ.
0: ಅದೇ ನಾನು ಹೇಳ್ದ್ನಲ್ಲ, ನನ್ಗೆ ಕಂಪ ಗೋಪಿನಾಥ್ ಸಾರ್ ಸಿಕ್ಕಿದ್ದಕ್ಕೆ ಅವರೊಂದು ಮನೋಭಾವನೆ ಹೇಳ್ತೀನಲ್ಲ. ಈಗಲೂ ನಮ್ಮ ಒಡನಾಟ ಏನಂತಂದ್ರೆ, ನಾನು ಹೇಳ್ಬೋದು ಇಷ್ಟು ವರ್ಷ ಆಗಿದೆ, 35 ವರ್ಷ ಆಗಿದೆ, ಈಗ ಅಂತಾರಾಷ್ಟ್ರೀಯ ಜಾದೂಗಾರ ಜೊತೆಗೂ ನಮ್ಮ ಇದಿದೆ, ಆದರೂ ಕಲಿಯೋದು ಇನ್ನು ಇವತ್ತಾದ್ರೂ. ನಾನು ಹೋದ್ವಾರ ಸಹ ಅವ್ರಿಗೆ ಫೋನ್ ಮಾಡಿದ್ದೀನಿ, ಗುರುಗಳೇ ನಂಗೆ ಇದೊಂದು ಅರ್ಥ ಆಗಿಲ್ಲ ಇದು ಹೇಗೆ ಅಂತೇಳಿ ನಾನು ಹೋದ್ವಾರ ಸಹ ನಾನು ಫೋನ್ ಮಾಡಿದ್ದೀನಿ. ಇಷ್ಟು ಅನ್ಯೋನ್ಯತೆ ನಮ್ಮಲ್ಲಿ ಇದೆ, ಈಗಲೂ ಇದೆ. ಇಲ್ಲ ನನಗೆ ಎಲ್ಲ ಗೊತ್ತಿದೆ, ನನಗೆ ನಮ್ಗೆ ಕಲೀಲಿಕ್ಕೆ ಆಗೋದಿಲ್ಲ. ನಾನು ಆಮೇಲೆ ನನಗೆ ಇನ್ನೊಂದು ಹುಚ್ಚೇನಂತಂದ್ರೆ, ನಾನು ಜಾದುಗಾರ ಆದರೂ ಯಾವುದೇ ರಾಷ್ಟ್ರೀಯ ಜಾದುಗಾರ ಇರ್ಬೋದು, ಇವತ್ತು ಬಂದ ಜಾದುಗಾರ ಇರ್ಬೋದು, ಅಂತಾರಾಷ್ಟ್ರೀಯ ಜಾದು, ಅವ್ರ ವಿಡಿಯೋನ ನಾನು ನೋಡ್ತೀನಿ. ಯಾವ್ದಾದ್ರು ಒಂದು ಪಾಯಿಂಟ್ ಲೈಕ್ ಆಗತ್ತೆ ನನಗೆ, ಇದು ಇವ್ರು ಹಾಕಿರೋ ಶೂಟ್ ಡ್ರೆಸ್ ಕೂಡ ಚೆನ್ನಾಗಿದೆ, ಅದು ನಾನು ಇಂಪ್ರೂವ್ ಮಾಡ್ಕೊಳ್ತೇನೆ. ಇದು ಹಿಂಗೆ ಮಾಡ್ಕೊಂಡೆ ಇವತ್ತೊಂದು ಮ್ಯಾಜಿಕ್ನಲ್ಲಿ ಪ್ರಕಾಶ ಮಾಡಿ ಅಂದರೆ ಬರೀ ಜಾದು ಅಲ್ಲ, ಇವರು ಏನೋ ಹೊಸತನ ಕ್ಷೇತ್ರಕ್ಕೆ ಕೊಡ್ತಾರೆ, ಹೊಸ ಹೊಸದು ಕೊಡ್ತಾರೆ, ಅದು ಜನರ ನಿರೀಕ್ಷೆಯಲ್ಲಿ ನಿರೀಕ್ಷೆ. ನನ್ನ ಮ್ಯಾಜಿಕ್ಗೆ ಜಾಸ್ತಿ ನಿರೀಕ್ಷೆ ಅದೇನೆ. ಹಾಗೆ ನಾನು ಇನ್ನೂ ಮ್ಯಾಜಿಕ್ನ ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗ್ಲಿಕ್ಕೆ ಕಾರಣ ನನಗೆ ಸ್ಪಿರಿಚುವಲ್ ಗುರುಗಳು, ಆಧ್ಯಾತ್ಮಿಕ ಗುರುಗಳು, ಋಷಿ ಪ್ರಭಾಕರ ಗುರುಗಳು. ಇದು ಅವರು ಸಿದ್ಧ ಸಮಾಧಿ ಯೋಗ ಅಂತೇಳಿ ಲಕ್ಷಾಂತರ ಶಿಷ್ಯಂದ್ರನೇ ಅವರು ತಯಾರು ಮಾಡಿದ್ದಾರೆ. ಪ್ರಾರಂಭದಲ್ಲಿ ಸಿದ್ಧ ಸಮಾಧಿ ಯೋಗ ಅಂತೇಳಿ ಬಳ್ಳಾರಿಯಲ್ಲಿ ನಡೀತಾ ಇತ್ತು. ಅಲ್ಲಿ ಆ ಜ್ಞಾನವನ್ನ ಲಘುಮರಾಜು ಗುರುಜಿ ಅಂತ ಕೊಡ್ತಾ ಇದ್ರು, ಅದನ್ನ ನಾನು ಫಸ್ಟ್ ಅದಕ್ಕೆ ಸೇರಿದೆ. ಅದಾದ ನಂತರ ಅದರಲ್ಲಿ ಸ್ವಲ್ಪ ದೊಡ್ಡ ಕ್ಲಾಸ್ ಭಾವ ಸಮಾಧಿ ಯೋಗ ಅಂತ ರವಿಶಂಕರ್ ಗುರುಜಿ, ಈಗ ಪೆನುಗೊಂಡ ಆಂಧ್ರದಲ್ಲಿ ಇರ್ತಾರೆ ಅವರು, ಅವ್ರ ಜೊತೆ. ಅದಾದ ನಂತರ ನೇರ ಪ್ರಭಾಕರ್ ಗುರುಗಳ ಸಂಪರ್ಕಕ್ಕೆ ಬಂದೆ ನಾನು. ನನ್ನ ಮ್ಯಾಜಿಕ್ ಅನ್ನ ನೋಡಿ ಅವರು, ಮುಂಚೆ ಸೈಂಟಿಸ್ಟ್ ಅವರು, ಕೆನಡಾದಲ್ಲಿ ಸೈಂಟಿಸ್ಟ್ ಆದಂಥವ್ರು ಇಂಡಿಯಾಕ್ಕೆ ಬಂದು ಟೋಟಲಿ ತಮ್ಮ ಜಾಬ್ ಅನ್ನ ರಿಸೈನ್ ಮಾಡಿ ಈ ಆಧ್ಯಾತ್ಮಿಕ ಈ ಸಿದ್ಧ ಸಮಾಧಿ ಯೋಗವನ್ನೇ ಅವರು ಜನರಿಗೆ ಕೊಡಬೇಕಂತೇಳಿ ಲಕ್ಷಾಂತರ ಶಿಷ್ಯನನ್ನ ರೆಡಿ ಮಾಡಿದಂಥವ್ರು ಋಷಿ ಪ್ರಭಾಕರ್ ಗುರುಗಳು. ತಿರ್ಕೊಂಡು ಒಂದು 10 ವರ್ಷ ಆಗಿದೆ ಅಂದ್ಕೊಳ್ಬಹುದು. ಅದೇನಾಯ್ತು, ನನ್ನ ಈ ಜಾದು ಜೊತೆ ಒಂದು ಈ ಒಂದು ಆಧ್ಯಾತ್ಮಿಕ ಟಚ್ ಅನ್ನೋದು ಏನಾಯ್ತು ನನಗೆ, ಈ ಕ್ಷೇತ್ರದಲ್ಲಿ ನಾನು ಜಾಸ್ತಿ ಬೆಳೀಲಿಕ್ಕೆ ನನ್ನ ಆಲೋಚನೆ ಮಟ್ಟ, ಈಗ ಮ್ಯಾಜಿಕ್ನಲ್ಲಿ ಇಲ್ಲಾಂದ್ರೆ ಒಂದು ಸರ್ಕಲ್ ಆ ಬೌಂಡ್ರಿ ಒಳಗಡೆ ಇರ್ತಿದ್ನೇನೋ ನಾನು. ಕೆಲವೊಂದು ನಂಗೆ ಸಂಕೋಚ ಇರ್ತಿತ್ತು, ಎಷ್ಟಾದ್ರೂ ನಾನು ಓದಿದ್ದು ಕಡಿಮೆ ಅಲ್ಲ. ಆಮೇಲೆ
1: ಸೊ ನಿಮ್ಗೆ ಅದೊಂದು ಕೀಳರಿಮೆ ಇದೆಯಾ, ನಾನು ಓದಿದ್ದು ಕಡಿಮೆ ಅನ್ನುವಂಥದ್ದು?
0: ಅದು ಕೀಳರಿಮೆಕ್ಕಿಂತ ನಾನು ಬಳ್ಳಾರಿಗೆ ಹೋದ್ಮೇಲೆ ನನ್ನ ಹೋಟ್ಲ್ ಎದುರುಗಡೆ ಕಾಲೇಜ್ ಇತ್ತು, ಪ್ರಿನ್ಸಿಪಲ್ ಸಹ ಕ್ಲೋಸ್ ಆಗಿದ್ರು. ನನ್ಗೆ ಸ್ನೇಹಿತರೆಲ್ಲ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಅಷ್ಟು ಸ್ನೇಹಿತರಿದ್ರು, ಅವರೆಲ್ಲ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡ್ರು. ನಾನು

0: ಸ್ವಲ್ಪ ಹೊತ್ತು ಏನಾದ್ರು ಕಾಲೇಜ್, ಯಾಕಂದ್ರೆ ಪ್ರಿನ್ಸಿಪಾಲು ಪರಿಚಯ ಇದ್ರು, ಇದು ಪರಿಚಯ ಇದ್ರು, ನನ್ನ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳ್ಬಹುದಿತ್ತು.
1: ಹೌದಾ?
0: ಆದ್ರೆ ಇದು ಕೇಳರಿಮೇ ಇಲ್ಲ. ಯಾಕಂತ ಹೇಳ್ತೀನಿ, ಈಗ ನನ್ನ ಜೊತೆ ಇಲ್ಲಿ ಬಂಡಾಕಾರ್ಸ್ ಕಾಲೇಜಲ್ಲಿ ಓದ್ದವ್ರೆ ಡಿಗ್ರಿ ಕಂಪ್ಲೀಟ್ ಮಾಡಿದ್ರು, ಆಮೇಲೆ ಒಳ್ಳೊಳ್ಳೆ ಜಾಬಿಗೂ ಎಲ್ಲ ಹೋಗಿದ್ದಾರೆ, ಇದು ಹೋಗಿದ್ದಾರೆ. ಆದ್ರೆ ಈ ರೀತಿ ನಾನು ಬರೇ ಡಿಗ್ರಿ ಕಂಪ್ಲೀಟ್ ಮಾಡಿ ಜಾಬಿಗೆ ಹೋಗಿದ್ರೆ ನಾನು ಜಾದುಗಾರ ಆಗ್ತಿದ್ನೋ ಇಲ್ಲೋ. ಹೌದಲ್ಲ,
1: ಈ ತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ತಿದ್ರು.
0: ಬಳ್ಳಾರಿ ಹೋದಾಗ ಬೇಜಾರಾಗಿ ಸಾಯಂಕಾಲ ಅಳ್ತಾ ಕೂತ್ಕೊಂಡು ಇದ್ದೆ ನಾನು
1: ಶಾಲೆಗೆ ಹೋಗ್ತಾ ಇಲ್ಲ ಅಂತ.
0: ಅಲ್ಲ, ಅದಕ್ಕಲ್ಲ, ಇಲ್ಲಿ ಮನೆಯಲ್ಲಿ ಗಂಜಿ ಮೀನು ಊಟ ಮಾಡ್ಕೊಂಡಿದ್ದದ್ದು. ಹೌದಾ? ಅಲ್ಲಿ ಆ ಹೋಟ್ಲಲ್ಲಿ ಏನೋ ಒಂದು ಉಳದ್ನ ತಿನ್ಕೊಂಡು ಇರ್ಕಿದ್ದಿತ್ತು. ಆಮೇಲೆ ಇಲ್ಲಿ ತಾಯಿನೆಲ್ಲ ಬಿಟ್ಟು ಅಷ್ಟು ದೂರ ಇರುವುದು, ಅಲ್ಲಿ ಬಿಸ್ಲು, ಅಲ್ಲಿ ಭಾಷೆ, ಅಲ್ಲಿ ಇದೆಲ್ಲ ನನಗೆ ಏನಾಗ್ತಿತ್ತು. ಒಂದೇ ಸಲ ಈಗ ನೀವು ಪಿ ಯು ಸಿವರೆಗೆ ಒಂದೇ ಕಡೆ ಇದ್ದು ಒಂದೇ ಸಲ ಕಷ್ಟಕ್ಕೆ, ಅದು ಕೆಲಸ ಬೆಳಿಗ್ಗೆ 3:30 ಇದ್ದು ನಾನು ಕೆಲಸ ಮಾಡಬೇಕಿತ್ತು ಆವಾಗ. ಆದರೆ ಒಂದು ಹಠ ಇತ್ತು, ಏನಂತಂದ್ರೆ ನಮ್ಮ ಅಮ್ಮನ ಸಾಕ್ಬೇಕು, ನಮ್ಮ ಅಕ್ಕ ಒಬ್ಬಳಿದ್ದಾಳೆ, ಇದು ನನ್ನ ತಮ್ಮ ಇದ್ದ, ಇದು ಇವ್ರು ನನ್ನ ಮನೆ ನೋಡ್ಕೊಳ್ಬೇಕು, ಯಾಕಂದ್ರೆ ನಾವು ಕಷ್ಟ ನೋಡಿದ್ವಿಲ್ಲ. ಆ ಒಂದು ಹಠ ಇದ್ದದಕ್ಕೆ ನಾನು ಅದನ್ನ ಯಾವತ್ತೂ ನಾನು ಅದನ್ನ ಬಿಟ್ಟು ಮತ್ತೆ ಊರಿಗೆ ಹೋಗಿ ನಿಲ್ಬೇಕು, ನಾನು ಅದನ್ನ ಕೆಲಸ ಬಿಟ್ಟು ಬರಕ್ಕೆ ಆಲೋಚನೆ ಬರಿಲ್ಲ. ಅಲ್ಲೇ ಇದ್ದು ಕೆಲಸ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಇದ್ದವನಾದ್ರೂ ಮತ್ತೆ ಸ್ವಂತ ಹೋಟ್ಲು ಮಾಡಿದೆ. ಒಂದು ಹೋಟ್ಲು, ಎರಡು ಹೋಟ್ಲು, ಮೂರು ಹೋಟ್ಲು ಒಮ್ಮೆಲೆ ನಾನು ನಡೆಸ್ತಾ ಇದ್ದೆ. ಕೆಲವೊಂದು ಕಾಲೇಜ್ ಕ್ಯಾಂಟೀನ್ ಸಹ ನಡೆಸಿದೆ ನಾನು. ಅದರಲ್ಲೂ ನನ್ನ ಸಹ ಒಳ್ಳೆ, ನನ್ನ ಕ್ಯಾಂಟೀನ್ ಅಂತಂದ್ರೆ ಅದರಲ್ಲಿ ಕೆಲವೊಂದು ಐಟಮ್ಗಳು ಹುಡ್ಕೊಂಡು ಬರ್ತಾ ಇದ್ರು. ಇದು ನಮ್ಮ ಹೋಟ್ಲಲ್ಲಿ ಪುರಿ ಫೇಮಸ್ ಇತ್ತು, ಇಡ್ಲಿ ವಡ ಫೇಮಸ್ ಇತ್ತು, ಚಾ ಫೇಮಸ್ ಇತ್ತು, ಸಾಂಬಾರ್ ಫೇಮಸ್ ಇತ್ತು. ಇದು ಇದು ಯಾಕೆ ಫೇಮಸ್ ಇತ್ತಂದ್ರೆ ನಮ್ಮ ಹೋಟ್ಲಲ್ಲಿ ಹಲವಾರು ತಿಂಡಿ ಮಾಸ್ಟರ್ ಬತ್ತರು. ಹೌದಾ? ಒಬ್ನಿಗೆ ಒಂದೊಂದು ಗುಣ ಇರುತ್ತೆ. ಒಬ್ಬ ಏನೋ ದೋಸೆ ಒಳ್ಳೆ ಮಾಡ್ತಾ, ಒಬ್ಬ ಏನೋ ವಡ ಒಳ್ಳೆ ಮಾಡ್ತಾ, ಒಬ್ಬ ಚಾ ಒಳ್ಳೆ ಮಾಡ್ತಾ. ಅದನ್ನೆಲ್ಲ ನಾವು ಕಲ್ತ್ಕೊಂಡ್ವಿ. ಓ, ಈ ಗುಣನ ನಾವು ಅದನ್ನ ನಮ್ಮ ಕ್ಯಾಂಟೀನ್ ಅಲ್ಲಿ ಅಳವಡಿಸ್ಕೊಂಡ್ವಿ. ಹೌದು, ಇವನ್ ಕೈಗುಣ ಇದು, ಇವನ್ ಕೈಗುಣ ಇದು, ಇವನ್ ಕೈಗುಣ ಇದು. ಆ ರೀತಿ
1: ಆ ಅಡಾಪ್ಷನ್ ನಿಮ್ಮನ್ನ ಬೆಳೆಸ್ತು ಅಂತ ಹೇಳ್ತಾರೆ. ಈ ಜಾದೂಗಾರಿಕೆಯಲ್ಲೂ ಅದೇ ಅಡಾಪ್ಟ್ ಮಾಡ್ತಾ ಹೋದ್ರಿ ನೀವು.
0: ಹೌದು ಹೌದು,
1: ಒಂದೊಂದು ಗುರುವಿನಿಂದ ಒಂದೊಂದು ತಗೊಂಡ ಅಲ್ಲ. ಅದರಲ್ಲಿ ನೀವು ಅಲೌಕಿಕತೆಯನ್ನ ಅಂದ್ರೆ ಆಧ್ಯಾತ್ಮನ ಬೆರೆಸಿದ್ರೆ ಅಂದ್ರೆ ಅದರಿಂದ ಏನೆಲ್ಲ ಇನ್ನೋವೇಶನ್ ಆಯ್ತು?
0: ಆಧ್ಯಾತ್ಮಿಕ ಅಂದ್ರೆ ನಾನು ಅದರಲ್ಲಿ ಪ್ರಾಣಾಯಾಮ ಮೆಡಿಟೇಷನ್ ಕಂಟಿನ್ಯೂ ಮಾಡ್ಲಿಕ್ಕೆ ಶುರು ಮಾಡಿ. ನನ್ನ ಆವಾಗ ಬಳ್ಳಾರಿ ಹೋದ ಕೂಡಲೇ ಹೆಲ್ತ್ ಸಹ ಸರಿ ಇರುವುದಿಲ್ಲ ಆಯ್ತು. ಆ ಬಿಸಿಲಿಗೆ ಒಂದು ಗ್ಯಾಸ್ಟ್ರಿಕ್ ಆಗೋದು, ಒಂದೇ ಮೂರು ಸಾರಿ ಟೈಫಾಯ್ಡ್ ಬಂತು. ಅಲ್ಲಿ ವಾತಾವರಣ ಎಲ್ಲ, ನಮ್ಮ ಜೀವನ ಶೈಲಿ ಎಲ್ಲ ಚೇಂಜ್ ಆಗಿತ್ತು. ಇದು ಆಮೇಲೆ ಸೈನಸ್ ಪ್ರಾಬ್ಲಮ್ ಇತ್ತು, ಆಪರೇಷನ್ ಮಾಡಲೇಬೇಕಂತ ಹೇಳಿದ್ರು. ಆ ನೋವು ತಡ್ಕೊಳಕ್ ಆಗ್ತಾ ಇದ್ದಿಲ್ಲ. ಅದೇ ಟೈಮ್ನಲ್ಲಿ ನಮ್ಮ ಸಿದ್ಧ ಸಮಾಧಿ ಯೋಗದ ಮೇನ್ ಏನಂದ್ರೆ ಪ್ರಾಣಾಯಾಮ, ಹಸಿ ತರಕಾರಿ, ಮೆಡಿಟೇಷನ್, ಇದು ಮೂರು. ಇದನ್ನ ನಾನು ಪ್ರಾಣಾಯಾಮನ ಸೀರಿಯಸ್ ಆಗಿ ತಗೊಂಡೆ. ಈ ಸೈನಸ್ ಪ್ರಾಬ್ಲಮ್ ಎಲ್ಲ ಹೋಯ್ತು, ನನ್ನ ದೇಹ ಇಂಪ್ರೂವ್ ಆಗ್ಲಿ ಶುರು ಆಯ್ತು. ಮೆಡಿಟೇಷನ್ ಏನು ಅನ್ನೋದಂದ್ರೆ ಆ ಟೈಮ್ ನನಗೆ ಮೈಂಡ್ ಫ್ರೆಶ್ ಆಗ್ತಾ ಬಂತು. ನಾನು ಈಗಲೂ ಹಾಗೆ, ನನಗೆ ಒಂದು ಮ್ಯಾಜಿಕ್ ಬಗ್ಗೆ ಐಡಿಯಾ ಯಾವಾಗ ಬರುತ್ತಂದ್ರೆ ನಾನು ಸೈಲೆಂಟ್ ಆಗಿದ್ದಾಗ. ಇದು ಒಂದು ಕ್ರಿಯೇಟಿವ್ ಐಡಿಯಾ ಬರುತ್ತೆ ನನಗೆ ಹಾಗೆ. ಆಮೇಲೆ ನನ್ನ ಗುರುಗಳು ಕೆಲವೊಂದು ನನಗೆ ಜೀವನದಲ್ಲಿ ಗುರಿ ತಕೊಳ್ಳಿಕ್ ಹೇಳಿದ್ರು. ನಾನು ಬರೆದುಕೊಟ್ಟಿದ್ದೆ ನನ್ನ ಗುರಿಗಳು, ಬೇಕಾದ ಅದನ್ನು ನಾನು ಹೇಳ್ತೀನಿ. ನನ್ನ ಋಷಿ ಪ್ರಾಪಕರ ಗುರುಗಳಿಗೆ ನಾನು ಪೇಪರ್ನಲ್ಲಿ ಬರೆದುಕೊಟ್ಟಿದ್ದೆ, ನನ್ನ ಗುರಿ ಇದಿದೆ, ನನ್ನ ಗುರಿ ಇದಿದೆ, ಈ ರೀತಿ ನಾನು ಗುರಿ ಅದನ್ನ ನಾನು ಸಾಧನೆ ಆಗಿದ್ದು, ನಾನು ಮಾಡಿ ತೋರಿಸಿದ್ದು ನನ್ನ ಗುರುಗಳಿಗೆ ಆತ್ಮೀಯ ಶಿಷ್ಯಾಗಿ ಕರ್ಕೊಂಡಿದ್ದವರು. ಪ್ರಕಾಶ್ ಬರೇ ಕ್ಲಾಸ್ ಮಾಡಿ ಸುಮ್ಮನೆ ಇರೋದಿಲ್ಲ, ಅವನು ಗುರಿ ಹಿಡ್ದ ಅಂದ್ರೆ ಅವನು ಮಾಡಿ ತೋರಿಸ್ತಾನೆ ಅಂತೇಳಿ. ಹಾಗೆ ನನ್ನ ಮದುವೆ 2001 ಆಯ್ತು. ಆದ್ರೆ ಈ ಹುಡುಗಿನೇ ಮದುವೆ ಆಗ್ಬೇಕು
1: ಅಂತ ಅದನ್ನು ಡಿಸೈಡ್ ಮಾಡಿದ್ರೆ? ನೀವು
0: ಡಿಸೈಡ್ ಮಾಡಿದ್ದೆ?
1: ಹುಡುಗಿ ಡಿಸೈಡ್ ಮಾಡ್ಲಿಲ್ಲ, ನೀವೇ ಡಿಸೈಡ್ ಮಾಡಿದ್ದು?
0: ನಾನು ಡಿಸೈಡ್ ಮಾಡ್ಕೊಂಡಿದ್ದೆ, ನಾನು ಡಿಸೈಡ್ ಮಾಡ್ಕೊಂಡಿದ್ದೆ.
1: ಓಕೆ, ನಿಮ್ಮ ಕಡೆಯಿಂದ?
0: ಹೌದು, ನನ್ನ ಕಡೆಯಿಂದ. ಯಾಕಂದ್ರೆ ಬೆಳೆದಿದ್ದೆಲ್ಲ ನಮ್ಮ ಮನೆಯಲ್ಲೇ, ನಾನು ಬಳ್ಳಾರಿಲಿದ್ದೆ, ಅವಳು ಊರಲ್ಲಿದ್ಲು. ಆದ್ರೆ ಈ ಹುಡುಗಿನ ನಾನು ಮದುವೆ ಆಗ್ಬೇಕು, ಆದ್ರೆ ಅಂತೇಳಿ ಅಲ್ಲ, ನಾನು ಈ
1: ಹುಡುಗಿಯನ್ನೇ ಮದುವೆ ಆಗೋದು.
0: ಮದುವೆ ಆಗೋದು
1: ಯಾಕೆ?
0: ಇಲ್ಲ, ಅವಳನ್ನ ಯಾಕಂದ್ರೆ ನಾನು ನೋಡಿದ್ದೀನಿ. ನನ್ನ ಜೀವನದಲ್ಲಿ ಬೇರೆ ಎಲ್ಲ ಬೇರೆ. ಮದುವೆ ಬಗ್ಗೆ ನಮ್ಮ ಸ್ಪಿರಿಚುವಲಿ ನಮ್ಮ ಕ್ಲಾಸಲ್ಲೂ ಅದೇ ಹೇಳ್ತಿರಲ್ಲ, ಈ ರೀತಿ ಎಲ್ಲ ಕ್ಲಾಸ್ ಇರ್ತಾ ಇತ್ತು. ನಿಮ್ಮ ಜೀವನ ಸಂಗಾತಿನ ಯಾವ ರೀತಿ ಆಯ್ಕೆ ಮಾಡ್ಕೊಳ್ತೀರಿ, ಇದ ಯಾವ ಆಯ್ಕೆ ಮಾಡ್ಕೊಳ್ತೀರಿ?
1: ಅಷ್ಟೊತ್ತಿಗೆ ನೀವು ಮದುವೆ ಮುಂಚೆನೆ ಈ ಕ್ಲಾಸ್ ಎಲ್ಲ ತಗೊಂಡ್ಬಿಟ್ಟಿದ್ದೆ?
0: ಅದು ನನ್ನ ಹೆಲ್ತ್ ಅನ್ನು ಸರಿ ಮಾಡ್ತು, ಮ್ಯಾಜಿಕ್ ನಲ್ಲೂ ಬೆಳಿಲಿಕ್ಕೆ ಸಹಕಾರ ಆಯ್ತು. ಆಮೇಲೆ ಏಮ್, ಆದ್ರೂ ಆ ಮಧ್ಯದಲ್ಲಿ ಕಷ್ಟ ಬಂತು. ಇದು ನಾನು ಆಗ್ಬೇಕಂತಂದ್ರು ಕಷ್ಟ ಬಂದ್ರು ಕೊನೆಯಲ್ಲಿ 2001 ಎಲ್ಲಿ ಎಲ್ಲಾ ಮನೆಯವ್ರನ್ನ ಒಪ್ಸಿನೆ ನಾನು ಅವ್ರ ಸಮ್ಮುಖದಲ್ಲೇ ಮದುವೆ ಆಗಿದ್ದು 2001. ಹಾಗೆ ಇನ್ನೊಂದು ಹೇಳ್ತೀನಿ, ನನ್ನ ಮಗ ಮ್ಯಾಜಿಕ್ ನಲ್ಲಿ ವಿಶ್ವದ ಅತಿ ಕಿರಿಯ ಜಾದುಗಾರ ಅಂತ ದಾಖಲೆ ಮಾಡ್ದ. ಅವನು ಹುಟ್ಟಿರೋದು 2002. ಅವನು ಮ್ಯಾಜಿಕ್ ಸ್ಟಾರ್ಟ್ ಮಾಡಿರೋದೇ 1 ವರ್ಷ 8 ತಿಂಗಳಲ್ಲಿ.
1: 1 ವರ್ಷ 8 ತಿಂಗಳಿಗೆ ಮ್ಯಾಜಿಕ್
0: ಶುರು ಮಾಡಿ ಆಯ್ತು. ಇದನ್ನ ನಾನು ನನ್ನ ಮದುವೆ ಮುಂಚೆನೆ ಪ್ರಭಾಕರ್ ಗುರುಗಳಿಗೆ ನಾನು ಪೇಪರ್ ನಲ್ಲಿ ಬರೆದುಕೊಟ್ಟಿದ್ದೆ, ನನ್ನ ಮಗನನ್ನ ನಾನು ಮ್ಯಾಜಿಕ್ ಕ್ಷೇತ್ರದಲ್ಲಿ ವಿಶ್ವ ದಾಖಲೆ ಮಾಡಿಸುತ್ತೇನೆ ಅಂತ. ಮದುವೆದು ಹೇಳಿದ್ದೆ, ನಾನು ಮದುವೆದು ಹೇಳದೆ ಇದನ್ನು ಹೇಳಿದ್ದೆ.
1: ಅದು ಮಗ ಅಂತಾನೆ ಬರ್ದಿದ್ರ ನೀವು?
0: ಮಗ ಅಂತಲೇ ಬರ್ದಿದ್ದೆ ಫಸ್ಟ್. ಅದೇ 1 ವರ್ಷ 8 ತಿಂಗಳಿಗೆ ಫಸ್ಟ್ ಕಾರ್ಯಕ್ರಮ ಒಂದು. 2 ವರ್ಷ 3 ತಿಂಗಳಿಗೆ ಕೇರಳದಲ್ಲಿ ನ್ಯಾಷನಲ್ ಜಾದು ಸಮ್ಮೇಳನ ನಡೀತು. ಅದು ನಮ್ ಗುರುಗಳೇ ಆರ್ಗನೈಸ್ ಮಾಡಿರೋದು. ಅದರಲ್ಲಿ 3rd prize ತಗೊಂಡ್ ಬಂದ. ಅವಾಗ ಏಜ್ 1 ವರ್ಷ 3 ತಿಂಗಳು. 4ನೇ ವಯಸ್ಸಿಗೆ ಬಳ್ಳಾರಿಯಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಒಂದು ಸಣ್ಣ ಅವನಿಗೆ ಸಪರೇಟ್ ಬೈಕ್ ಮಾಡಿಸಿದ್ವಿ. ಆ ಬೈಕ್ ಓಡಿಸಿದ ಅವನು
1: ಕಣ್ಣಿಗೆ ಬಟ್ಟೆ ಕಟ್ಕೊಂಡು.
0: ಅದು ಒಂದು ಮ್ಯಾಜಿಕ್, ಇದರಲ್ಲಿ ರೆಕಾರ್ಡ್. ಅದು ನ್ಯಾಷನಲ್ ಚಾನೆಲ್ ಎಲ್ಲ ಬಂದಿದ್ರು, ತುಂಬಾ ನ್ಯೂಸ್ ಆಗಿತ್ತು, ಮಿನಿಸ್ಟರ್ ಎಲ್ಲ ಬಂದಿದ್ರು.
1: ಹೆಸರೇನು?
0: ಶ್ರೀವತ್ಸ ಹೆಮ್ಮಾಡಿ.
1: ಶ್ರೀವತ್ಸ ಹೆಮ್ಮಾಡಿ
0: ಹೆಮ್ಮಾಡಿ ಇದರ ರಾಜ್ಯ ಸರ್ಕಾರ ಕೊಡುವ ಎಕ್ಸೆಪ್ಷನಲ್ ಅಚೀವ್ಮೆಂಟ್ ಮಾಡಿದ, ಅಂದ್ರೆ ಅಸಾಧಾರಣ ಸಾಧನೆ ಮಾಡಿದ, ಮಕ್ಕಳಿಗೆ ಕೊಡುವಂತ ರಾಜ್ಯ ಪ್ರಶಸ್ತಿ ಇವನಿಗೆ 5ನೇ ವಯಸ್ಸಿಗೆ ಸಿಕ್ತು. ಅದ್ರೊಳಗಡೆ ಒಂದು 500 ಕಾರ್ಯಕ್ರಮ ಕೊಟ್ಬಿಟ್ಟಿದ್ದ ಅವನು. ನಾವು ಟೋಟಲಿ ಆವಾಗ ಅವನು ಎಷ್ಟು ಕಾರ್ಯಕ್ರಮ ಆಗ್ತಿತ್ತ ಒಂದು ತುಂಬಾ, ಯಾಕಂದ್ರೆ ಅವನಿಗೆ ಆ ವಯಸ್ಸಿಗೆ ಅವ ಐಟಮ್ ಸಿಗ್ತಿದ್ದಿಲ್ಲ. ನಾನೇ ಈಗ ನಾನು ಆರ್ಟಿಸ್ಟು ಹೌದಲ್ಲ, ಆ ಕಾರಣಕ್ಕೆ ನನಗೇನಾಯ್ತು ಓನ್ ಆಗಿ ರೆಡಿ ಮಾಡ್ತಾ ಇದ್ದೆ ಅವನ್ ಕೈ ತಕ್ಕ ಹಾಗೆ. ಅವನ್ ಡ್ರೆಸ್ ಸಿಗ್ತಾ ಇದ್ದಿಲ್ಲ, ನಾನೇ ತಯಾರು ಮಾಡ್ತಾ ಇದ್ದೆ. ಅವನಿಗೆ ಕ್ಯಾಪ್ ಸಿಗ್ತಾ ಇದ್ದಿಲ್ಲ, ನಾನೇ ತಯಾರು ಮಾಡ್ತಾ ಇದ್ದೆ. ಆದ್ರೆ ಇದಕ್ಕೂ ಕಾರಣ ಏನಾಯ್ತು, ನಾನು ಹೇಳಿದೆ ಸ್ಪಿರಿಚುವಲ್ ಗುರುಗಳ ಒಂದು ಆಶೀರ್ವಾದ. ಎರಡನೇದೇನಂದ್ರೆ ವೇದಿಕೆಯಲ್ಲೇ ಬೆಳೆಸಿದ್ದು. ಈಗ ಇವಳು ನನ್ನ ಹೆಂಡತಿನೂ ವೇದಿಕೆಗೆ ಬರ್ತಾ ಇದ್ಲು. ನಾನು ಶೋ ಕೊಡುವಾಗ ಅವನಿಗೆ ಸ್ಟೇಜ್ ಭಯ ಅನ್ನೋದೇ ಹೋಗ್ಬಿಟ್ಟಿತ್ತು.
1: ಅಪ್ಪ ಅಮ್ಮ ಇಬ್ರು ವೇದಿಕೆಯಲ್ಲೇ ಇರೋದು ಅಂತ.
0: ಹೌದು, ಕೇವಲ ಇದು ನನ್ನ ಮಗ ಮಾತ್ರ ನಾನು ಬುದ್ಧಿವಂತ ಅಂತ ನಾನು ಹೇಳ್ತಾ ಇಲ್ಲ, ಪ್ರತಿ ಮಗುನಲ್ಲೂ ಅದ್ಭುತ ಶಕ್ತಿ ಇರುತ್ತೆ, ಅದ್ಭುತ ಪ್ರತಿಭೆ ಇರುತ್ತೆ. ಆದ್ರೆ ಒಂದೊಂದ್ಸಾರಿ ಏನಾಗುತ್ತೆ, ಕೆಲವೊಂದು ಮಗು ತಂದೆ ತಾಯಿ ಎದುರುಗಡೆ ಒಳ್ಳೆ ಟ್ಯಾಲೆಂಟ್ ತೋರಿಸುತ್ತೆ, ವೇದಿಕೆಗೆ ಬಂದಾಗ ಅವರು
1: ಹೆದರಿ ಬಿಡ್ತಾರೆ.
0: ಇದೊಂದು ಏನಾಯ್ತು, ನಾವು ವೇದಿಕೆಯಲ್ಲೇ ಸಣ್ಣ ಮಗು ಇದ್ದಾಗಲೇ ನಾವು ಕರ್ಕೊಂಡು ಹೋಗ್ತಿದ್ವಿಲ್ಲ, ಅವನಿಗೆ ವೇದಿಕೆಯದ್ದು ಭಯ ಅನ್ನೋದು
1: ಅದೊಂದು ಪ್ಲೇ ಗ್ರೌಂಡ್ ತರ ಆಗೋಯ್ತು.
0: ಇದು ಮೇನ್, ಅವನಿಗೆ ಆ ವಯಸ್ಸಿಗೆ ಸಾಧನೆ ಮಾಡ್ಲಿಕ್ಕೆ ಅನುಕೂಲ ಮಾಡ. ಅದೇ ನಾನೊಬ್ಬ ಕಲಾವಿದ ಆಗಿದ್ದಕ್ಕೆ ಬರೇ ನಾನು ಮಾಡೋದಲ್ಲ, ಆಮೇಲೆ ನಾನು ಕಲಾವಿದ ಆಗಿದ್ದಕ್ಕೆ ನಾನು ಬರೇ ಕೇವಲ ಮ್ಯಾಜಿಕ್ ಅಲ್ಲ, ನಾನೊಂದು ಯಕ್ಷಗಾನ ಪ್ರೇಮಿನೂ ಹೌದು. ನಾನು ಎಲ್ಲೇ ಯಕ್ಷಗಾನ ಆಗಲಿ ಹತ್ರ ಇದರಲ್ಲಿ ಅದ್ ನೋಡಕೋತೆ,
1: ಕಾಮ್ಕೋತೆ.
0: ಆಮೇಲೆ ನೃತ್ಯ ಕಾರ್ಯಕ್ರಮ ಇರಲಿ ಅದನ್ನ ನೋಡಕೋತೆ, ಇದು ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ನನಗೆ ಇಷ್ಟ. ಇದು ಅದು ನನಗೆ ಯಾಕೆ ಇಷ್ಟ ಅಂದ್ರೆ ನಾನು ಕಲಾವಿದ ಆಗಿದ್ದಕ್ಕೆ ಎಲ್ಲಾ ರೀತಿ ಕಲೆಯನ್ನ ನಾನು ಆಸ್ವಾದನೆ ಮಾಡ್ತೇನೆ ನಾನು.
1: ವೆರಿ ನೈಸ್. ಈಗ ನೀವೆಷ್ಟು ಭಾಷೆ ಮಾತಾಡ್ತೀರಿ?
0: ನಂದು 3ರೇ.
1: ಯಾವ್ದೆಲ್ಲ?
0: ತೆಲುಗು, ಹಿಂದಿ, ಕನ್ನಡ.
1: ತೆಲುಗು, ಹಿಂದಿ, ಕನ್ನಡ ಮಾತಾಡ್ತಾರೆ. ಈಗ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಜಾದು ಕೊಡುಕು ಆದವರು, ಅಲ್ಲಿ ಯಾವ ಭಾಷೆ ಮಾತಾಡ್ತಿದ್ರು?
0: ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಾದ್ರೂ ನಮ್ನ ಕರೆಯೋರು ಎಷ್ಟಾಗಿ ಹೆಚ್ಚಾಗಿ ಯಾರಂತಂದ್ರೆ ನಮ್ ಇಂಡಿಯಾದಿಂದ ಹೋದವರೇ ಜಾಸ್ತಿ ಇರ್ತರು. ಒಂದು ಹೌದಾ, ನಮ್ ಕಮ್ಯುನಿಟಿ, ಈಗ ನಮ್ಮ ಕಮ್ಯುನಿಟಿಯಿಂದ ಒಂದು ಕಾರ್ಯಕ್ರಮ ಆಯ್ತು, ನಮ್ ಜಾದು ಫಿಕ್ಸ್ ಮಾಡ್ತಾರೆ. ಎರಡನೇದು, ಇನ್ನೊಂದು ಎಷ್ಟೇ ಆಯ್ತಂದ್ರು ಅರ್ಧಮರ್ಧ ಇಂಗ್ಲಿಷ್ ಮಾತಾಡತ್ತು. ಹೌದಲ್ಲೇ, ನಮ್ ಕರ್ನಾಟಕದವ್ರಿಗೆ ಹೇಳೋದ್ ಬೇಕಾಗಿಲ್ಲ ಎಂತ ಆದ್ರು
1: ಬಟ್ಲರ್ ಇಂಗ್ಲಿಷ್.
0: ಮೂರನೇದು ಎಲ್ಲ ನಮ್ ಮ್ಯಾಜಿಕ್ಗೆ ಭಾಷೆ ತೊಂದ್ರೆನೇ ಇಲ್ಲ.
1: ಅದೇ
0: ಇದು ಮ್ಯಾಜಿಕ್ ಅವ್ರು ನೋಡೋದಲ್ವಾ. ಈಗ ನಾನು ಫುಲ್ಲಿ ಅಲ್ಲಿ ಯಾರು ಒಬ್ರಿಗೂ ಕನ್ನಡ ಹಿಂದಿ ಯಾವ್ದು ಬರಲ್ಲ, ಓನ್ಲಿ ಯಾವ್ದು ಇಲ್ಲ ಫ್ರೆಂಚ್ ಮಾತಾಡೋನ್ ಬಂದ್ ಕೂತ್ಕೊಂಡಿದ್ದಾನೆ ಅಂದ್ರು ನನ್ ಕನ್ನಡದಲ್ಲೇ ಏನಾದ್ರು ಮಾತಾಡ್ಕೊಂಡು ಮ್ಯಾಜಿಕ್ ಮಾಡಿದಾಗ ಅದನ್ನ ಅಷ್ಟು ಅವರು ಖುಷಿ
1: ಪಡ್ತಾರೆ.
0: ನಾನು ಫಸ್ಟ್ ಮ್ಯಾಜಿಕ್ ಮಾಡಿರೋದು ಬ್ಯಾಂಕಾಕ್ ನಲ್ಲಿ, ಇದು ಆಮೇಲೆ ದುಬೈನಲ್ಲಿ ಮಾಡಿದೆ, ಮಲೇಷಿಯಾ ಮಾಡಿದೆ, ಈಗ ನೆಕ್ಸ್ಟ್ 15 ಫೆಬ್ರವರಿಗೆ ಮತ್ತೆ ದುಬೈ ಕಾರ್ಯಕ್ರಮ ಇದೆ. ನನ್ನ ಮಗನ ಕಾರ್ಯಕ್ರಮ ಬ್ಯಾಂಕಾಕ್ ನಲ್ಲಿ ಅಂತಾರಾಷ್ಟ್ರೀಯ ಜಾದು ಸಮ್ಮೇಳನದಲ್ಲೇ ನಮ್ಮ ಮಗನದ ಕಾರ್ಯಕ್ರಮ ಸಹ ಆಗಿತ್ತು. ಆಮೇಲೆ ಹಾಂಗ್ಕಾಂಗ್ ಒಂದ್ ಮಾಡಿದ್ದೀನಿ. ಹೌದು.
1: ಈಗ ನಿಮ್ಮ ಮನದನ್ನೇ ನೇತ್ರಾವತಿ ಅವರು ಜಾದುವಿಗೆ ಬಂದದ್ದು ನಿಮ್ಮ ಪ್ರೀತಿಯ ಒತ್ತಾಯದಿಂದ ಅಥವಾ ಅವರೇ ಆಸಕ್ತಿ?
0: ಇಲ್ಲ, ಈಗ ನಮ್ಮನೆಯಲ್ಲೇ ಬೆಳೆದಿದ್ದವಳು. ಮದುವೆ ಮುಂಚೆ ಸಹ ನಾನೊಂದು 28 ವರ್ಷ ಹಿಂದೆ 28-29 ವರ್ಷ ಇಲ್ಲೇ ಗೋಪಾಡಿ ದೇವಸ್ಥಾನದಲ್ಲಿ ಎಲ್ಲ ಕಾರ್ಯಕ್ರಮ ಇದ್ದಾಗ ನಾನು ಅವಳನ್ನ ಕರ್ಕೊಂಡು ಹೋಗಿದ್ದೆ. ಇದು ಅವಳು ನನ್ನ ಕಾರ್ಯಕ್ರಮ ನೋಡ್ತಾ ಇದ್ಲು, ಅಸಿಸ್ಟೆಂಟ್ ಆಗಿ ಹೆಲ್ಪ್ ಮಾಡ್ತಾ ಇದ್ಲು. ಅದಾದ ನಂತರ ಮದುವೆ ಆದ್ಮೇಲೆ ನನ್ನ ಪ್ರಪಂಚನೇ ಒಂದು ಹೋಟ್ಲು ಎರಡನೇದು ಮ್ಯಾಜಿಕ್
1: ಜಾದು.
0: ಬರೀ ಹೋಟ್ಲ್ ಅಂತೇಳಿ, ಹೋಟ್ಲಿಗೆ ಸಹ ಬೆಳಿಗ್ಗೆ ಮಗುನ್ ನಮ್ಮ ಮಗ ಹುಟ್ಟಿದ್ಮೇಲೆ ಹೇಳದ್ನಲ್ಲ, ಹೋಟ್ಲಿಗೆ ಸಹ ಬಂದ್ ನಿಲ್ತಾ ಇದ್ದ.
1: ನೇತ್ರಾವತಿ ಅವ್ರನ್ನ ಹೆಂಗ್ ಟ್ರೈನ್ ಮಾಡಿದ್ರಿ ಈಗ ಜಾದು ಅಲ್ಲಿ? ಈಗ ನಿಮ್ಮನ್ನೆಲ್ಲಾದ್ರೂ ಜಾದು ಮಾಡಬಹುದಾರ? ಅಷ್ಟ
0: ಇಲ್ಲ, ಈಗ ಕಾರ್ಯಕ್ರಮ ಕೇಳೋರೆ ಏನ್ ಹೇಳ್ತಾರಂದ್ರೆ, ಇದು ನೀವಿಬ್ರು ಬರಬೇಕು, ಅವ್ರು ಇರಬೇಕು ಅಂತ
1: ಜೊತೆಯಾಗಿ ಬರಬೇಕು ಅಂತಾರೆ.
0: ಅಂದ್ರೆ ಅವ್ರಿಗೆ ಗೊತ್ತಾಗಿದೆ ಇವ್ರು, ಮತ್ತೆ ಓನಾಗಿ ಸಹ ಕಾರ್ಯಕ್ರಮ ಕೊಡ್ತಾಳೆ. ಅದಕ್ಕಿಂತ ನನಗೇನಂದ್ರೆ ಮ್ಯಾಜಿಕ್ ನಾವು ಮಾಡೋದಕ್ಕಿಂತ ಎಷ್ಟು ಚೆನ್ನಾಗಿ ನಮ್ಗೆ ರೆಡಿ ಮಾಡಿಕೊಡ್ತಾರೆ ಅಲ್ಲಿ ನಮ್ಗೆ ಸುಲಭ ಆಗೋದು. ಅದು
1: ರೆಡಿ ಮಾಡಿಕೊಡೋರು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನೀವು
0: ಎಲ್ಲ ಅವಳು ನೋಡ್ಕೊಂತಾಳೆ. ಅದು ಎದುರುಗಡೆ ಹೇಳಿದ್ರೆ ಹೊಗಳದಾಗೆ ಅನ್ಸತ್ತೆ, ಅದು ಪಬ್ಲಿಕ್ ಸಹ ಇಲ್ಲ ನಿಮ್ಮಿಬ್ರು ಕಾಂಬಿನೇಷನ್ನು ಅವರು ಬರಬೇಕು ಈ ರೀತಿ ಕರೆದಾಗ ಗೊತ್ತಾಗಿದೆ, ನನಗೂ ಗೊತ್ತಾಗಿದೆ. ವೇಷಭೂಷಣ ಕಾಸ್ಟ್ಯೂಮ್ ಹೇಗಿರಬೇಕು, ಒಂದು ಐಟಮ್ ಮಾಡಿದ್ಮೇಲೆ ಆ ಐಟಮ್ಗೆ ಹೇಗೆ ರೆಸ್ಪೆಕ್ಟ್ ಕೊಡ್ಬೇಕು ನೀವು. ಈಗ ನಾವು ಕೆಲವೊಂದು ಕಲೆಯಲ್ಲಿ ನಮ್ಮ ಜಾದುಗಾರದ ಕೆಲವೊಂದು ನಾವು ತಪ್ಪು ನೋಡ್ತೀವಿ, ಒಂದು ಐಟಮ್ ಆಗುತ್ತೆ ತೆಗೆದು ಬಿಸಾಕ್ತಾರೆ ಅದನ್ನ, ಇದೆಲ್ಲ ಆಗಬಾರ್ದು. ಇದಕ್ಕೆ ಈ ಟೈಮಲ್ಲಿ ಇನ್ನೊಂದು ನಾನು ಗುರುಗಳನ್ನ ನೆನೆಸ್ಕೊಂತೀನಿ, ನನಗೆ ಮೊಹಮ್ಮದ್ ಗೌಸ್ ಅಂತ ಆಂಧ್ರದಲ್ಲಿ ಆವಾಗಲೇ ಇಲ್ಯೂಷನ್ ಅಂದ್ರೆ ದೊಡ್ಡ ಮಟ್ಟದ ಮ್ಯಾಜಿಕ್ ಎರಡು ಮೂರು ಲಾರಿ ಆಗುವಷ್ಟು ಅವರದ್ದು ಐಟಮ್ ಇರ್ತಾ ಇತ್ತು. ಅವ್ರು ಹೇಗಂದ್ರೆ ಒಂದೊಂದು ಊರಲ್ಲಿ ಬಂದ್ರೆ ಎರಡೆರಡು ತಿಂಗಳು ಹಾಲ್ ಬುಕ್ ಮಾಡಿಕೊಂಡು ಕಾರ್ಯಕ್ರಮ ಕೊಡುವಂತವ್ರು. ನಾನು ಮ್ಯಾಜಿಕ್ ಕಲ್ತ ಮೇಲೆ ಅವರು ಮಕ್ಕಳಿಬ್ಬರಿದ್ರು, ಅವರು ನನ್ನ ವಯಸ್ಸಿನವರು, ಮೊಹಮ್ಮದ್ ಗೌಸ್ ಅವ್ರ ಮಕ್ಕಳು ನನ್ನ ವಯಸ್ಸಿನವರು. ನನ್ನ ಹೋಟ್ಲ್ ಇರ್ತಾ ಇತ್ತು, ನನ್ನ ಹೋಟ್ಲಿಗೆ ಅಲ್ಲೇ ಮುಂದ್ಗಡೆ ಹಾಲ್ ಇರ್ತಾ ಇತ್ತು, ಚಾ ಕುಡ್ಲಿಕ್ಕೆ ನನ್ನ ಹತ್ರ ಬಂದು, ನಾನು ಮ್ಯಾಜಿಷಿಯನ್ ಅಂದಾಗ ಅವರು ಬಹಳ ನನ್ನನ್ನು ಆತ್ಮೀಯವಾಗಿ ನೋಡ್ತಾ, ಆಮೇಲೆ ಅವ್ರ ಮಕ್ಕಳು ನನ್ನ ವಯಸ್ಸಿನಾರಲ್ವಾ, ಅದಕ್ಕೆ ನಾನು ಸ್ವಲ್ಪ ಈ ಹೊಸ ಈ ಮ್ಯಾಜಿಕ್ನಲ್ಲಿ ಪಾರಿವಾಳ ಮಾಡುವಂಥದ್ದು ಡವ್ ಆಕ್ಟ್ ಅಂತೀವಿ, ಇದನ್ನೆಲ್ಲ ಕಲ್ತ್ಕೊಂಡು ಬಂದಿದ್ದೆ ನಾನು. ಅವ್ರೇನ್ ಮಾಡಿದ್ರು, ಅವ್ರ ಮಕ್ಕಳನ್ನ ಪ್ರಕಾಶ್ ಪ್ರಕಾಶ್ ನನ್ನ ಮಕ್ಕಳಿಗೆ ಇದನ್ನ ನೀನು ಕಲ್ಸ್ಕೊಡು, ನಾನೇನಂದ್ರೆ ಈ ತುಂಬಾ ಇಲ್ಯೂಷನ್ ಐಟಮ್ ಇವ್ರದ್ದು ಜಾದು ಸಾಮ್ರಾಜ್ಯನೇ ಇತ್ತು ಅವ್ರ ಹತ್ರ, ಅದರಲ್ಲಿ ಎಷ್ಟೋ ಜ್ಞಾನ ಅವರಿಂದ ಸಿಕ್ತು. ಅದೆಲ್ಲಕ್ಕಿಂತ ನಾನು ಅವರಿಂದ ಕಲ್ತಿದ್ದೇನಂದ್ರೆ, ಯಾವುದೇ ಒಂದು ಹೊಸ ಮ್ಯಾಜಿಕ್ ಐಟಮ್ ಅವ್ರು ತಯಾರು ಮಾಡಿದಾಗ ನಮ್ಮ ಹಿಂದೂ ಸಂಪ್ರದಾಯದಂತೆ ಅದಕ್ಕೆ ಪೂಜಾ ಮಾಡಿ ತೆಂಗಿನಕಾಯಿ ಒಡೆದು ಅದನ್ನ ಅವತ್ತು ಫಸ್ಟ್ ಅವರು ಸ್ಟಾರ್ಟ್ ಮಾಡ್ತಾ ಇದ್ರು. ಇದು ನನಗೆ ಎಷ್ಟು ಈಗಾದ್ರೂ ಅದನ್ನ ನಾನು ಈಗ ನಾನು ಒಂದು ಇಲ್ಯೂಷನ್ ಐಟಮ್ ತಯಾರು ಮಾಡಿದೆ, ಇದು ಅದನ್ನ ನಾನು ಅವರನ್ನ ಅವರಿಂದ ಕಲ್ತಿದ್ದೇನಂತಂದ್ರೆ, ನಾನ್ ಸಹ ಅದನ್ನ ಪೂಜೆ ಮಾಡಿ ಫಸ್ಟ್ ಕಾರ್ಯಕ್ರಮದ ಮುಂಚೆ ಅದನ್ನ ನಾನು ಪೂಜೆ ಮಾಡಿಸ್ತೀನಿ, ಇದನ್ನ ನಾನು ಅಳವಡಿಸ್ಕೊಂಡೆ. ಎರಡನೇದು, ಅವರು ನನ್ ಕೇಳಿದ್ರು, ಪ್ರಕಾಶ್ ಇಷ್ಟು ಐಟಮ್ ಇದೆ ನಿನ್ಗೆ ಯಾವ್ದು ಬೇಕು ನಾನು ತಯಾರು ಮಾಡಿ ಕೊಡ್ತೀನಿ ಅಂದ್ರು. ಆ ಟೈಮ್ನಲ್ಲಿ ನಾವೆಲ್ಲ ಹೇಗಂತಂದ್ರೆ ಸೂಟ್ಕೇಸ್ ಒಳಗಡೆ ಆಗುವಂತ ಐಟಮ್ಗಳು ಬೇಕು ನಮ್ಗೆ, ನಾವು ಶಾಲೆ ಪ್ರೋಗ್ರಾಮು ಈ ಪ್ರೋಗ್ರಾಮು ಇದೆಲ್ಲ, ಈ ದೊಡ್ಡ ದೊಡ್ಡದು ಬಾಡಿ ಕಟ್ ಮಾಡುವಂಥದ್ದು ಗಾಳಿಯಲ್ಲಿ ತೇಲ್ಸುವಂಥದ್ದು ಇದೆಲ್ಲ ಬೇಡ ಅಂತೇಳಿ, ಆದ್ರೆ ಒಂದು ಮೂರು ಕತ್ತಿ ಮೇಲೆ ಮಲಗು, ತ್ರೀ ಸ್ವರ್ಡ್ ಎಲ್ಯೂಷನ್ ಅಂತೀವಿ ನಾವು, ನನಗೆ ಆ ಮೂರು ಕತ್ತಿ ಮೇಲೆ ಮಲಗುವಂತ ಒಂದು ಐಟಮ್ ಬೇಕು ಅಂತ ಹೇಳಿದೆ ಅವರಿಗೆ, ಇದು ಅದೊಂದು ಮಾಡಿಸ್ಕೊಡಿ ಅಂತೇಳಿ. ಅದಕ್ಕೆ ಸಂತೋಷದಿಂದ ಒಪ್ಕೊಂಡ್ರು, ಯಾಕಂದ್ರೆ ನನ್ನ ಒಂದು ಅವರು ನನಗೆ ಮಗನ ಸ್ಥಾನ ಕೊಟ್ಟಿರಾಯ್ತು. ಅಲ್ಲಿಂದ ಅವರು ಕಾರ್ಯಕ್ರಮ ಮುಗಿಸಿ ದ್ರೋಣಾಚಲಂ ಆಂಧ್ರ ದೋನ್ ಅಂತೀವಿ ದ್ರೋಣಾಚಲಂ ಅಲ್ಲಿಗೆ ವಾಪಸ್ ಹೋದ್ರು. ವಾಪಸ್ ಹೋಗಿ ಆ ಕತ್ತಿ ಅಂದ್ರೆ ಇದು ಆವಾಗಲ್ಲ ಆ ಬೆಂಕಿ ಕಾಯಿಸಿ ಆ ಕತ್ತಿ ತಯಾರು ಮಾಡಿ ಆ ರೀತಿನೇ ಮಾಡೋದಿತ್ತದು, ಅದನ್ನೆಲ್ಲ ತಯಾರು ಮಾಡಿದ್ರು. ಅಷ್ಟೊತ್ತಿಗೆ ಅವರಿಗೆ ಹೆಲ್ತ್ ಇಶ್ಯೂ ಬಂತು, ಅವರಿಗೆ ಆಸ್ಪತ್ರೆ ಅಡ್ಮಿಟ್ ಆದ್ರು. ಆದಾಗ ತನ್ನ ಅವರು ಮಕ್ಕಳಿಗೆ ಹೇಳಿದ್ದಂತೆ, ಈ ಐಟಮ್ನ ಕಂಪ್ಲೀಟ್ ಮಾಡಿ ಪ್ರಕಾಶ್ನಿಗೆ ಕೊಡಬೇಕು.
1: So committed.
0: ಆ ಮೂರು ಕತ್ತಿ ಐಟಮ್ ಅಷ್ಟೊತ್ತಿಗೆ ನಾನು ಹೋಗಲ್ಲಿವರೆಗೆ ಅವರು ತೀರ್ಕೊಂಡ್ ಬಿಟ್ಟಿದ್ದಾರೆ. ಅವ್ರ ಮಕ್ಕಳು ನನ್ನ ಅಪ್ಪನ ಆಸೆ ಇದೆ ಪ್ರಕಾಶ್ನಿಗೆ ಈ ಐಟಮ್ನ ಕಂಪ್ಲೀಟ್ ಮಾಡಿಕೊಡ್ಬೇಕು ಅಂತೇಳಿ ಆ ತ್ರೀ ಸೋಡ್ ಇಲ್ಯೂಷನ್ ನ ಮಾಡಿಸಿಕೊಟ್ರು ನನಗೆ ಅವ್ರ ಮಕ್ಕಳು. ಈಗಲೂ ಆ ಮ್ಯಾಜಿಕ್ ಅನ್ನ ಮಾಡುವಾಗ ಅಂದ್ರೆ ಮೂರು ಕತ್ತಿ ಮೇಲೆ ಒಂದು ಹುಡುಗಿನ ಮಲಗಿಸ್ತೀವಿ, ಈಗಂತೂ ಅದನ್ನ ಲೇಟೆಸ್ಟ್ ಆಗಿ ನಾನು ಮಾಡ್ಕೊಂಡಿದ್ದೀನಿ. ಈಗ ನಾನು ಮಾಡ್ಕೊಂಡಿರೋದು ಇಂಡಿಯಾದಲ್ಲಿ ನನ್ನ ಹತ್ರ ಮಾತ್ರ ಇರೋದು ಅದು ಮೂರ್ಕತ್ತಿ ಒಂದು ತಲೆ ಹತ್ರ ಬಂದಿರತ್ತೆ, ಒಂದು ಬೆನ್ನು ಒಂದು ಕಾಲ ಹತ್ರ ಬಂದಿರತ್ತೆ. ಮಲಗಿಸಿದ್ಮೇಲೆ ಕಾಲ ಹತ್ರ ಇರೋ ಕತ್ತಿನೂ ತೆಗಿತೀವಿ, ಬೆನ್ನ ಹತ್ರ ಇರೋ ಕತ್ತಿನೂ ತೆಗಿತೀವಿ ನಾವು. ಆಮೇಲೆ ಓನ್ಲಿ ತಲೆ ಹತ್ರ ಇರೋ ಕತ್ತಿ ಮೇಲೆ ಮಾತ್ರ ಮಲಗಿರ್ತಾಳೆ, ಮತ್ತೆ ಸುತ್ತಲೂ ಜನ ಇದ್ರು ಈ ಮ್ಯಾಜಿಕ್ ಅನ್ನ ನಾನು ಮಾಡಿ ತೋರ್ಸ. ನಾನು ಮ್ಯಾಜಿಕ್ ನಲ್ಲಿ ಇತ್ತೀಚೆಗೆ ಇಂಪ್ರೂವ್ ಮಾಡ್ಕೊಂಡದ್ದು ಏನಂದ್ರೆ, ಮುಂಚೆ ಹೇಗಿರ್ತಿತ್ತು ಯಾವ್ದಾದ್ರು ಒಂದು ದೊಡ್ಡ ಮ್ಯಾಜಿಕ್ ಮಾಡುವಾಗ ಮೂರ್ ಕಡೆ ಕ್ಲೋಸ್ ಇರ್ತಾ ಇತ್ತು, ಎದುರುಗಡೆ ಮಾತ್ರ ಜನ ನೋಡ್ಬೇಕು, ಯಾರು ಹತ್ರ ಬರಬಾರ್ದು, ಹಿಂದ್ಗಡೆ ಬರಬಾರ್ದು, ಸೈಡಿಗೆ ಬರಬಾರ್ದು ಇದು. ಆದ್ರೆ ನನಗೆ ಸಿಗುವಂತ ವೇದಿಕೆ ಎಲ್ಲ ಎಂತ ಆಯ್ತಂದ್ರೆ, ನಾವು ಒಂದು ಹಳ್ಳಿ ಊರಲ್ಲಿ ಟ್ರ್ಯಾಕ್ಟರ್ ಮೇಲೆ ಕೊಟ್ಟದ್ದು ಇತ್ತು, ಅದೇ ವೇದಿಕೆ. ಎರಡು ಟ್ರ್ಯಾಕ್ಟರ್ ನಿಲ್ಸಿ ಅದೇ ಸ್ಟೇಜ್, ಎಲ್ಲ ಸರೌಂಡಿಂಗ್ ಜನ
1: ಸುತ್ತ ಜನ. ಹೌದು,
0: ಆ ಬದಿಯಲ್ಲಿ ಹೇಳ್ತಾನಲ್ಲ ಇಂಥದ್ದು ಇಂಥದ್ದು ಕಾರ್ಯಕ್ರಮ ಕೊಡು. ಆಮೇಲೆ ಈ ಜಾತ್ರೆ ಗೀತ್ರೆ ನೀವು ಅಲ್ಲಿ ಬಂದು ನಿತ್ಕೊಂಡ್ಬೇಡ, ಇಲ್ಲಿ ನಿತ್ಕೊಂಡ್ಬೇಡ ಅಂತ
1: ಹೇಳಕ್ಕೆ ಆತಿಲ್ಲ,
0: ಆತಿಲ್ಲ ಮಾತು ಕೇತಿಲ್ಲ. ನಾನೇ ಚೇಂಜ್ ಆದೆ, ನನಗೀಗ ಐಟಮ್ ನ ಚೇಂಜ್ ಮಾಡ್ಕೊಂಡೆ. ಸುತ್ತಲೂ ಜನ ಇದ್ರು ಮಾಡುವಂತ ಐಟಮ್ ನಾನ್ ತಯಾರು ಮಾಡಬೇಕು, ನನಗೆ ಅದ್ ನನಗೆ ತೊಂದರೆ ಆಗಕಾಗ. ಅಂತ ಐಟಮ್ ನ ಸ್ವಲ್ಪ ಕಷ್ಟ ಆಯ್ತು ನನಗೆ ಪ್ರಾರಂಭದಲ್ಲಿ. ಅಂತ ಐಟಮ್ ನಾನು ಕೆಲವೊಂದು ವಿಶೇಷವಾಗಿ ತಯಾರು ಮಾಡ್ಕೊಂಡೆ. ಅದಕ್ಕೆ ಕೆಲವೊಂದು ಜಾತ್ರೆ, ಕೆಲವೊಂದು ಸನ್ನಿವೇಶ, ಕೆಲವೊಂದು ಸ್ವಾಮೀಜಿಗಳು, ಈಗ ಸ್ವಾಮೀಜಿಗಳು ವೇದಿಕೆಯಲ್ಲೆಲ್ಲ ಕೂತ್ಕೊಂಡಿರ್ತಾರೆ, ನನ್ನ ಜಾದು ಮಾಡಿರ್ತಾರೆ, ಇಲ್ಲ ನೀವೆಲ್ಲ ಎದ್ದೋಗಿ ಮುಂದೆ ಕೂತ್ಕೊಳ್ಳಿ ಅಂತೇಳಿ. ಅದು ನನಗೂ ಇಷ್ಟ ಬರೋದಿಲ್ಲ. ನಾನು ಹೇಳ್ತೀನಿ, ಕೆಲವೊಂದು ಕಡೆ ಕೇಳ್ತಾರೆ, ಇಲ್ಲ ನಾವು ಎದ್ದು ಹೋಗ್ತೀವಿ ಅಂದ್ರೆ ಇಲ್ಲ ಸ್ವಾಮೀಜಿ ನೀವು ಅಲ್ಲೇ ಕೂತ್ಕೊಳ್ಳಿ ಅಂತೀನಿ ನಾನು. ನನಗೇನು ತೊಂದರೆ ಇಲ್ಲ, ನೀವು ಕೂತ್ಕೊಂಡ ನಿಮ್ಮ ಹತ್ತಿರದಲ್ಲಿ ನಡೆಯುವಾಗ ಇನ್ನೂ ನೀವು ಸಂತೋಷ ಪಡ್ತೀರಿ. ಈ ರೀತಿ ನನಗೆ ಆ ಭಾಗದಲ್ಲೇ ಜಾಸ್ತಿ ಕಾರ್ಯಕ್ರಮ ಕೊಟ್ಟಿದ್ದಕ್ಕೆ ಈಗ ನಾನು ಮಾಡ್ಕೊಂಡಿರೋದು, ಸುತ್ತಲೂ ಜನ ಇದ್ರು ನಾನು ಮ್ಯಾಜಿಕ್ ಮಾಡ್ತೀನಿ.
1: ಅಲ್ಲ ಮಾರ್ರೆ, ಅದೇ ನಂಗೆ ಒಂದು ಅರ್ಥ ಆಯ್ತು ಇಪ್ಪದ ಎಂತ. ನಾವು ಶಂಕಿಪದಿಗೆ ನಾವು ಸಹ ಜಾದು ಅಲ್ಲಕೊಂಡು ಅದು ಹೆಂಗ, ಅದು ಪಾರಿವಾಳ ಎಲ್ಲಿಂದ ಬಂತು, ದುಡ್ಡು ಹೆಂಗೆ ಎಂತದ್ದು ಇರಲ್ಲ, ಹೊರದು ಹಾಕಿರು ಪೇಪರ್ ಅಲ್ಲಿ, ಅದು ವಾಪಸ್ ಸರಿ ಐತಲ್ಲ, ಅದು ಹೆಂಗೆ ಆ ತರ ಈ ಹೂದಾನೆಲ್ಲ ಇಡ್ತಾರಲ್ಲ ಫ್ಲವರ್, ಅದು ಬಣ್ಣ ಒಂದಿದಿತ್ತಲ್ಲ, ಇದು ಹೊತ್ತು ಕಲರ್ ಎಲ್ಲಿಂದ ಬಂತು, ಇದೆಲ್ಲ ಪ್ರಶ್ನೆ ಅಪ್ಪದಿತ್ತು. ನಮ್ಮ ಕುಂದಾಪುರ ಕನ್ನಡದಂಗೆ ಹೇಳಿದ್ರೆ ಕೊಣ್ಮೈಕೋ ಅಂತ ಹೇಳ್ತಾರೆ, ಅದು ಎಂತದ್ ಕೊಣ್ಮೈಕ ಮಾಡದ್ದು ಅಂತ. ಹೆಂಗ ನೀವು ಸಹ ಯೂಸ್ ಮಾಡ್ತಿದ್ರೆ ಆ ವರ್ಡ್ ಒಂದು ಇಲ್ಯೂಷನ್ ಅಂತ ಹೇಳ್ತಾರೆ.
0: ಇಲ್ಯೂಷನ್
1: ಅಲ್ದ,
0: ನನ್ನ ತಂಡದ ಹೆಸರೇ ಭ್ರಮಾಲೋಕ.
1: ಭ್ರಮಾಲೋಕ,
0: ಭ್ರಮಾಲೋಕ,
1: ಭ್ರಮಾಲೋಕ ನಿಮ್ಮ ತಂಡದ ಹೆಸರು.
0: ತಂಡದ ಹೆಸರು
1: ಅದೇ ನನ್ಗೆ ಅನ್ಸುದು. ಈಗ ಅದು ಹೆಂಗೆ, ಈಗ ನಿಮ್ಮ ಒಂದು ವಿಡಿಯೋ ತೋರಿಸ್ರೆ, ನಿಮ್ ಹೆಂಡತಿ ಜೀನ್ಸ್ ಟಿ ಶರ್ಟ್ ಹಾಕೊಂಡಿದ್ದೀರಾ, ಕಡೆಗೆ ನೀವು ಒಂದ್ಸಲ ಬಟ್ಟೆ ನಿಂಗೆ ಮೇಲೆ ಕೆಳಗೆ ಮಾಡೋದಿಗೆ ಅವ್ರು ಒಳ್ಳೆ ಘನ ಸೀರೆ ಉಟ್ಕ ಬಂದ್ರೆ ಆ ಫ್ಯೂ ಸೆಕೆಂಡ್ಸ್ ಅಲ್ಲಿ ಅದೆಲ್ಲ ಹೆಂಗೆ ಅಂತೆಲ್ಲ
0: ಹೇಳೋದಲ್ಲ. ಇದಕ್ಕೆ ನಾವು ನಮ್ಮ ಮ್ಯಾಜಿಕ್ ಅಂದ್ರೇನೆ ಕೈ ಚಳಕ, ನಮ್ ಬುದ್ಧಿನ ಯೂಸ್ ಮಾಡ್ತೀವಿ, ವಿಜ್ಞಾನವನ್ನ ಬಳಸ್ಕೊಳ್ತೀವಿ. ಇದು
1: ವಿಜ್ಞಾನ ಬುದ್ಧಿ ಕೈ ಚಳಕ, ಎಷ್ಟು ಸ್ಪೀಡ್ ಇದೀರಿ, ಕ್ವಿಕ್ ಇದೀರಿ, ದಟ್ ಆಲ್ಸೋ ಮ್ಯಾಟರ್ಸ್ ಅಲ್ದಾ. ಸೊ ಅದೇ ಮಾರ್ರೆ, ಈಗ ನಿಮ್ಮ ಹತ್ರ ಇಷ್ಟು ಮಾತಾಡಿದ್ರೆ ನಂಗೊನ್ಸದ್ ನನ್ಗೊಂಚು ಜಾದು ಕಲಿಕಮಗೆ ಶಿಶಿ ಹಾಪಗೆ.
0: ನಮ್ಮ ಜಾದು ವಿದ್ಯೆನೇ ಬಳಸ್ಕೊಂಡು ನಾನು ಹೇಳ್ತೀನಿ. ಈಗ ಏನು ಗಾಳಿಯಲ್ಲಿ ವಿಭೂತಿ ತಕ್ಕೊಟ್ಟೆ, ಗಾಳಿಯಲ್ಲಿ ಹೂ ತಕ್ಕೊಟ್ಟೆ, ಇದಲ್ಲ ನಾನು ಏನ್ ಹೇಳ್ತೀನಿ, ಅದು ಕೈ ಚಳಕ ಅಷ್ಟೆ. ಸೃಷ್ಟಿ ಸಾಧ್ಯ ಇಲ್ಲ, ನಾಶನೂ ಸಾಧ್ಯ ಇಲ್ಲ, ಪರಿವರ್ತನೆ ಮಾಡಬಹುದು
1: ಅಷ್ಟೇ.
0: ಹೌದಾ, ಈಗ ನಾನು ಮ್ಯಾಜಿಕ್ ನಲ್ಲೂ ನಾವು ಈಗ ಮ್ಯಾಜಿಕ್ ನಲ್ಲಿ ಸೃಷ್ಟಿ ಮಾಡ್ತೀವಿ, ಆದ್ರೆ ನಾವೇ ಹೇಳ್ತೀವಿ ಇದು. ಹೌದಾ, ಇದು ನಾವು ಹೇಳ್ತೇವೆ ನಿಮ್ ಕಣ್ಣುಗಳಿಗೆ ನಾನು ಮೋಸ ಮಾಡಿರೋದು. ಹೌದಾ, ಇದು ಏನಿದ್ರು ಇದು ಕೈ ಚಳಕ.
1: ಈಗ ನಿಮ್ಮ ಜಾದು ನೀವು ಎಲ್ಲೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಮಾಡಿದ್ರಲ್ಲ, ಅಲ್ಲಿ ನಿಮ್ಗೆ ರೆಸ್ಪಾನ್ಸ್ ಹೆಂಗಿತ್ತು, ಅತ್ಯದ್ಭುತ ಆಗಿತ್ತ?
0: ಅದು ಹೇಳ್ತೀನಲ್ಲ, ಈಗ ನಮ್ಗೆ ಸಂತೋಷ ಕೊಡೋದೆ ನನ್ನ ಒಂದು ಕಾರ್ಯಕ್ರಮ ಕರೆದು ಅವ್ರು ಎಷ್ಟು ಪೇಮೆಂಟ್ ಮಾಡಿದ್ರು ಅನ್ನೋದಕ್ಕಿಂತ ನನ್ನ ಜಾದು ಅವರಿಗೆ ಎಷ್ಟು ಇಷ್ಟ ಆಗಿದೆ. ಆ ಕಾರಣಕ್ಕೆ ಈಗ ಹತ್ತತ್ರ 4,000 ಕಾರ್ಯಕ್ರಮ ನಂದು ಕಂಪ್ಲೀಟ್ ಆಗಿರೋದು. ಈಗ ಈ ತಿಂಗಳು ಬರೋ ತಿಂಗಳು ಒಂದು ಹಲವಾರು ಇದರಲ್ಲಿ ನಂದು
1: ಆಗ್ಬಿಟ್ಟಿದೆ ಕಾರ್ಯಕ್ರಮಗಳೆಲ್ಲ.
0: ಬರೋ ತಿಂಗಳಲ್ಲಿ ಸಹ ಒಂದು ನ್ಯಾಷನಲ್ ಮ್ಯಾಜಿಕ್ ಸೆಮಿನಾರ್ ಬೆಂಗಳೂರಲ್ಲೇ ನಡೀತಾ ಇದೆ. ಎಲ್ಲ ಆಲ್ ಓವರ್ ಇಂಡಿಯಾ ಮ್ಯಾಜಿಷಿಯನ್ ಬರ್ತಾ ಇದಾರೆ, ಅವ್ರ ಮುಂದೆ ಪರ್ಫಾರ್ಮೆನ್ಸ್ ಗೆ ನನ್ನ ಮ್ಯಾಜಿಕ್ ಫಿಕ್ಸ್
1: ಇಟ್ಟಿದ್ದಾರೆ.
0: ಫೋನ್ ಮಾಡಿ ಇಷ್ಟೇ ಹೇಳಿದ್ದು, ಇಲ್ಲ ಸರ್ ನಿಮ್ದು ಕ್ರಿಯೇಟಿವ್ ಮ್ಯಾಜಿಕ್ ಅಲ್ಲ, ಅದಕ್ಕೋಸ್ಕರ ನಿಮ್ ಮ್ಯಾಜಿಕ್ ನಾವು ಫಿಕ್ಸ್ ಮಾಡಿದ್ವಿ ಆಗ್ಲಿಕ್ಕೆ ಆಗತ್ತ ಕೇಳಿದ್ರು ಅವರು. ನಾನು ಅದೇ ಹೇಳಿದೆ, ಅಲ್ಲ ಒಬ್ಬ ಜಾದುಗಾರ ಆಗಿ ಇನ್ನೊಬ್ಬರನ್ನ ಕರೆಯೋದ್ರು ಕರಿತಿದ್ರಿ ನೀವು, ಹೌದಾ, ಇದು ನನಗೆ ಇಲ್ಲ ಅಂತೇಳಿ ಹೇಳೋಕಾತಿಲ್ಲ, ನಾನು ಬಂದು ಮಾಡ್ತೆ ಅಂತೇಳಿ.
1: ವೆರಿ ನೈಸ್. ಈಗ ನೀವು ಊರಿಗೆ ಶಿಫ್ಟ್ ಆಯ್ರಿ, ಇಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಡೆವಲಪ್ ಮಾಡ್ತಾ ಇದ್ರಿ, ಅದ್ರ ಬಗ್ಗೆ ಒಂಚೂರು ಹೇಳಿಕಂಬ.
0: ಈಗ ಲಾಸ್ಟ್ 1.5 ವರ್ಷದಿಂದ ಊರ್ ಕಡೆ ಜಾಸ್ತಿ ಇದ್ದೀನಿ, ಆದ್ರೂ ತಿಂಗಳಿಗೊಂದ್ಸಲ, ಯಾಕಂದ್ರೆ ನಾನು 35 ವರ್ಷ ಆ ಭಾಗದಲ್ಲಿ ಇರೋದಕ್ಕೆ ಕಾರ್ಯಕ್ರಮ ಜಾಸ್ತಿ ನನಗೆ ಆ ಭಾಗದಲ್ಲಿ ಬರ್ತಾ ಇದೆ. ಅದರಲ್ಲೂ ಏನಂದ್ರೆ ನನ್ನ ಕೆಲವೊಂದು ಸ್ಟೂಡೆಂಟ್ ಇದ್ದಾರೆ, ಶಿಷ್ಯಂದ್ರಿದ್ದಾರೆ, ಕೆಲವೊಂದು ಕಾರ್ಯಕ್ರಮ ಈ ಬರ್ತ್ಡೇ ಅಂತ ಕಾರ್ಯಕ್ರಮ ಎಲ್ಲ ನಾನು ಅವ್ರಿಗೆ ಕೊಡ್ತಾ ಇದ್ದೀನಿ. ಅವ್ರು ಒಂದೊಂದು ಮಠದ್ದು ಇಲ್ಲ ನೀವೇ ಬರಬೇಕು, ನೀವು ದಂಪತಿಗಳಿಗೆ ಬರ್ಬೇಕಂದಾಗ ನಾವು ಹೋಗಿ ಬರ್ತಾ ಇದ್ವಿ. ಈಗ ಮತ್ತೆ ಬಿಜಾಪುರ ಮಠದ್ದು ಕಾರ್ಯಕ್ರಮ ಇದೆ, ನಿನ್ನೆ ಹಾವೇರಿ ಮಠದ್ದು ಅಲ್ಲಿ ಕಾರ್ಯಕ್ರಮ ಇದೆ, ಆಮೇಲೆ ಇನ್ನೊಂದು ಕೆಲವೊಂದು ಕಾರ್ಯಕ್ರಮ. ಈ ಶಿವರಾತ್ರಿ ಎಲ್ಲ ಹೇಗಾಗಿದೆ ಅಂದ್ರೆ, ನನ್ನ ಪರ್ಮನೆಂಟ್ ನಾನು ಅಲ್ಲಿ ಶಿವರಾತ್ರಿ ತುಮಕೂರು ಹತ್ರ ಬೀದನ್ಗೆರೆ ಅಂತೇಳಿ, ಅಲ್ಲಿ 160 ಆಂಜನೇಯ ಮೂರ್ತಿ ಇದೆ, ಪಂಚಮುಖಿ ಆಂಜನೇಯ. ಅಲ್ಲಿ ಒಬ್ರು ಗುರುಗಳಿದ್ದಾರೆ, ಅವರು ಏನ್ ಹೇಳಿದ್ದಾರೆ ಅಂದ್ರೆ, ನಾನಿಲ್ಲಿ ಎಲ್ಲಿವರೆಗೆ ಪೀಠಾಧಿಪತಿ ಇರ್ತೀನೋ ಅಲ್ಲಿವರೆಗೆ ಶಿವರಾತ್ರಿ ನೀವು ಬೇರೆ ಎಲ್ಲೂ ಕಾರ್ಯಕ್ರಮ ಮಾಡಬಾರ್ದು.
1: ಲೈಫ್ ಟೈಮ್ಗೆ ಬುಕ್ ಮಾಡಿಬಿಟ್ಟಿದ್ದಾರೆ ಅವರು.
0: ಆಮೇಲೆ ಏನದ, ಈಗ ನಾನು ಅವಾಗ ಹೇಳಿದ್ರಿ ಮ್ಯಾಜಿಕ್ ಇಂದ ಸಂತೋಷ ಅಂತಲ್ಲ,
1: ಈಗ ನಿಮ್ಮ ಹೊಸ ಪ್ರಾಜೆಕ್ಟ್ ಬಗ್ಗೆ, ಈಗ ನೀವು ಊರಲ್ಲೇ ಶುರು ಮಾಡ್ತಾ ಇರೋ ಹೊಸ ಪ್ರಾಜೆಕ್ಟ್ ಬಗ್ಗೆ ಹೇಳಿ.
0: ಈಗ ತುಂಬಾ ವರ್ಷದ ಒಂದು ಕನಸು ನಂದು ಈ ಕ್ಷೇತ್ರದಲ್ಲಿ. ನಾವು ಮುಂಚೆ ನಾವು ಹೇಳ್ತೀವಿ ಇದನ್ನ ಅವ್ರು ಕಂಡು ಹಿಡಿದ್ರು, ಇದನ್ನ ಇವ್ರು ಕಂಡು ಹಿಡಿದ್ರು, ಕ್ಷೇತ್ರದಲ್ಲೇ ಇಷ್ಟು ವರ್ಷ ಬಂದು ಹೌದಾ, ಏನಾದರೂ ಜನ ಮರಿಬಾರ್ದು, ಮುಂದೆ ಸಹ ಒಂದು 100 ವರ್ಷ ನೆನ್ಪಿಟ್ಕೊಳ್ಬೇಕು ಜನ, ಅಂತ ಒಂದು ಮ್ಯಾಜಿಕ್ ಅನ್ನ ನಾನು ಮಾಡಬೇಕು ಅನ್ನೋದು ತುಂಬಾ ವರ್ಷದ ಒಂದು ಕನಸಿತ್ತು. ಒಂದ್ ಹಂತದ್ದು ಆ ಕತೆ ಇದ್ರ ಬಗ್ಗೆ ನಾನು ಕೆಲಸ ಮಾಡ್ತಾ ಇದ್ದೆ. ಆದ್ರೂ ಲಾಸ್ಟ್ 3 ವರ್ಷ ಹಿಂದೆ ಒಂದು ಅದ್ರ ಬಗ್ಗೆ ಒಂದು ಫೈನಲ್ ಒಂದು ಇದನ್ನ ನಾನು ಒಂದು ಏಮ್ ತಗೊಂಡೆ. ನಾನು ಅಲ್ಲಿ ಬಳ್ಳಾರಿಯಲ್ಲಿ ಕಲ್ಯಾಣ ಸ್ವಾಮೀಜಿ ಅಂತೇಳಿ ನನಗೆ ಇದಕ್ಕೆ ಬಹಳ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಅವರು ನನಗೆ ಇದಕ್ಕೆ ಪೂರ್ತಿ ಸಹಕಾರ, ನಾವಿದೀವಿ ನೀವು ಮುಂದುವರಿಸಿ ಅಂತ ಹೇಳಿದ್ರು. ಅದರ ಹೆಸರನ್ನ ಮಾಯಾ ಭಾರತ ಅಂತೇಳಿ ನಮ್ಮ ಓಂ ಗಣೇಶ್ ಅವರೇ ಕೊಟ್ಟಿದ್ದು. ನಮ್ಮ ಉಪ್ಪುಂದ ಸಾಹಿತಿಗಳು, ಜಾದುಗಾರರು ಹೌದು, ಸಿನಿಮಾ ನಟರು ಹೌದು, ಅವರೇ ಆ ಹೆಸರನ್ನ ಅದಕ್ಕೆ ಮಾಯಾ ಭಾರತ ಅಂತ ಹೆಸರು ಕೊಟ್ಟರು. ಇದು ಇದ್ರ ಬಗ್ಗೆ ಬಹಳ ಬ್ರೀಫ್ ಆಗಿ ನಾನು ಹೇಳ್ತೀನಿ. ಮ್ಯಾಜಿಕ್ ಲೋಕದಲ್ಲೇ ಒಂದು ಕ್ರಾಂತಿ ಮಾಡುವಂತ ಕ್ರಾಂತಿ ಆಗತ್ತೆ ಅನ್ನೋದಕ್ಕೆ ಆ ಧೈರ್ಯ ನನಗಿದೆ. ಯಾಕಂದ್ರೆ ಅಷ್ಟು ನಾನು 3 ವರ್ಷದಿಂದ ಅದ್ರ ಬಗ್ಗೆ ನಾನು ಕೆಲಸ ಮಾಡ್ಕೊಂತಾನೆ ಇದ್ದೀನಿ. 3 ವರ್ಷ ಆಯ್ತು ಈಗ. ಹಾಗೆ ಮಧ್ಯದಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತು, ಅದನ್ನ ನಾನು ಆಮೇಲೆ ಸ್ವಲ್ಪ ಹೇಳ್ತೀನಿ. ಇಡೀ ಜಾದುಗಾರ್ ನಾವು ಹೇಳ್ತೀವಿ, ಜನರಿಗೆ ನಾವು ಇಷ್ಟು ಮನೋರಂಜನೆ ಕೊಡ್ತೀವಿ ಹೌದಾ. ಮ್ಯಾಜಿಕ್ ಈಗ ನೀವು ಯಾವುದೇ ಕಾರ್ಯಕ್ರಮದಲ್ಲಿ ಸಣ್ಣ ಮಗುವಿನಿಂದ ಹಿಡಿದು ದೊಡ್ಡವರವರೆಗೂ ಖುಷಿ ಪಡ್ತಾರೆ, ಅಷ್ಟು ಬೇಗ ಅಟ್ರಾಕ್ಟಿವ್ ಆಗ್ತಾರೆ ಮ್ಯಾಜಿಕ್ಕಿಗೆ. ಆದ್ರೆ ಒಬ್ಬ ಜಾದುಗಾರನ ಬದುಕು ಹೇಗಿರುತ್ತೆ ಇದು, ಇದನ್ನ ನಾನು ಅನುಭವಿಸಿದ್ದೀನಿ. ನನ್ನ ಸ್ನೇಹಿತರು ಈಗ ಮೊನ್ನೆ ಒಬ್ಬ ನನ್ನ ಸ್ನೇಹಿತ ಫೋನ್ ಮಾಡ್ದ, ಜಸ್ಟ್ ಸ್ನೇಹಿತ ಅನ್ನೋದಕ್ಕಿಂತ ಇನ್ನು ಯಂಗ್ ಮ್ಯಾಜಿಷಿಯನ್ ಅಣ್ಣ, ನನಗೆ ಮದುವೆ ಆಗ್ಲಿಕ್ಕೆ ಹುಡುಗಿ ಕೊಡೋದಿಲ್ಲ, ನಾನು ಜಾದುಗಾರ ಅಂದ್ರೆ ಕೊಡೋದಿಲ್ಲ, ಅದಕ್ಕೆ ನಾನು ಇವೆಂಟ್ ಆರ್ಗನೈಸರ್ ಅಂತಿದ್ದೀನಿ ಅಂತಾನೆ ಅವನು. ಅಲ್ಲ, ನಾನು ಅವನಿಗೆ ಬೈದೆ, ಅಲ್ಲ ನೀನು ಸುಳ್ಳು ಹೇಳ್ಕೊಂಡು ಯಾಕೆ ಆಗ್ತೀಯ, ಇದು ನಿನಗೆ ಜಾದು ಬಗ್ಗೆ ಪ್ರೀತಿ ಇದೆಯಲ್ವಾ, ಇದು ಬೇಕಾದ್ರೆ ಲೇಟ್ ಆಗಲಿ, ಇರೋ ಸತ್ಯನ ನೀನು ಹೇಳು, ಇದು ಅದು ಸತ್ಯನೋ. ಈಗ ಇದು ಬರೇ ಜಾದು ಅಂತೇಳಿ ಅಲ್ಲ, ನಿಮ್ಮಲ್ಲಿ ನೀವು ಎಷ್ಟೋ ಜನ ಯಕ್ಷಗಾನ ಕಲಾವಿದನ್ನ ಇಂಟರ್ವ್ಯೂ ಮಾಡಿದ್ರಿ, ಅವರಿಗೂ ಇದೇ ತೊಂದರೆ ಇತ್ತು. ಅವನು ಯಕ್ಷಗಾನ ಹೋಗೋನು ಅವನಿಗೆ ಹುಡುಗಿ ಕೊಡಕ್ಕಾಗ, ಎಲ್ಲ ಅದು ಕಲಾವಿದ ಅಂದ್ರೆ ನೃತ್ಯ ಕಲಾವಿದ, ಅವನಿಗೆ ಅವನು ಬರೇ ಡ್ಯಾನ್ಸ್ ಮಾಡ್ಕೊಂಡಿರುವನು
1: ಅವನಿಗೆ ಕೊಡುದಿಲ್ಲ,
0: ಒಂದು ಇದಾಯ್ತು. ಎರಡನೇದು ನಾವೆಲ್ಲ ಈ ಕಲೆನ ಹೌದಾ, ಈಗ ಜಾನಪದ ಕಲೆಗಾದ್ರೂ ಜಾನಪದ ಅಕಾಡೆಮಿ ಎಲ್ಲ ಇದೆ, ಗೌರ್ಮೆಂಟ್ ಸಹ ಸಪೋರ್ಟ್ ಮಾಡುತ್ತೆ. ನಮ್ಮ ಮ್ಯಾಜಿಕ್ಕಿಗೆ ಇದುವರೆಗೆ ಒಂದು ಅಕಾಡೆಮಿ ಆಗಿ ತಗೊಂಡಿಲ್ಲ, ಒಂದು ಕಲೆ ಆಗಿ ಗೌರ್ಮೆಂಟ್ ಮಾಡಿಲ್ಲ,
1: ಅದನ್ನು ಪರಿಗಣಿಸಲಿಲ್ಲ
0: ಇನ್ನೂ ಪರಿಗಣಿಸಲಿಲ್ಲ. ತುಂಬಾ ಹಿರಿಯ ಅದು ಜಾದುಗಾರರೆಲ್ಲ ಅದಕ್ಕೆ ಶ್ರಮ ಪಟ್ಟಿದ್ದಾರೆ. ನಮ್ಮ ಕನ್ನಡದಲ್ಲಿ ನಮ್ಮ ಪ್ರೊಫೆಸರ್ ಶಂಕರ್ ಇರ್ಬೋದು, ಉದಯ ಜಾದುಗಾರ ಇರ್ಬೋದು, ಕೆ ಎಸ್ ರಮೇಶ್ ಇರ್ಬೋದು, ತುಂಬಾ ಜನ ಅದಕ್ಕೋಸ್ಕರ ತುಂಬಾ ಶ್ರಮ ವಹಿಸಿದ್ದಾರೆ. ಆದರೆ ಅದು ಅದ್ರ ಬಗ್ಗೆ ನಾನು ಎಷ್ಟು ಹೋರಾಟ ಮಾಡ್ತೀನೋ ಅದು ಸೆಕೆಂಡ್ರಿ ನನಗೆ. ನನ್ನ ಹಾಗೆ ಈ ತರ ಒಂದು ಹುಡುಗಿ ಕೊಡೋದಿಲ್ಲ. ಆಮೇಲೆ ನಾವು ಕಾರ್ಯಕ್ರಮ ಜಾಸ್ತಿ ರಾತ್ರಿ ಹೊತ್ತು ಕೊಡ್ತೀವಿ, ನಾವು ಕಾರ್ಯಕ್ರಮ ಮುಗಿಸಿ ಬರುವಾಗ ಅದೆಷ್ಟು ರಾತ್ರಿ ಆಗತ್ತೆ, ರಾತ್ರಿ ವಾಪಸ್ ಬರುವಾಗ ಯಾವುದೋ ವೆಹಿಕಲ್ ಅಲ್ಲಿ ಬರುವಾಗ ಈ ಬರುವಾಗ ನಮ್ಗೇನಾದ್ರೂ ಅನಾಹುತ ಆಯ್ತಂದ್ರೆ ನಮ್ಮನ್ನ ನೋಡೋರು ಯಾರು? ನಮ್ಗೊಂದು ಕುಟುಂಬ ಇರುತ್ತೆ ಹೌದಾ, ಇದನ್ನ ನೋಡೋರು ಯಾರು? ಈ ಒಂದು ಜಾದುಗಾರರ ಒಂದು ನೋವನ್ನೇ ಒಂದು ಕಥೆಯಾಗಿ ನಾನು ತಕೊಂಡು ಬಂದೆ ಇದು. ಆಮೇಲೆ ನನಗೆ ಅಘೋರಿಗಳಷ್ಟು ಕಥೆಯನ್ನ ಇದರಲ್ಲಿ ನಾನು ಸೇರಿಸಿದ್ದೀನಿ. ಹೋದ ವರ್ಷ ಕುಂಭಮೇಳ ಇಲ್ಲೇ ನಡೀತು, ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೀತು. ನಾನು ಆ ಕುಂಭಮೇಳಕ್ಕೆ ಹೋಗಿ 3 ದಿವಸ ಅಲ್ಲೇ ಇದ್ದೆ, ಅಘೋರಿಗಳ ಆಶೀರ್ವಾದ ತಗೊಂಡೆ. ಒಂದು ಅಘೋರಿಗಳ ತಂಡ ಸಹ ನನ್ನ ಈ ಒಂದು ಜಾದು ಕತೆ ಕೇಳಿ ಬರ್ಲಿಕ್ಕೆ ನನಗೆ ಆಶೀರ್ವಾದ ಮಾಡಿ ನಾವು ನಿಮ್ಮ ಕಾರ್ಯಕ್ರಮಕ್ಕೂ ಬರ್ತೀನಿ ಅಂತೇಳಿ ನಮಗೆ ಆಶ್ವಾಸನೆ ಮಾಡಿದ್ದಾರೆ. ಅಲ್ಲಿಂದ ಮತ್ತೆ ಧೈರ್ಯ ಬಂತು. ಈ ಮಾಯಾಭಾರತಕ್ಕೆ ನಾನು ಊರಿಗೆ ಬಂದಾಗ ನಾನು ಹೇಳಿದೆ, ನನಗೆ ಈ ಈ ಭಾಗದಲ್ಲಿ ತುಂಬ ವರ್ಷ ಬಳ್ಳಾರಿ ಭಾಗದಲ್ಲಿ ಇದ್ದದಕ್ಕೆ ಇಲ್ಲಿ ಜಯಂತ್ ಇರ್ಬೋದು, ಲೋಹಿತ್ ಇರ್ಬೋದು, ಕುಂದಾಪುರ ನಾಗರಾಜ್ ಇರ್ಬೋದು, ಇವರೆಲ್ಲ ನನಗೆ ಭಾಳ ಸಪೋರ್ಟ್ ಮಾಡಿದ್ರು ಈ ಭಾಗದಲ್ಲಿ. ಅವರು ಒಂದು ಮ್ಯೂಸಿಕ್ ಡೈರೆಕ್ಟರ್ ಬೇಕಂದ್ರು ಪರಿಚಯ ಮಾಡಿಕೊಟ್ರು. ಅದಾದ ನಂತರ ಹೋದ ವರ್ಷ ಹೆಜ್ಜೆ ಗೆಜ್ಜೆ ಅಂತೇಳಿ ಒಂದು ಕಾರ್ಯಕ್ರಮ ಆಯಿತು. ಅದರಲ್ಲಿ ಮಗುವೀರ ಸಂಘಟನೆ ಕಾರ್ಯಕ್ರಮ ಆಗಿದ್ದಕ್ಕೆ ಒಂದು ಮೀನಿನ ಮೇಲೇ ಒಂದು ವಿಶೇಷ ಮ್ಯಾಜಿಕ್ಕನ್ನು ಮಾಡಿದೆ. ಎಲ್ಲ ಲೈವ್ ಮೀನುಗಳು ಬರ್ತಾ ಇತ್ತು, ಅದರಾಗೆ ಮೋಳಿ ಬಂತು, ಏಡಿ ಎಸಿಡ್ ಅಂತಲ್ಲ ಜೀವಂತ ಎಸಿಡನ್ನು ಆ ಮ್ಯಾಜಿಕ್ನಲ್ಲಿ ನಾನು ತಂದೆ. ಆ ಕಾರ್ಯಕ್ರಮ ನಮ್ಮ ಜಿ ಶಂಕರ್ ನೋಡಿ, ನಮ್ಮ ಸಂಘಟನೆಯ ಮಹಾನ್ ಶಕ್ತಿ ಅಂತ ನಾವು ಹೇಳ್ತೀವಿ ಜಿ ಶಂಕರ್ ಸರ್ ಅವರಿಗೆ, ಖುಷಿಯಾಗಿ ಮುಖ್ಯಮಂತ್ರಿ ಕಾರ್ಯಕ್ರಮದಲ್ಲಿ ನನಗೆ ಮ್ಯಾಜಿಕ್ ಮಾಡಲಿಕ್ಕೆ ಅನುವು ಮಾಡಿಕೊಟ್ರು. ಮುಖ್ಯಮಂತ್ರಿ ಕೈಯಿಂದನೇ ಮ್ಯಾಜಿಕ್ ಮಾಡಿ ಖಾಲಿ ಬೋಟಿಂದ ಮೀನನ್ನು ಪ್ರತ್ಯಕ್ಷ ಮಾಡಿ ಮುಖ್ಯಮಂತ್ರಿ ಕೈಯಲ್ಲಿ ಆ ಮೀನನ್ನು ಕೊಟ್ಟಾಗ ಅದು ಸಂತೋಷ ನಾವು ಮರಿಲಿಕ್ಕೆ ಆತಿಲ್ಲ. ಅದು ಈ ರೀತಿ ಹಾಗೆ. ಆಮೇಲೆ ಇನ್ನೊಂದೇನಂದ್ರೆ ಮನೆ ಮೇಲೇನೆ ಮ್ಯಾಜಿಕ್ ಸ್ಟುಡಿಯೋ ಮಾಡ್ಕೊಂಡಿದ್ದೀನಿ
1: ಈಗ.
0: ಹೌದು, ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಇನ್ನೂ ಏನಾದ್ರು ಹೊಸತನ ನಾನು ಸೇರಿಸುವಾಗ, ಇದು ಮಾಯಾಭಾರತದ ಕೆಲಸ, ಅದಕ್ಕೆ ಒಂದು 10-12 ಜನರ ನನ್ನ ಮಾಯಾಭಾರತದಲ್ಲಿ ನಟನೆ ಮಾಡ್ತಾರೆ. ಅದರಲ್ಲಿ ಸಾಂಗ್ ಸಹ ಇದೆ, ಅದ್ಭುತ ಕತೆ ಇದೆ. ಒಂದು ಸಾಂಗನ್ನು ಕೆ ಕಲ್ಯಾಣ್ ಸರ್ ಅವರು ಬರೆದು ಕೊಟ್ಟಿದ್ದಾರೆ, ಅದು ಆತ್ಮೀಯತೆಯಿಂದನೇ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಮ್ಯೂಸಿಕ್ ಉತ್ತಮ್ ಸಾರಂಗ್ ಸರ್, ಅದಕ್ಕೆ ಮ್ಯೂಸಿಕ್ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಇನ್ನು ಆ ಕೆಲಸ ಇನ್ನೂ ಒಂದು 5-6 ತಿಂಗಳು ಕೆಲಸನೇ ಇದೆ. ಅದು ನನ್ನ ಐಟಮ್ ತಯಾರು ಮಾಡ್ಕೊಳ್ಳೋದು
1: ನಮ್ಮ ಮುಂದೆ ಒಪ್ಪಕ್ಕೆ ಎಷ್ಟು ಟೈಮ್ ಅಪ್ಪ?
0: ಈಗ ನಾನೊಂದು ಟೈಮ್ ಹೇಳಿಬಿಟ್ರೆ ಏನಾಗುತ್ತೆ, ನನಗೆ ಅದು ಸ್ವಲ್ಪ ಪ್ರೆಷರ್ ಆಗ್ತು. ಹೌದಾ? ಈಗ ನನಗೆ ಏನಾದ್ರು ಒಂದು ಒಳ್ಳೆ ಕಲ್ಪನೆ ಲೇಟ್ ಆಗಿದ್ದಕ್ಕೆ ಏನಾಗಿದೆ, ನಾನು ಮಧ್ಯೆ ಒಂದು ಘಟನೆ ಹೇಳಿದೆ, ಜಾದುಗಾರ ಅನುಭವಿಸುವಂಥದ್ದು ಇದು. ನಾನು ಲೇಟ್ ಆದರೂ ಲೇಟೆಸ್ಟ್ ಆಗಿ ಮಾಡಬೇಕು. ಈ 3 ವರ್ಷ ನಾನು ಟೈಮ್ ತಗೊಂಡಿದ್ದೀನಿ, ಆದರೂ ಇನ್ನೊಂದು ವರ್ಷದೊಳಗಡೆ ಅದನ್ನು ನಾನು ಕಂಪ್ಲೀಟ್ ಮಾಡ್ತೆ. ಅದು ನಾನು ಕೇವಲ ಪ್ರಕಾಶ್ ಎಮ್ಮಾಡಿ ಕಾರ್ಯಕ್ರಮ ಅಲ್ಲ, ಅದು ನಮ್ಮೆಲ್ಲ ಭಾರತೀಯ ಜಾದುಗಾರರ ಕಾರ್ಯಕ್ರಮ. ಜಾದುಗಾರ ಅನುಭವಿಸುವ ನೋವಿನ ಒಂದು ಕಾರ್ಯಕ್ರಮ. ಆಮೇಲೆ ಅಲ್ಲಿ ಒಂದು ಸಂದೇಶ ಇದೆ ಅಗೋರಿಗಳು ಮತ್ತು ಜಾದುಗಾರರ ಮಧ್ಯೆ ಒಂದು ನಡೆಯುವಂಥ ಒಂದು ಸಂಭಾಷಣೆ ಇರ್ಬೋದು, ಒಂದು ಸಂಘರ್ಷ ಇರ್ಬೋದು, ಅದನ್ನು ಮ್ಯಾಜಿಕ್ ಮೂಲಕ ಒಂದು ವಿಶೇಷ ಏನಂತಂದರೆ, ಕೆಲವೊಂದು ಮ್ಯಾಜಿಕ್ ನೀವು ಯಾವತ್ತೂ ನೋಡಿರೋದಿಲ್ಲ, ಅಂತ ಮ್ಯಾಜಿಕ್ ಅನ್ನ ಅವತ್ತು ನೀವು ನೋಡ್ತೀರಿ.
1: ಜಾದುವಿನ ಜೊತೆಗೆ ಕತೆ ಇರುತ್ತೆ.
0: ಕತೆ ಇರುತ್ತೆ, ಹೌದು
1: ಅಲ್ಲ, ಯಾವತ್ತು ಎಲ್ಲೂ ಕಾಣದೇ ಇಪ್ಪಂತದ್ದು.
0: ಹೌದು,
1: ಅಂತದೊಂದು ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ನೀವು ಮಾಯಾ ಭಾರತನಿಗ ರೆಡಿ ಮಾಡ್ತಾ ಇದ್ದೀರಿ. ಸೊ ಶೀಘ್ರದಲ್ಲಿ ನಮ್ಮೆಲ್ಲರ ಮುಂದೆ ಬತ್ತದ್ದು. ಒಂಚೂರು ಕಾಯಕತ್ತ, ಯಾಕಂದ್ರೆ ವೆರಿ ಇನ್ನೋವೇಟಿವ್ ಆಗಿ ನೀವು ಮಾಡ್ತಾ ಇರುವಂತದ್ದು. ಅದರಲ್ಲಿ ಮ್ಯೂಸಿಕ್ ಇದೆ ಅಲ್ಲ, ಸಾಂಗ್ ಗಳಿದಾವೆ, ಎಲ್ಲ ಇದಾವೆ. ಸೊ ಕಾಣ್ತೀಗ ಒಂದು ಪಿಕ್ಚರ್ ತರನೇ ಇರುತ್ತೆ,
0: ನೀವು ಲೈವ್ ಪಿಕ್ಚರ್ ನೋಡ್ದಂಗೆ ಇರುತ್ತೆ. ತರಳಬಾಳು ಮಠದ ಕಾರ್ಯಕ್ರಮ ಕೊಟ್ಟು ಬರುವಾಗ ನನ್ನ ಕಾರ್ ಆಕ್ಸಿಡೆಂಟ್ ಮಾಡಿಕೊಂಡೆ ನಾನು. ಆವಾಗ ಆಕ್ಸಿಡೆಂಟ್ ಆಯ್ತು ಅನ್ನೋದಕ್ಕಿಂತ ಅದು ನನ್ನ ತಪ್ಪೇ ಇತ್ತು. ಯಾಕಂತಂದರೆ ಹತ್ರ ನಾನು ಬಳ್ಳಾರಿ ಅಲ್ಲಿ ಮುಗಿಸಿ ಬಳ್ಳಾರಿ ಹೋಗೋನಿದ್ದೆ, ಹತ್ರ ಬಂದ್ಬಿಟ್ಟಿದ್ದೆ ಇನ್ನೊಂದು 5 ಕಿಲೋಮೀಟ್ರು. ಆ ಟೈಮ್ನಲ್ಲಿ ನನ್ನ ನಿದ್ರೆ ಬಂದ್ಬಿಟ್ಟಿದೆ. ಇಲ್ಲ, ನಾನು ಸಂದೇಶ ಕೊಡೋದು ಏನಂತಂದರೆ, ಈ ತಪ್ಪನ್ನು ಯಾರು ನೀವು ಮಾಡ್ಕೊಳ್ಬೇಡಿ, ಕೇಳುಗರು ಮಾಡ್ಕೊಳ್ಬೇಡಿ. ರಾತ್ರಿ ವೆಹಿಕಲ್ ಓಡಿಸೋದೆ ತಪ್ಪು, ಅದರಲ್ಲೂ ಬೆಳಗಿನ ಜಾವ 2-6 ಗಂಟೆ ಅನ್ನೋದು ತುಂಬ ನಾವು ಎಚ್ಚರಾಗೇ ಇರ್ತೀವಿ, ಗೊತ್ತೇ ಆಗೋದಿಲ್ಲ. ಒಂದು ಕ್ಷಣ ಅನ್ನೋದು ಏನು ಬೇಕಾದರೂ ಆಗ್ಬೋದು. ಒಂದೊಂದು ಸಲ ಏನಂದರೆ ನನ್ನ ಕಾರೆಲ್ಲ ರಕ್ತ, ಯಾರಂತ ಗೊತ್ತಿಲ್ಲ, OPD ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೀನಿ. ಡಾಕ್ಟ್ರ್ ಹೇಳ್ತಾರೆ, ಅಲ್ಲ ನೀ ಯಾಕೆ ರಿಸ್ಕ್ ತೊಗೊಂತೆ, ಕೆಲಸವ್ರಿ ಏನಾಗುತ್ತಂದ್ರೆ ನಿನ್ನ ಮೇಲೆ ಹಾಕ್ಬಿಡ್ತಾರೆ, ನೀನೇ ಆಕ್ಸಿಡೆಂಟ್ ಮಾಡಿ ಅಂತೇಳಿ ಕರ್ಕೊಂಡು ಬಂದೇನು ಅಂತೇಳಿ. ಇದು ಅವತ್ತು ನಾವು ಹಂಗೆ ಬಿದ್ದದ್ದಿದ್ರೆ ಹಳ್ಳಿ ಊರವರೆಲ್ಲ ಓಡಿ ಬಂದರು. ಕರೆಕ್ಟ್ 1/2 ಗಂಟೆಯಲ್ಲಿ ನಾನು ಆಸ್ಪತ್ರೆಯಲ್ಲಿದ್ದೆ. ರಾತ್ರಿ ಅಷ್ಟೊತ್ತಿಗೆ 2:45-3 ಗಂಟೆ ಸಮಯ. ಆ ಸಮಯದಲ್ಲಿ ಡಾಕ್ಟರ್ ರೆಡಿ ಇದ್ರು. ನನ್ನ ಸ್ನೇಹಿತ ಬಂದರು, ಅವರು ಮೆಡಿಕಲ್ ಇದರಲ್ಲಿ ಅರುಣ್ ಸರ್ ಅಂತೇಳಿ ಅವ್ರು ಬಂದರು. ಅವ್ರ ಡಾಕ್ಟ್ರಿ ಪರಿಚಯ. ಅವತ್ತೇ ನಾನು ಆಪರೇಷನ್ ಆಯಿತು. ಇಷ್ಟು ನನಗೆ ಹೆಲ್ಪ್ ಮಾಡುವಂಥವ್ರು ಬಂದರು ಅವತ್ತು. ಇವತ್ತು ನನಗೆ 1% ಆ ಪ್ರಾಬ್ಲಮ್ ನನಗೆ ಗೊತ್ತಿಲ್ಲ. ನಾನು ಕಾರ್ಯಕ್ರಮ ಕೊಡ್ತಾ ಇದ್ದೀನಿ ಈಗ. ಗುರುಗಳು ಹೇಳ್ತಾ ಇರ್ತಾರೆ, ನೀವು ಏನಾದರೂ ಇನ್ನೊಬ್ರಿಗೆ ಹೆಲ್ಪ್ ಮಾಡಿದರೆ ಇನ್ನೊಂದು ರೂಪದಲ್ಲಿ ನಿನಗೆ ಸಿಗತ್ತೆ ಅನ್ನೋದಕ್ಕೆ ಇದು ಉದಾಹರಣೆ ಅಂತ ಹೇಳ್ತೀನಿ ನಾನು.
1: ಸತ್ಯವಾದ ಮಾತು, ನಾವು ಮಾಡಿದ್ದು ನಮಗೆ ವಾಪಸ್ ಸಿಗತ್ತೆ. ಮತ್ತೆಲ್ಲಿ ಹಾಪ್ ಬೇಡ, ಇಲ್ಲೇ ಸಿಕ್ಕತ್ತೆ ಅಲ್ದಾ. ಅದಕ್ಕೆ ಎಕ್ಸಾಕ್ಟ್ ಎಕ್ಸಾಂಪಲ್ ಆಗಿ ನಮ್ಮ ಪ್ರಕಾಶ್ ಹೆಮ್ಮಾಡಿ ಅವರು ನಮ್ಮೊಟ್ಟಿಗಿದ್ರ. ಇಷ್ಟೊತ್ತಿನ ತನಕ ಪ್ರಿಯ ಕೇಳುಗ್ರೆ ಸುದೀರ್ಘವಾಗಿ ಮಾತಾಡಿದ್ರು ಅವರು, ಅವರ ಜರ್ನಿ, ಅವರ ಸ್ಟ್ರಗಲ್, ಹೋರಾಟ ಹೆಂಗಿದಿತ್ತು, ಈಗ ಯಾವ ಸ್ಥಿತಿಯಲ್ಲಿ ಒಂದು ಹೊಸ ಕನಸನ್ನ ಮಾಯಾ ಭಾರತ್ ಅನ್ನೋ ಕನಸನ್ನ ಕಟ್ಕೊಂಡು ಕೂತ್ಕೊಂಡಿರ. ಅದ್ರ ಒಟ್ಟಿಗೆ ಈಗ ಅತಿ ಶೀಘ್ರದಲ್ಲಿ ನಮ್ ಮುಂದೆ ಮಾಯಾ ಭಾರತ್ ಇಟ್ಕೊಂಡ್ ಬರ್ತಾರ. ಬಹುಶಃ ಪ್ರಕಾಶ್ ಹೆಮ್ಮಾಡಿ ಅವರ ಜಾದುವನ್ನ ಊರಿನವ್ರು ಹೆಚ್ಚು ಜನ ಕಂಡಿರ್ಲಿಕ್ಕಿಲ್ಲ, ಯಾಕೆಂದ್ರೆ ಅವರು ಪಾಪ್ಯುಲರ್ ಆಗಿದ್ದದ್ದೇ ಹೊರದೇಶ ಮತ್ತೆ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ. ಬಟ್ ನಮ್ಗೆ ಮಾಯಾ ಭಾರತ್ ಅನ್ನೋ ದೊಡ್ಡ ಇನ್ನೋವೇಟಿವ್ ಜಾದು ಪ್ರಾಜೆಕ್ಟ್ ಮೂಲಕ ನಾವು ಪ್ರಕಾಶ್ ಹೆಮ್ಮಾಡಿ ಅವ್ರನ್ನ ಮತ್ತೊಮ್ಮೆ ಕಣ್ ತುಂಬಿಸಿಕೊಳ್ಳೋ ಅವಕಾಶ ಸಿಕ್ಕತ್ತಲ್ದಾ. ಈಗ ನೀವ್ ಬಂದು ಕೂಡಲೇ ಹೇಳ್ರಿ, ನಿಮ್ಗೆ ಮತ್ತೆ ನಿಮ್ಮ ರೇಡಿಯೋ ಕೇಳೋಗ್ರಿ ಒಂದ್ ಜಾದು ಮಾಡ್ತೇ ಅಂತ ಟೈಮ್ ಆಯ್ತು. ಈಗ ನೀವು ಆದಷ್ಟು ಬೇಗ ಜಾದು ಮಾಡ್ತೀರಾ.
0: ಈಗ ನಾವು ಇದೇ ದೃಶ್ಯ ಮಾಧ್ಯಮ ಆಗಿದ್ದೆ, ನಾವು ಮ್ಯಾಜಿಕ್ ಮಾಡಿ ತೋರಿಸಿದಾಗ ಎಲ್ಲ ಈಗ ಕೇಳುಗರು ನೋಡ್ತಾ ಇದ್ರು ಅವರು. ಇದು ಕೇಳೋದು ಮಾತ್ರ ಆ ಕಾರಣಕ್ಕೆ. ಆದ್ರೂ ಈ ರೇಡಿಯೋ ಕುಂದಾಪುರ ಎಷ್ಟು ಜನ ಕೇಳ್ತಾ ಇದ್ರಿ, ನಿಮ್ಗೆ ನಾನೊಂದು ಮ್ಯಾಜಿಕ್ ಮಾಡ್ತೀನಿ ಮನೆಯಲ್ಲೇ ಈಗ ಮೇಡಮ್ ಜೊತೆ, ನೀವು ನಿಮಗೂ ಮಾಡ್ತೀನಿ. ಈಗ ಪ್ರತಿಯೊಬ್ರು ಕೇಳುಗರು ನಿಮ್ ತಾಯಿ ಹೆಸರನ್ನ ಮನ್ಸಲ್ಲಿ ಅಂದ್ಕೊಳ್ಳಿ. ತಾಯಿ ಹೆಸರನ್ನ ಅಂದ್ಕೊಂಡ್ರಲ್ಲ, ತಾಯಿಯ ಕೊನೆಯ ಅಕ್ಷರ ಅಂದ್ರೆ ಇಂಗ್ಲಿಷ್ ಲೆಟರ್ ಕೊನೆಯ ಅಕ್ಷರನ್ನ ಮನ್ಸಲ್ಲಿ ತಗೊಳ್ಳಿ, ಇಂಗ್ಲಿಷ್ ಲೆಟರ್ ಅಲ್ಲಿ ಕೊನೆಯ ಅಕ್ಷರ ಅನ್ಕೊಂಡ್ರಿ ಅಲ್ದಾ. ಕೊನೆ ಅಕ್ಷರದಿಂದ ಒಂದು ದೇಶನ ಅಂದ್ಕೊಳ್ಳಿ ಮನ್ಸಲ್ಲಿ,
1: ಅನ್ಕೊಂಡ್ರಿ.
0: ಕೊನೆ ಅಕ್ಷರದಿಂದ ಒಂದು ದೇಶ, ದೇಶದ ಕೊನೆ ಅಕ್ಷರದಿಂದ ಒಂದು ಹಣ್ಣಿನ ಹಣ್ಣನ್ನ ಅಂದ್ಕೊಳ್ಳಿ ಬೇಗ.
1: ಎಸ್ ಅಂದ್ಕಂತ.
0: ಉತ್ತರ ಆಪಲ್.
1: ಹೆಂಗ್ ಬರ್ರೆ ನಿಮ್ ಗೊತ್ತಾಯ್ತಾ?
0: ಈಗಲ್ಲ, ಈಗ ಎಷ್ಟು ಜನ, ಈಗ ಸಾವಿರಾರು ಜನ ಕೇಳುಗ್ರೆ ಇದಾರೆ, ಅವ್ರು ನೀವು ಫೋನ್ ಮಾಡಿ ಕೇಳಿ ಹೌದು ಆಪಲ್ ಅಂತಾರೆ
1: ಕೇಳುಗ್ರೆ. ನೀವ್ ಇದಕ್ ನಂಗೆ ಆನ್ಸರ್ ಮಾಡ್ಕೆ, ನಂದಂತೂ ಕರೆಕ್ಟ್ ಆಗಿ ಹೇಳಿದಾರ ಅವರು, ನಿಮ್ದು ಆನ್ಸರ್ ಆಪಲ್ ಆಯ್ದಿತ್ತ. ನಂಗೆ ಎಂತ ಮಾಡೋದು ಬೇಡ, ರೇಡಿಯೋ ಕುಂದಾಪುರ ಆಪಿಗೆ ಹೋಯ್, ಅದು ಆಪಿಗೆ ಹೋಯ್. ನೀವಲ್ಲಿ ವಾಯ್ಸ್ ಮೆಸೇಜ್, ಟೆಕ್ಸ್ಟ್ ಮೆಸೇಜ್, ವಾಟ್ಸ್ಆಪ್ ಮೆಸೇಜ್ ಯಾವ್ದಾರು ಹಾಕಿ ನೀವು ಅಂದ್ಕೊಂಡಿದ್ದು ಕೂಡ ಏ ಆಪಲ್ ಇದ್ದಿತ್ತ ಅಂತ ನಾನು ಕನ್ಫರ್ಮ್ ಮಾಡ್ಕ. ನಂದಂತೂ ಕರೆಕ್ಟ್ ಆನ್ಸರ್ ನಮ್ಮ ಪ್ರಕಾಶ ಮಾಡಿ ಅವ್ರು ಹೇಳಿದ್ರು. ಇದು ಜಾದುನ ಟ್ರಿಕ್ಸ್?
0: ನಾನು ಹೇಳಿದ್ನ ಪ್ರಾರಂಭದಲ್ಲೇ ಹೇಳಿದ್ದೆ, ವಿಜ್ಞಾನವನ್ನ ಬಳಸ್ಕೊಳ್ತೀವಿ, ಟ್ರಿಕ್ಸ್ ಅನ್ನ ಬಳಸ್ಕೊಳ್ತೀವಿ ಹಾಗೆ ಅದನ್ನ ಬಳಸ್ಕೊಳ್ತೀವಿ. ಆಮೇಲೆ ಲೇಟ್ ಆಗಿ ಮೆಂಟಲಿಸಮ್ ಅಂತ ಲೇಟೆಸ್ಟ್ ಆಗಿ ಮೈಂಡ್ ರೀಡಿಂಗ್ ಮ್ಯಾಜಿಕ್ ಅಂತೇಳಿ ಅದರಲ್ಲಿ ಸ್ವಲ್ಪ ವರ್ಕ್ ಮಾಡ್ತಾ ಇದ್ದೀನಿ. ಮೈಂಡ್ ರೀಡಿಂಗ್ ಮ್ಯಾಜಿಕ್ ನಲ್ಲಿ ಇನ್ನೊಂದು ನಿಮ್ಗೆ ಮಾಡಿ ತೋರಿಸ್ತೀನಿ, ಅದೇನಂತಂದ್ರೆ ಹಾಲಲ್ಲಾದ್ರೆ ಎಷ್ಟು ಪ್ರತಿಯೊಬ್ಬರಿಗೂ ಈ ಮ್ಯಾಜಿಕ್ ಆಗತ್ತೆ. ಈಗ ನಿಮ್ಗೆ ಮಾತ್ರ, ನೀವು ಒಂದು ಹೂವಿನ ತೋಟಕ್ಕೆ ಹೋಗಿದ್ರಿ ಅಂತ ಇಟ್ಕೊಳ್ಳಿ, ಹೂವಿನ ತೋಟಕ್ಕೆ ಹೋಗಿದ್ರಿ, ಅಲ್ಲಿ ತುಂಬಾ ವೆರೈಟಿ ಹೂಗಳಿದ್ದಾವೆ, ಎಲ್ಲ ಹೂವನ್ನು ಕಿತ್ಕೊಳ್ತೀರಿ, ಎಲ್ಲ ಹೂವನ್ನು ಕಿತ್ಕೊಂಡ್ರ
1: ಕಿತ್ಕೊಂಡೆ
0: ಕೈನಲ್ಲಿ ಹಿಡ್ಕೊಂಡ್ರಿ, ಕೈನಲ್ಲಿ ಹಿಡ್ಕೊಂಡು ಈಗ ಆ ಹೂವನ್ನ ಗಟ್ಟಿಯಾಗಿ ಪ್ರೆಸ್ ಮಾಡ್ತೀರಿ, ಎಲ್ಲ ಹೂವನ್ನ
1: ಪ್ರೆಸ್ ಮಾಡ್ಕ
0: ಪ್ರೆಸ್ ಮಾಡ್ಬೇಕು. ಹೌದು,
1: ಓಕೆ,
0: ಪ್ರೆಸ್ ಮಾಡಿದಿರಲ್ಲ, ಈಗ ಬಿಡಿ ಬಿಡಿ ಕೈನ, ಆ ಹೂವಿನ ಸ್ಮೆಲ್ ಅನ್ನ ನೋಡಿ, ಈಗ ಕೈನ ಹೇಳಿ ಮೂಗ ಹತ್ರ ಇಟ್ಕೊಳ್ಳಿ. ಇನ್ನು ಇನ್ನು ಬರ್ಬೇಕಲ್ವಾ, ಹಾಗೆ ಹೂವನ್ನ ಮತ್ತೆ ಪ್ರೆಸ್ ಮಾಡಿ,
1: ಹೂವನ್ನ ಮತ್ತೆ ಪ್ರೆಸ್ ಮಾಡ್ಕ.
0: ಹೌದು, ಸ್ವಲ್ಪ ಜೋರಾಗಿ ಜಾಸ್ತಿ ಪರಿಮಳ ಬರ್ಬೇಕು.
1: ಗೊತ್ತಿತ್ತು ಹೆಂಗೆ?
0: ನಾನೇನು ನಿಮ್ಮನ್ನ ಟಚ್ ಮಾಡಿಲ್ಲ,
1: ಇಲ್ಲ ಇಲ್ಲ,
0: ದೂರದಲ್ಲಿ ಕೂತ್ಕೊಂಡಿದ್ರಿ.
1: ಹೌದು,
0: ಈಗ ನಿಮ್ಗೆ ಬಂದ ಅದೇ ಇಡೀ ಹಾಲ್ ಅಲ್ಲಿ ಸಾವಿರ ಜನ ಇರಲಿ, ಸಾವಿರ ಜನರಿಗೂ ಈ ಮ್ಯಾಜಿಕ್ ಅನ್ನ ನಾವು ಮಾಡ್ತೀವಿ.
1: ಎಂತ ಮಾರ್ರೆ, ಹೌದು ಮಾರ್ರೆ, ಎಲ್ಲಿಂದ ವೇರ್ ವೇರ್ ಫ್ರಮ್ ವೇರ್ ಎಲ್ಲಿಂದ
0: ಮ್ಯಾಜಿಕ್ ಸಮಯ ಇದೆಯಾ?
1: ಸಮಯ ನೀವು ಮಾಡಿ.
0: ಹೌದು ಇದೆ ಅಲ್ವಾ ಮೇಡಮ್. ಈಗ ಈ ನೀವು ರೇಡಿಯೋ ಕುಂದಾಪುರದಲ್ಲಿ ಬಂದು ಎಷ್ಟು ವರ್ಷ ಆಯ್ತು?
1: ಬಂದು ಎರಡು ವರ್ಷ ಆಯ್ತು.
0: ಎರಡು ವರ್ಷ ಆಯ್ತು. ಹೌದಾ? ನಮ್ಮ ಎಲ್ಲ ರೇಡಿಯೋ ಕುಂದಾಪುರದ ವೀಕ್ಷಕರು ಸೇರ್ಕೊಂಡು
1: ಕೇಳುಗರು
0: ಸೇರ್ಕೊಂಡು ನಿಮ್ಮ ಒಂದು ನಿರೂಪಣೆ, ನಿಮ್ಮೊಂದು ಕಾರ್ಯಕ್ರಮ ನಡ್ಸ್ಕೊಂಡು ಹೋಗೋ ರೀತಿಗೆ ಖುಷಿ ಪಟ್ಟು ನಿಮ್ಮನ್ನ ಒಂದು ಟ್ರಿಪ್ಪಿಗೆ ಹೋಗ್ಬೇಕಂತ ಅವರು ಸೆಲೆಕ್ಟ್ ಮಾಡಿದ್ದಾರೆ, ಕಳ್ಸಿಕೊಡ್ಬೇಕಂತ ಅವ್ರು ಸೆಲೆಕ್ಟ್ ಮಾಡಿದ್ದಾರೆ ನಿಮ್ಮನ್ನ.
1: ಕಳಿಸಿಕೊಡೋದು,
0: ಟ್ರಿಪ್ಪಿಗೆ ಕಳ್ಸಿಕೊಡ್ತಾರೆ ವಿತ್ ನೀವು ಫ್ಯಾಮಿಲಿ, ನಿಮ್ಮನ್ನ ಕಳ್ಸಿಕೊಡ್ತಾರೆ. ಕಾರನ್ನ ಸಹ ಅವರೇ ಸಿಲೆಕ್ಟ್ ಮಾಡಿದ್ದಾರೆ. ಈಗ ನಾನು ಹೇಳ್ತೀನಿ, ನಾಲ್ಕು ಆಪ್ಷನ್ ಕೊಡ್ತಾರೆ ಅವರು, ಆಡಿ, ಬೆಂಜ್, BMW, ಜಾಗ್ವಾರ್. ಒಂದು ಕಾರನ್ನ ಸಿಲೆಕ್ಟ್ ಮಾಡಿ.
1: ಬೆಂಜ್, ಮರ್ಸಿಡಿಸ್, ಬೆಂಜ್
0: ಬೆಂಜ್ ಆಡಿ ಬೆಂಜ್
1: ಜಾಗ್ವಾರ್ ಅಂಡ್ ಬಿಎಂಡಬ್ಲ್ಯೂ
0: ಬಿಎಂಡಬ್ಲ್ಯೂ ನಿಮ್ಗೆ ಯಾವುದು
1: ಬೆಂಜ್
0: ಬೆಂಜ್ ಓಕೆ ಅದೇ ರೀತಿ ಕಾರ್ ಕಲರ್ ರೆಡ್ ಕಲರ್ ಬೇಕಾ ಬ್ಲೂ ಬೇಕಾ ಗ್ರೀನ್ ಬೇಕಾ ಯೆಲ್ಲೋ ಬೇಕಾ
1: ರೆಡ್
0: ರೆಡ್ ಓಕೆ ಬೆಂಜ್ ಕಾರು ರೆಡ್ ಕಲರ್ ಅದಕ್ಕೂ ಮುಂಚೆ ನಿಮ್ ಮುಂದೆ ಒಂದೊಂದು ಎನ್ವಲಪ್ ಕವರ್ ಅನ್ನ ಇಡ್ತೀನಿ ನಾನು ಇಲ್ಲೇ ಇರ್ಲಿ ಕ್ಲೋಸ್ ಮಾಡಿ ಒಂದು ಪ್ರಿಡಿಕ್ಷನ್ ಇದೆ ಅದು ಇದ್ರೊಳಗಡೆ ಇದೆ ನೀವು ಏನ್ ಹೇಳಿದ್ರಿ ಈಗ ಬೆಂಜ್ ಕಾರು ರೆಡ್ ಕಲರ್ ಹಾಗೆ ನೀವು ಎಲ್ಲಿಗೆ ಹೋಯ್ಕಂದೇಳಿ ನಾಲ್ಕು ಪ್ಲೇಸ್ ಅನ್ನ ಕೊಡ್ತರು ಎಲ್ಲ ಕೇಳುಗರು ಸೇರ್ಕೊಂಡು ನಾಲ್ಕು ಪ್ಲೇಸ್ ಅದು ಒಂದು ಊಟಿ ಎರಡನೇದು ಗೋವಾ ಮೂರನೇದು ಕೊಡೆಕೆನಾಲ್ ನಾಲ್ಕನೇದು ಕೇರಳ
1: ಕೇರಳ
0: ಕೇರಳ ಓಕೆ ನಾ ಬರ್ಕೊಂತೀನಿ ನಾಲ್ಕನೇದು ಕೇರಳ
1: ಬೆಂಜ್
0: ಬೆಂಜ್
1: ರೆಡ್
0: ರೆಡ್
1: ಗೋಯಿಂಗ್ ಟು ಕೇರಳ
0: ಕೇರಳ ನಾನೇನಾದ್ರು ಫೋರ್ಸ್ ಮಾಡಿದ್ನ ನಿಮ್ಗೆ ಇದೇ ಹೇಳಿ ಅಂತೇಳಿ
1: ಖಂಡಿತವಾಗ್ಲೂ ಇಲ್ಲ
0: ಇಲ್ಲ ಹೌದಾ ಮುಂಚಿತವಾಗಿ ಒಂದು ನಾನು ಎನ್ವಲಪ್ ಕವರ್ ನಿಮ್ ಮುಂದೆ ಇಟ್ಟಿದ್ದೀನಿ
1: ರೈಟ್
0: ಹೌದಾ ಅದ್ರೊಳಗಡೆ ಆಲ್ರೆಡಿ ನಾನು ಪ್ರಿಡಿಕ್ಷನ್ ಮಾಡಿದ್ದೀನಿ
1: ಹೌದು
0: ಹೌದು ಓಕೆ ಈ ಕವರ್ನ ಓಪನ್ ಮಾಡಿ ನಿಮ್ ಕಣ್ಣು ಮುಂದೆನೆ ಇದ್ರಲ್ಲಿ ಒಂದು ಚೀಟಿ ಇರುತ್ತೆ
1: ಕೇಳೋಗ್ರೆ ಸೀದಾ ನನ್ನ ಕೇರಳ ಕರ್ಕೋತಿದ್ರ ಓಕೆ
0: ಓದಿ ಹೇಳಿ ಅದನ್ನ
1: ಚೀಟಿ ಸಿಕ್ಕಿದೆ ಐ ಪ್ರಿಫರ್ ಟು ಗೋ ಟು ಕೇರಳ ಡ್ಯೂರಿಂಗ್ ಹಾಲಿಡೇಸ್ ವಿತ್ ಮೈ ಫ್ಯಾಮಿಲಿ ಇನ್ ಅ ರೆಡ್ ಬೆಂಜ್ ಕಾರ್ ಹೆಂಗ್ ಮಾರ್ರೆ ಹೌದು ಮಾರ್ರೆ ಹೆಂಗೆ ಇದು ಹೆಂಗೆ
0: ಇಲ್ಲ ಅದೇ ಹೇಳದ್ನಲ್ಲ ಅದೇ ಮ್ಯಾಜಿಕ್
1: ವಾವ್
0: ಇದು ಇತ್ತೀಚೆಗೆ ನಾವು ಮೆಂಟಲಿಸಮ್ ಅಂತ ಮೈಂಡ್ ರೀಡಿಂಗ್ ಮ್ಯಾಜಿಕ್ ಅನ್ನ ಅದರಲ್ಲೂ ಹೊಸ ಹೊಸ ಆವಿಷ್ಕಾರ
1: ಮಾಡ್ತಾ ಇದ್ರಿ
0: ಹೌದು ಆಮೇಲೆ ಈ ಮ್ಯಾಜಿಕ್ ನ ಮಾಡುವಾಗ ಇನ್ನೊಬ್ಬರನ್ನ ನಾನು ನೆನೆಸ್ಕೊಂತೀನಿ ಎ ಕೆ ದತ್ ಸಾರ್ ಅಂತ ಅವರು ಇವತ್ತು ನಮ್ಮ ಮುಂದೆ ಇಲ್ಲ ನಾನು ಅವರಿಂದ ಈ ವಿದ್ಯೆನ ಕಲ್ತ್ಕೊಂಡಿದ್ದು ಈಗ ಮಾಡಿರೋ ಮ್ಯಾಜಿಕ್ ಮೆಂಟಲಿಸಮ್ ಇದಿತ್ತಲ್ಲ ಎ ಕೆ ದತ್ ಅಂತ ಫೇಮಸ್ ಮ್ಯೂಸಿಷಿಯನ್ ಬ್ಯಾಂಗ್ಳೂರ್ ಅವರು ಇದು ಇದಕ್ಕೆ ನಾನು ಮಗಸ ಜಾಯ್ನ್ ಆಗಿದ್ದ ಈ ಟ್ರೈನಿಂಗ್ ಪ್ರೋಗ್ರಾಮ್ಗೆ ಇದನ್ನ ಅದನ್ನ ಸ್ವಲ್ಪ ನಾನು ಅಪ್ಡೇಟ್ ಮಾಡ್ಕೊಂಡಿದ್ದೆ ಅವರು ಅವ್ರ ಜ್ಞಾನ ಇದು ಅವರು ನೋಡಿ ಅವತ್ತು ನನ್ನ ಮಗನಿಗೆ ನನಗೆ ಈ ವಿದ್ಯೆ ಕೊಟ್ಟು ಅವರು ಇವತ್ತು ನಮ್ಮ ಮುಂದೆ ಇಲ್ಲ ಆದ್ರೆ ಈ ಜ್ಞಾನ ಎಷ್ಟು ವರ್ಷ
1: ಆದ್ರೂ ಜನರಿಗೆ ಧಾರೆ ಎರಲಿಕ್ಕಿದ್ಯೋ ಅಲ್ದಾ ಅದಕ್ಕೆ ಜ್ಞಾನ ಒಬ್ಬರಿಂದ ಒಬ್ಬರಿಗೆ ಹೋಗ್ತಾ ಇರ್ಕದ ಒಂದು ನದಿ ತರ ಅಂತ
0: ನಾನು ಮತ್ತೊಮ್ಮೆ ಈ ಪುಟ್ಟ ಕಲಾವಿದನ ಇಲ್ಲಿ ಕರೆಸಿ ಕೇಳುವರಿಗೆ ಅದೆಷ್ಟೋ ಸಾವಿರಾರು ಜನ ಈ ರೇಡಿಯೋ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ ನಿಮ್ಮೆಲ್ಲ ಹಿರಿಯವರ ಆಶೀರ್ವಾದ ಇರಲಿ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಈ ಕ್ಷೇತ್ರದಲ್ಲಿ ಇನ್ನು ಹಲವಾರು ಕನಸು ಇಟ್ಕೊಂಡಿದ್ದೀನಿ ನಾನು ಮಾಯಾಭಾರತನ ಸದ್ಯದಲ್ಲೇ ನಿಮ್ಮ ಮುಂದೆ ತರ್ತೇನೆ ನಾನು ಯಾರ ಕೆಲವರ ಹೆಸರನ್ನ ನಾನು ಮರೆತು ಹೋಗಿರ್ಬೋದು ಯಾಕಂತಂದ್ರೆ ನಾನು ಊರಿಗೆ ಬಂದ ಮೇಲೂ ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ರು ತುಂಬ ಜನ ಸಪೋರ್ಟ್ ಮಾಡಿದ್ರು ಅವರಿಗೆಲ್ಲ ಈ ರೇಡಿಯೋ ಕುಂದಾಪುರದ ಮೂಲಕ ನಾನು ಧನ್ಯವಾದ ತಿಳಿಸ್ತೇನೆ ಹಾಗೆ ಇಲ್ಲಿ ನನ್ನ ಹೆಸರನ್ನ ರೇಡಿಯೋ ಕುಂದಾಪುರಕ್ಕೆ ರೆಫರ್ ಮಾಡಿದಂತ ಮತ್ತೊಮ್ಮೆ ಓಂ ಗಣೇಶ್ ಇರ್ಬೋದು ಸುಜಯ್ ಇರ್ಬೋದು ಜಯಂತ್ ಇರ್ಬೋದು ಲೋಹಿತ್ ಇರ್ಬೋದು ಇವ್ರಿಗೆ ಸಹ ಧನ್ಯವಾದ ತಿಳಿಸ್ತೀನಿ ಇಷ್ಟೊತ್ತು ನನ್ನನ್ನ ಇಂಟರ್ವ್ಯೂ ಮಾಡಿದ್ದಕ್ಕೆ ತಮಗೆ ತಮ್ಮ ವಾಯ್ಸನ್ನ ಇಷ್ಟು ದಿವಸ ಕೇಳ್ತಾ ಇದ್ದೆ ನನ್ನ ಕಾರ್ ಆನ್ ಆದಾಗೆಲ್ಲ ರೇಡಿಯೋ ಕುಂದಾಪುರನ್ನೇ ಬರೋದು ಇವತ್ತು ನಿಮ್ ಮುಂದೆ ಕೂತ್ಕೊಂಡೆ ನಿಮ್ಮ ವಾಯ್ಸನ್ನ ಕೇಳ್ತಾ ಇದ್ದೀನಿ ತಮಗೂ ಧನ್ಯವಾದ
1: ನಿಮ್ಗೂ ಸರ್ ನಿಮ್ಗೂ ಧನ್ಯವಾದಗಳು ಯಾಕೆಂದ್ರೆ ನೀವು ನಮ್ಮೂರ ಪ್ರತಿಭೆ ನಮ್ಗ ಆ ಹೆಮ್ಮೆ ಇದೆ ನಿಜವಾಗ್ಲು ನಿಮ್ಮ ಹೆಸರು ನಾವು ತುಂಬಾ ಕೇಂದಿತ್ತ ನಿಮ್ಮನ್ನ ಕಂಡಿರ್ಲಿಲ್ಲ ಅದು ಮುಖತಃ ಇವತ್ತೇ ನಾ ಫಸ್ಟ್ ಕಂಡದ್ದ ಸೊ ನಿಮ್ಮ ಜಾದು ಕೂಡ ನಾನು ಇವತ್ತಿನವರಿಗೆ ಕಾಣಲ ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಆದ್ರೆ ನಿಮ್ಮ ಹೆಸರು ದೊಡ್ಡ ಮಟ್ಟದ್ದು ಅನ್ನೋದು ನಾನು ತುಂಬಾ ಕೇಂದಿದ್ದೆ ಇವನ್ ನಮ್ಮ ಓಂ ಗಣೇಶ್ ಅವ್ರು ಕೂಡ ನಿಮ್ ಬಗ್ಗೆ ಹೇಳಿದ್ರು ಒಂದ್ಸಲ ಕರ್ಸಕ ಇವನ ಇಂಟರ್ವ್ಯೂ ಮಾಡ್ಕ ಅಂತ ಹೇಳಿದ್ರು ಇವತ್ತು ಆ ದಿನ ಕೂಡಿ ಬಂತ ಕಾಣಿ ನೀವು ಬಂದ್ರಿ ಇಷ್ಟೊತ್ತು ನಿಮ್ಮ ಆ ಲಾಂಗ್ ಜರ್ನಿ ಹೆಂಗಿದಿತ್ತು ಜಾದು ಲೋಕದಲ್ಲಿ ಅಲ್ಲೆಲ್ಲ ಜಾದು ಆತಿಲ್ಲ ಕಷ್ಟ ಪಡ್ಲೇಬೇಕು ಕಷ್ಟಪಟ್ಟೆ ವರ್ಕ ಅದನ್ನ ನೀವು ಹಂಚಿಕೊಂಡ್ರೆ ಅಲ್ಲಿ ನಿಮ್ಮ ಕನಸು ಮಾಯಾ ಭಾರತ್ ತುಂಬಾ ವಿಜೃಂಭಣೆಯಿಂದ ಅಯ್ಲಿ ಅದು ಎಲ್ಲ ನಮ್ಮ ಕುಂದಾಪುರ ಕನ್ನಡಿಗರು ಅದನ್ನ ಕಾಣ್ಲಿ ಪ್ರತಿಯೊಬ್ರು ಕಾಣಕ ಕನ್ನಡಿಗರು ಭಾರತೀಯರು ಎಲ್ಲ ಅದ್ರ ಹೆಸರೇ ಮಾಯಾ ಭಾರತ್ ಆದ್ರೆ ನಮ್ಮ ಕುಂದಾಪುರ ಕನ್ನಡಿಗರು ಎಲ್ಲ ಕಣ್ಣಾರೆ ಕಾಣ್ಕಂತ ನಾನು ಅನ್ಕಂತಿಪ್ಪದು ಯಾಕಂದ್ರೆ ನಾವು ಅಷ್ಟು ಕಣ್ ತುಂಬಿಸ್ಕೊಂಡ್ಲ ಏನು ನಿಮ್ಮ ಜಾದ್ವನ್ನ ಅದನ್ನ ಕಾಂಬ ಅವಕಾಶ ನಮ್ಮ ಎಲ್ರಿಗೂ ಸಿಕ್ಲಿ ನಮ್ಮ ರೇಡಿಯೋ ಕುಂದಾಪುರದಾಗ ಬಂದ ಇಷ್ಟು ಲೈಕ್ ಮಾತಾಡೋದಕ್ಕೆ ನಿಮ್ಗೂ ನಿಮ್ಮ ಹೆಂಡತಿ ಕೂಡ ಧರ್ಮ ಪತ್ನಿ ಒಟ್ಟಿಗಿದ್ರ ಅವರು ಹಾಗೆ ನಿಮ್ಮ ಎಲ್ಲ ಬಂದಿರೋ ಸ್ನೇಹಿತರಿಗೂ ಎಲ್ರಿಗೂ ಧನ್ಯವಾದ ಹೇಳ್ತಾ ಥ್ಯಾಂಕ್ ಯು ಸರ್
0: ಧನ್ಯವಾದ ಮೇಡಮ್
1: ಕೇಳುಗ್ರೆ ನೀವೆಲ್ಲ ಮಾಯ ಇಲ್ಲ ಮೈಕಾಯಿಲ್ಲ ಅಂತ ಅನ್ಕಂತ ಇದ್ರೆಲ್ಲ ಅಲ್ಲಲ್ಲೇ. ಓಕೆ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯನ ರೇಡಿಯೋ ಕುಂದಾಪುರ ಆಪ್ ಮೂಲಕ ನೀವು ಕಳಿಸಬಹುದು. ಸದ್ಯಕ್ಕೆ ನಾವೆಲ್ಲ ಹೊರಡುತ್ತ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಕೇಳ್ತಾ ಇರಿ ರೇಡಿಯೋ ಕುಂದಾಪುರ, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.
2: ಬಧಾಯಿ ಹೈ, ಬಧಾಯಿ ಹೈ,
3: ಬಧಾಯಿ ಹೈ, ಬಧಾಯಿ ಹೈ, ಬಧಾಯಿ ಹೈ.

भर भर के कनक थाल, भर भर के

0: 老的老的老的那些鸡鸭子不着的我的那些鸡鸭子不着的就不着的着的就不着的哦不是罢了吗
1: 好的好的好的

啊。

好好好好

人的脑的脑的脑的那些的呀可不着的我的那些的呀可不着的又不着的着的。